ಆಕಾಶವಾಣಿ ಧಾರವಾಡ. ತರಂಗಾಂತರ 392.16 ಮೀಟರ್ ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ಮತ್ತು FM 103 MHz ಕಂಪನಾಂಕಗಳಲ್ಲಿ ಲಭ್ಯವಿದೆ. ಇಂದು ರವಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿವಾನಶಕೆ 1948 ಆಷಾಢ ಮಾಸದ 14ನೇ ದಿನ, ಅಂದರೆ 2026 ಜುಲೈ ತಿಂಗಳ 5ನೇ ತಾರೀಕು. ಈಗ ಸಮಯ 5:58:50. ನಮ್ಮ ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಹಾಗೂ ಮಧುಮತಿ ಮಾಡುವ ನಮಸ್ಕಾರಗಳು.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಇದೀಗ ಚಿಂತನ ಮಾಲತಿ ಮುದುಕವಿ ಅವರಿಂದ.
4: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಭಾವಗೀತೆಯ ಕೊನೆಯ ಸಾಲು ಮನುಷ್ಯನ ಲಾಲಸೆಯ ಬಗ್ಗೆ ಹಾಗೂ ಅವನ ಅತೃಪ್ತ ಜೀವನದ ಬಗ್ಗೆ ಎತ್ತಿ ಹೇಳುತ್ತದೆ. ಪ್ರಕೃತಿಯು ನಮಗೆ ತೃಪ್ತಿಯಿಂದ ಇರಲು ಸಾಕಾಗುವಷ್ಟು ಕೊಟ್ಟಿದೆ. ಆ ದೇವರು ದಯಪಾಲಿಸಿದುದರಲ್ಲಿಯೇ ತೃಪ್ತರಾಗಿ ಜೀವನ ನಡೆಸಿದರೆ ಬದುಕು ನಿಜಕ್ಕೂ ಸ್ವರ್ಗ. ದೇವರು ನಮಗೆ ಸಾಕಷ್ಟು ದಯಪಾಲಿಸಿದ್ದಾನೆಂದು ಅದನ್ನು ಅವಿವೇಕದಿಂದ ಹಾಳು ಮಾಡಿಕೊಂಡು ಬೇಕಾಬಿಟ್ಟಿ ವಿಲಾಸಿ ಜೀವನವನ್ನು ನಡೆಸಿ ಆರೋಗ್ಯ ಹಾಗೂ ಸಂಪತ್ತು ಎಲ್ಲವನ್ನು ಹಾಳು ಮಾಡಿಕೊಂಡು ದೇವರಲ್ಲಿ ಕಾಪಾಡು ಎಂದು ಮೊರೆಯಿಟ್ಟರೆ ಆದೀತೆ? ಈ ಮನುಷ್ಯ ಜನ್ಮ ನಮಗೆ ದೇವರು ಕೊಟ್ಟಂಥ ಒಂದು ವರ. ಆದರೆ ಇದು ಕೊನೆಯವರೆಗೂ ಇರುವಂಥದ್ದಲ್ಲ. ಒಂದು ಸೀಮಿತ ಅವಧಿಯವರೆಗೆ ಮಾತ್ರ ಅವನು ನಮಗೆ ಇಲ್ಲಿರಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಈ ಸೀಮಿತ ಅವಧಿಯ ಬದುಕಿನ ಸ್ತರಗಳಲ್ಲಿ ಬಾಲ್ಯ, ಹರೆಯ, ಮುಪ್ಪು ಮತ್ತು ಮುಕ್ತಿ ಸಾಲಾಗಿ ಬರುತ್ತವೆ. ಬದುಕಿನ ಆಯಾ ಸ್ತರಗಳನ್ನು ನಾವು ವಿವೇಕದಿಂದ ಸದುಪಯೋಗ ಮಾಡಿಕೊಂಡು ಬದುಕಿದರೆ ಅದು ಸುಂದರ. ನಾವು ಎಲ್ಲ ಜೀವಿಗಳಂತೆಯೇ ಭೂಮಿಯ ಮೇಲೆ ಹುಟ್ಟಿದ್ದೇವೆ. ಎಲ್ಲ ಜೀವಿಗಳು ಆ ದೇವರು ಇಟ್ಟಂತೆಯೇ ಇರುತ್ತವೆ. ಹೆಚ್ಚಿನದನ್ನು ಬಯಸುವುದಿಲ್ಲ, ಆಶಿಸುವುದಿಲ್ಲ. ಅದೇ ಚಿಂತೆಯಿಂದ ನಮ್ಮ ಇಂದನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ನಾಳೆಯ ಚಿಂತೆ ಅವಕ್ಕೆ ಇಲ್ಲ. ಆದರೆ ಒಮ್ಮೊಮ್ಮೆ ನಾವು ಇದ್ದುದನ್ನು ಅನುಭವಿಸಿ ಆರಾಮವಾಗಿ ಇದ್ದು ಒಂದು ದಿನ ಸತ್ತು ಹೋಗಿ ಬಿಟ್ಟರೆ ನಮಗೂ ಹಾಗೂ ಪ್ರಾಣಿಗಳಿಗೂ ಏನು ಅಂತರ ಉಳಿಯಿತು ಎಂದು ಚಿಂತಿಸುತ್ತೇವೆ. ನಮಗೆ ದೇವರು ಆಲೋಚನಾ ಶಕ್ತಿಯನ್ನು ಇತ್ತಿದ್ದಾನೆ. ಭೂಮಿ

0: ಮೇಲಿನ ಜನರು ನಾನಾ ರೋಗಗಳಿಂದ ಪೀಡಿತರಾಗಿದ್ದಾರೆ. ಅವರ ಆ ರೋಗಗಳಿಗೆ ಲಸಿಕೆಯನ್ನು ಔಷಧಿಗಳನ್ನು ಹುಡುಕಬೇಡವೇ? ಮಕ್ಕಳಿಲ್ಲದೆ ಕೊರಗುವವರಿಗೆ ಮಕ್ಕಳನ್ನು ಪಡೆಯುವ ಸುಲಭ ಮಾರ್ಗವನ್ನು ತೋರಿಸಬೇಡವೇ? ಕೆಲವರು ಆರ್ಥಿಕ ಸಮಸ್ಯೆಗಳಿಂದ ಪೀಡಿತರಾಗಿದ್ದಾರೆ, ಅವರಿಗೆ ಈ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ಸುಲಭ ಮಾರ್ಗಗಳನ್ನು ಹೇಳಿಕೊಡಬೇಡವೇ? ಜನರಿಗೆ ಐಷಾರಾಮಿ ಜೀವನವನ್ನು ಸಾಗಿಸಲು ಸಾಮಗ್ರಿಗಳನ್ನು ಕಂಡುಹಿಡಿಯಬೇಡವೇ? ಆಧುನಿಕ ಜನರು ಇಲ್ಲಿದ್ದೇ ಆಕಾಶದ ಚಂದ್ರನನ್ನು ಮಾಮ ಎಂದು ಕರೆಯುತ್ತಾರಲ್ಲ, ಅವರಿಗೆ ಅವನು ಮಾಮನಲ್ಲ. ನಮ್ಮಂತೆಯೇ ಮಣ್ಣು ಕಲ್ಲುಗಳಿಂದ ಹಳ್ಳ ತಿಟ್ಟುಗಳಿಂದ ಕೂಡಿದ ಒಂದು ಗ್ರಹ ಎಂದು ಹೇಳಬೇಡವೇ? ಇದುದರಲ್ಲಿಯೇ ತೃಪ್ತರಾಗಿ ಜೀವನ ಸಾಗಿಸುವವರಿಂದ ಇದೆಲ್ಲವೂ ಸಾಧ್ಯವೇ? ಜೀವನದ ಈ ಸಮಸ್ಯೆಗಳನ್ನು ಹುಟ್ಟುಹಾಕಿದವರು ನಾವೇ. ಈಗ ಅತೃಪ್ತ ಆತ್ಮಗಳಂತೆ ಪರಿತಪಿಸುತ್ತಲಿರುವವರು ನಾವೇ. ಅಷ್ಟೇ ಅಲ್ಲ, ಹುಟ್ಟು ಸಾವುಗಳ ರಹಸ್ಯವನ್ನು ತಿಳಿಯುವ ಆತುರ ನಮಗೆ, ಆಧ್ಯಾತ್ಮಿಕತೆಯತ್ತ ವಾಲಿ ಜೀವನದ ಸತ್ಯವನ್ನು ತಿಳಿಯುವ ಕಾತುರ ನಮಗೆ. ಇದೇ ಅಲ್ಲವೇ ಇರದುದರೆಡೆಗೆ ತುಳಿಯುವ ನಮ್ಮ ಸಹಜ ಸ್ವಭಾವ. ಹುಟ್ಟಿಗಿಂತಲೂ ಮೊದಲು ಈ ಜೀವಿಯ ಸ್ವರೂಪವೇನಿತ್ತು, ಸಾವಿನ ನಂತರ ನಮ್ಮ ಪಯಣ ಎಲ್ಲಿಗೆ ಎಂಬುದನ್ನು ಅರಿಯುವ ಆಸಕ್ತಿ ನಮಗೆ. ಅದಕ್ಕಾಗಿ ಅನೇಕ ಸಂಶೋಧನೆಗಳು, ತಪಸ್ಸಿನೋಪಾದಿಯಲ್ಲಿ ಅಧ್ಯಯನಗಳು. ಈ ಜಗತ್ತಿನಲ್ಲಿ ಜೀವಿಸುತ್ತಿರುವವರಲ್ಲಿ ಎರಡು ವಿಧದವರಿದ್ದಾರೆ. ತಮ್ಮಲ್ಲಿ ಇರದಿರುವುದನ್ನು ಪಡೆಯಲು ಪ್ರಯತ್ನಿಸುವವರು ಜನಸಾಮಾನ್ಯರು, ಇವರು ತಮ್ಮದೇ ಆದಂಥ ಸ್ವಾರ್ಥಮಯ ಜಗತ್ತಿನಲ್ಲಿ ಇರುವಂಥವರು. ಇನ್ನೊಂದು ರೀತಿಯ ಜನಸಮೂಹವು ಈ ಸಮಾಜಕ್ಕೆ ಅಗತ್ಯವಾಗಿರುವುದನ್ನು ಸಂಶೋಧನೆ ಮಾಡಿಯೋ ಅಥವಾ ಅದನ್ನು ಸೃಷ್ಟಿ ಮಾಡಿಯೋ ಮಾನವ ಕುಲದ ಸುಖವನ್ನು ಬಯಸುವಂಥದ್ದು. ಮೊದಲನೆಯವರದು ಸಂಕುಚಿತ ಮನೋಭಾವವಾದರೆ ಎರಡನೆಯವರದು ವಿಶ್ವ ಕುಟುಂಬಿ ಮನೋಭಾವ. ಆದರೂ ಇಬ್ಬರು ಇರದುದರ ಕಡೆಗೆ ತುಳಿಯುವಂಥ ಜೀವಗಳು ಎನ್ನುವುದಂತೂ ಸತ್ಯ. ಕೊರತೆಗಳನ್ನು ತುಂಬಿಕೊಳ್ಳುತ್ತಾ ಹೋಗುವುದೇ ಬದುಕಲ್ಲವೇ?
1: ಇದುವರೆಗೆ ಮಾಲತಿ ಮುದುಕವಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಗಳು.
2: ರೈತ ಬಾಂಧವರೇ ನಮಸ್ಕಾರ. ಹತ್ತಿ, ಅಂತರ ಬೇಸಾಯ ಹಾಗೂ ಕಳೆ ನಿಯಂತ್ರಣ. ಬಿತ್ತಿದ 60 ದಿನಗಳವರೆಗೆ ಕಳೆಗಳನ್ನು ಪೂರ್ತಿಯಾಗಿ ಹತೋಟಿಯಲ್ಲಿಡುವುದು ಅವಶ್ಯ. ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 500 ಗ್ರಾಂ ಡಯೋರಾನ್ 80 WP ಅಥವಾ 2 ಲೀಟರ್ ಪೆಂಡಿಮೆಥೈಲಿನ್ 30 EC ಅಥವಾ 700 ml ಪೆಂಡಿಮೆಥೈಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಬಿತ್ತಿದ 25-30 ದಿನಗಳ ನಂತರ ಎಕರೆಗೆ 300 ml ಕ್ವಿಜಾಲೋಫಾಫ್ ಇಥೈಲ್ ಹಾಗೂ 300 ml ಫೈರಿಥಯೋಬ್ಯಾಕ್ ಸೋಡಿಯಂ 10 EC ಕಳೆನಾಶಕಗಳನ್ನು 300 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬೆಳೆಯಲ್ಲಿನ ಕಳೆಗಳ ಮೇಲೆ ಸಿಂಪಡಿಸುವುದರಿಂದ ಏಕದಳ ಮತ್ತು ದ್ವಿದಳ ಜಾತಿಗಳ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ರಸಹೀರುವ ಕೀಟಗಳು, ಜಿಗಿಹುಳು. ಬಿತ್ತಿದ 15-25 ದಿನಗಳಲ್ಲಿ ಕಂಡುಬರುವ ಎಲೆಗಳ ಕೆಳಗೆ ಅಡ್ಡಡ್ಡವಾಗಿ ಹರಿದಾಡುವ ಈ ಕೀಟದ ಪ್ರೌಢ ಮತ್ತು ಮರಿಹುಳುಗಳು ರಸಹೀರುವುದರಿಂದ ಎಲೆಯ ಅಂಚುಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಕೆಂಪಾಗ್ತವೆ. ಬಾಧೆ ಹೆಚ್ಚಾದಲ್ಲಿ ಎಲೆಗಳು ಒಣಗ್ತವೆ. ಥ್ರಿಪ್ಸ್ ನುಸಿ, ಚಿಕ್ಕ ಗಾತ್ರದ ಪ್ರೌಢ ಮತ್ತು ಮರಿ ಥ್ರಿಪ್ಸ್ ನುಸಿಗಳು ಎಲೆಯ ಕೆಳಗಡೆಯಿಂದ ರಸಹೀರುವುದರಿಂದ ಎಲೆಗಳು ಮೊದಲು ಬಿಳಿ ವರ್ಣಕ್ಕೆ ತಿರುಗ್ತವೆ. ಬಾಧೆ ಹೆಚ್ಚಾದಂತೆ ಎಲೆಗಳು ಬಿರುಸಾಗಿ ಹರಿಯುವುದು ತೀವ್ರವಾದ ಬಾಧೆಯ ಲಕ್ಷಣವಾಗಿರ್ತದೆ. ಹೇನು, ಬೆಳೆಯು ಚಿಕ್ಕದಿರುವಾಗ ಈ ಕೀಟಗಳ ಬಾಧೆಯು ಪ್ರಾರಂಭವಾಗ್ತದೆ. ಪ್ರೌಢ ಮತ್ತು ಮರಿ ಹೇನುಗಳು ಎಲೆಗಳ ಕೆಳಗಡೆ ರಸಹೀರಿ ಸಿಹಿ ಪದಾರ್ಥಗಳನ್ನು ಎಲೆಯ ಮೇಲೆ ಸ್ರವಿಸುವುದರಿಂದ ಕಪ್ಪು ಬೂಸ್ಟ್ ಬೆಳೆದು ಎಲೆ ಪೂರ್ತಿ ಕಪ್ಪಾಗ್ತದೆ. ಇದರ ಬಾಧೆ ತಂಪು ವಾತಾವರಣದಲ್ಲಿ ಇನ್ನಷ್ಟು ತೀವ್ರವಾಗ್ತದೆ. ರಸಹೀರುವ ಕೀಟಗಳ ನಿರ್ವಹಣಾ ಕ್ರಮಗಳು. ಬೀಜೋಪಚಾರ. ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬೀಜವನ್ನು 10 ml ಇಮಿಡಾಕ್ಲೋಫ್ರಿಡ್ 600 FS ಅಥವಾ 5 ಗ್ರಾಂ ಥಯಾಮಿಥಾಕ್ಸಮ್ 70 WS ದಿಂದ ಬೀಜೋಪಚಾರ ಮಾಡುವುದರಿಂದ ಮೊದಲ ಹಂತದಲ್ಲಿ ಬರುವ ರಸಹೀರುವ ಕೀಟಗಳನ್ನು 35-40 ದಿನಗಳವರೆಗೆ ನಿಯಂತ್ರಿಸಬಹುದು. ಕೀಟನಾಶಕ ಸಿಂಪರಣೆ. ಅವಶ್ಯವಿದ್ದಲ್ಲಿ ರಸಹೀರುವ ಕೀಟಗಳ ಗರಿಷ್ಠ ಆರ್ಥಿಕ ಸಂಖ್ಯೆಯನ್ನು ಆಧರಿಸಿ 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಕೀಟನಾಶಕ ಅಥವಾ ಅಂತರ್ವ್ಯಾಪಿ ಕೀಟನಾಶಕಗಳಾದ 0.15 ಗ್ರಾಂ ಡೈನೋಟಿಫಿರಾನ್ 20% ಅಥವಾ 1.0 ml ಫ್ರಿಫೋನಲ್ 5% ಅಥವಾ 0.075 ಗ್ರಾಂ ಕ್ಲೋಥೈನಿಡಿಯಾನ್ 50 WG ಅಥವಾ 1.5 ml ಆಕ್ಸಿಡೆಮೆಟಾನ್ ಮಿಥೈಲ್ 25 EC ಅಥವಾ 2.0 ml ಡೈಮಿಥೋಯೇಟ್ 30 EC ಅಥವಾ 0.2 ಗ್ರಾಂ ಅಸಿಟಾಮಿಫ್ರೀಡ್ 20 SP ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಾಮ್ 25 WG ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಎಕರೆಗೆ

0: 160 ರಿಂದ 200 ಲೀಟರ್ ಸಿಂಪರಣ ದ್ರಾವಣ ಬೇಕಾಗ್ತದೆ. ಬಿಟಿ ಹತ್ತಿ ಸಸಿ ಕೊಳೆರೋಗ. ಬಿಟಿ ಹತ್ತಿ ಬೆಳೆಗೆ ಅಲ್ಲಲ್ಲಿ ಸಸಿ ಕೊಳೆರೋಗ ಕಂಡುಬಂದಿದ್ದು, ನಿಯಂತ್ರಣಕ್ಕಾಗಿ ಪ್ರತಿ ಲೀಟರ್ ನೀರಿಗೆ 200 ಗ್ರಾಂ ಕಾರ್ಬನ್ಡೈಸಿಮ್ ಶಿಲೀಂಧ್ರನಾಶಕವನ್ನು ಬೆರೆಸಿ ಸಸಿಯ ಸುತ್ತಮುತ್ತ ಹಾಗೂ ಬಾಧಿತ ಸಸಿಯ 4 ದಿಕ್ಕಿನಲ್ಲಿರುವ ಸಸಿಗಳಿಗೆ ಬುಡಕ್ಕೆ ಸುರಿಯಬೇಕು. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಕೃಷಿಯಲ್ಲಿ ಅತಿಯಾದ ಯೂರಿಯಾ ಬಳಕೆಯ ಪರಿಣಾಮಗಳು. ಯೂರಿಯಾ ಗೊಬ್ಬರವು ಬೆಳೆಗಳಿಗೆ ಎಷ್ಟು ಮುಖ್ಯವೋ ಅತಿಯಾದ ಬಳಕೆ ಅಷ್ಟೇ ಹಾನಿಕಾರಕ. ಇದರಿಂದ ಬೆಳೆ ಮತ್ತು ಮಣ್ಣಿನ ಮೇಲೆ ಕೆಲವು ಋಣಾತ್ಮಕ ಪರಿಣಾಮಗಳು ಉಂಟಾಗಬಹುದು. ಮುಖ್ಯವಾಗಿ ಯೂರಿಯಾ ಮಣ್ಣಿನಲ್ಲಿ ಹೈಡ್ರಾಲಿಸಿಸ್ ಆಗಿ ಅಮೋನಿಯಾವನ್ನು ಬಿಡುಗಡೆ ಮಾಡ್ತದೆ. ಇದು ಬೀಜ ಮತ್ತು ಬೇರುಗಳಿಗೆ ಹಾನಿಕಾರಕವಾಗಿದೆ. ಅತಿಯಾದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಬಹುದು ಮತ್ತು ಪರಿಸರ ಮಾಲಿನ್ಯ ಉಂಟಾಗಬಹುದು. ಅತಿಯಾದ ಯೂರಿಯಾ ಬಳಕೆಯಿಂದ ಮಣ್ಣಿನ ಮೇಲೂ ಸಹ ಪರಿಣಾಮವನ್ನು ಬೀರ್ತದೆ. ಯೂರಿಯಾ ಮಣ್ಣಿನಲ್ಲಿ ಹೈಡ್ರಾಲಿಸಿಸ್ ಆಗಿ ಅಮೋನಿಯಾವನ್ನು ಬಿಡುಗಡೆ ಮಾಡ್ತದೆ. ಇದು ಮಣ್ಣಿನ ಪಿಎಚ್ ಮಟ್ಟವನ್ನು ಹೆಚ್ಚಿಸ್ತದೆ ಮತ್ತು ಸಸ್ಯಗಳಿಗೆ ಹಾನಿಕಾರಕವಾಗಬಹುದು. ಮಣ್ಣಿನ ರಚನೆ ಹಾಳಾಗಿ ಮಣ್ಣಿನ ಆರೋಗ್ಯ ಹದಗೆಡುತ್ತದೆ. ಅತಿಯಾದ ಯೂರಿಯಾ ಬಳಕೆಯು ಮಣ್ಣಿನ ಸೂಕ್ಷ್ಮಜೀವಿಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ದೀರ್ಘಾವಧಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಬಹುದು. ಬೆಳೆಗಳ ಮೇಲೂ ಸಹ ಪರಿಣಾಮವನ್ನು ಬೀರ್ತದೆ. ಅತಿಯಾದ ಯೂರಿಯಾ ಬಳಕೆಯಿಂದ ಸಸ್ಯ ಬೆಳವಣಿಗೆ ಹೆಚ್ಚಾಗಿ ರಸ ಹೀರುವ ಕೀಟ ಹಾಗೂ ಮುಂತಾದ ಕೀಟ ಮತ್ತು ರೋಗಬಾಧೆಗಳಿಗೆ ತುತ್ತಾಗಬಹುದು. ಸಸಿಗಳು ಗಟ್ಟಿಯಾಗಿ ನಿಲ್ಲುವ ಸಾಮರ್ಥ್ಯ ಕಳೆದುಕೊಳ್ತವೆ ಮತ್ತು ನೆಲಕ್ಕೆ ಬಾಗಿ ಕಾಳು ಕಟ್ಟುವ ಪ್ರಕ್ರಿಯೆಯಲ್ಲಿ ಅಡಚಣೆ ಉಂಟಾಗ್ತದೆ. ಯೂರಿಯಾ ಗೊಬ್ಬರವನ್ನು ಬೀಜ ಮತ್ತು ಸಸಿಗಳ ಬೇರುಗಳ ಹತ್ತಿರದಲ್ಲಿ ಹಾಕಿದಾಗ ಅಮೋನಿಯಾ ಸಾಂದ್ರತೆಯು ಹೆಚ್ಚಾಗಿ ಬೀಜ ಮತ್ತು ಸಸಿಗಳ ಬೇರುಗಳಿಗೆ ವಿಷಕಾರಿಯಾಗಬಹುದು. ಇನ್ನು ಪರಿಸರ ಮಾಲಿನ್ಯ. ಯೂರಿಯಾ ಮಣ್ಣಿನಲ್ಲಿ ಕರಗಿದಾಗ ಅಮೋನಿಯಾ ಅನಿಲವಾಗಿ ಗಾಳಿಯಲ್ಲಿ ಬಿಡುಗಡೆಯಾಗಿ ಹೆಚ್ಚು ಸಾರಜನಕಾಂಶ ಸಂಗ್ರಹವಾಗಬಹುದು. ಇದು ನೀರು ಮತ್ತು ವಾಯು ಮಾಲಿನ್ಯಕ್ಕೆ ಕಾರಣವಾಗಿ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ. ಯೂರಿಯಾ ಗೊಬ್ಬರವನ್ನು ಎಚ್ಚರಿಕೆಯಿಂದ ಮತ್ತು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸುವುದು ಮುಖ್ಯ ಅಂತ ಧಾರವಾಡದ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಧಾರವಾಡ ಸುನೀತಿ ಪಥ ಕಥಾ ನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಪ್ರಸ್ತುತಿ ಸುರೇಖ ಸುರೇಶ್.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾನಾಟಕ ಪ್ರಾರ್ಥನೆಯಲ್ಲಿ ಬಲವಿದೆ.
4: ಮಹಾರಾಣಿ, ನಾವು ನಿತ್ಯವೂ ಭಗವಂತನನ್ನ ಪ್ರಾರ್ಥಿಸುತ್ತೇವೆ.
5: ಹೌದು,
4: ಹಗಲಿರುಳು ಅವನ ಧ್ಯಾನದಲ್ಲೇ ಇರುತ್ತೇವೆ ಅಲ್ವೇ?
5: ಹೌದು ಮಹಾರಾಜ. ತಂದೆ ಭಗವಂತನನ್ನ ನೆನೆದ್ರೆ ಕಷ್ಟ ಎಲ್ಲಿದೆ? ಭಗವಂತ ನಮಗೆ ಸುಖ ಮತ್ತು ಸಂತೋಷ ಸಮೃದ್ಧಿಯನ್ನ ನೀಡುತ್ತಾನೆ.
4: ಆದರೆ ಮಹಾರಾಣಿ, ನನಗೆ ಒಂದು ಪ್ರಶ್ನೆ ಕಾಡುತ್ತಿದೆ.
5: ಅದೇನದು?
4: ನಾವು ದಿನಾಲು 2 ಹೊತ್ತು ದೇವರ ಪೂಜೆ ಮಾಡಿ ನೈವೇದ್ಯ ಅರ್ಪಿಸುತ್ತಲೇ ಇದ್ದೇವೆ.
5: ಹೌದು.
4: ನಮ್ಮ ಪ್ರಾರ್ಥನೆ ಅವನಿಗೆ ತಲುಪುತ್ತಿದೆಯೋ ಇಲ್ಲವೋ ತಿಳಿಯದಾಗಿದೆ.
5: ಯಾಕೆ ಮಹಾರಾಜ, ತಾವು ಹೀಗೇಕೆ ಚಿಂತಿಸುತ್ತಿದ್ದೀರಿ? ಭಗವಂತನ ಪ್ರಾರ್ಥನೆ ಮಾಡುವತ್ತ ಬಂದಿರುವ ಅನುಮಾನ ಏಕೆ?
4: ಮಹಾರಾಣಿ, ನಾವು ತ್ರಿಕರಣ ಶುದ್ಧಿಯಿಂದ ಆ ಭಗವಂತನ ಧ್ಯಾನ ಪೂಜೆ ಪುನಸ್ಕಾರ ತಪ್ಪದೇ ಮಾಡುತ್ತಿದ್ದೇವೆ.
5: ಹೌದು.
4: ಆದರೆ ಅದರ ಫಲ ಸಿಗುವ ಬಗ್ಗೆ ಯಾವುದೇ ಸುಳಿವು ಸಿಗುತ್ತಿಲ್ಲವಲ್ಲ.
5: ಅನುಮಾನ ಬೇಡ ಮಹಾರಾಜ. ನಂಬಿ ಕೆಟ್ಟವರಿಲ್ಲವೋ ಶಿವನ ಅಂತ ಹೇಳ್ತಾರೆ ತಾನೆ, ಹಾಗೆ ನಾವು ನಂಬಬೇಕು. ಅವನನ್ನ ನಂಬಿದ್ದಕ್ಕೆ ಅವನು ಖಂಡಿತ ನಮ್ಮನ್ನು ಆಶೀರ್ವದಿಸುತ್ತಾನೆ.
4: ಮಹಾರಾಣಿ, ನಾವು ಮಾಡೋ ಪ್ರಾರ್ಥನೆ ಇತ್ಯಾದಿಗಳು ದೇವರಿಗೆ ತಲುಪ್ತವು, ಆದರೆ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಆಗಲಿ ಫಲವಾಗಲಿ ದಕ್ಕುತ್ತಿಲ್ಲವಲ್ಲ ಎಂಬುದೇ ನನ್ನ ಚಿಂತೆ.
5: ಬಿಟ್ಟಿತ್ತು ಅನ್ನಿರಿ ಮಹಾರಾಜ, ನಮ್ಮ ಪ್ರಾರ್ಥನೆ ಶಿವನಿಗೆ ತಲುಪೇ ತಲುಪುತ್ತದೆ. ಆದರೆ ತಕ್ಷಣ ಸ್ಪಂದಿಸಿ ವರ ನೀಡಲು ಅದೇನೂ ಅಷ್ಟು ಸುಲಭದ

0: ಕೆಲಸವೇ. ನಾವು ಮಾಡುವ ದೇವರ ಸೇವೆ ಫಲ ಕೊಡದೆ ಹೋಗುವುದಿಲ್ಲ. ಫಲ ನಿಶ್ಚಿತ, ಆದರೆ ನಮ್ಮ ವಿಶ್ವಾಸ ಅಗತ್ಯ. ನಾವು ತಾಳ್ಮೆಯಿಂದ ಕಾಯಬೇಕು.
1: ಹಾಗೆ ಹೇಳುತ್ತೀಯಾ ಮಹಾರಾಣಿ?
0: ನೂರಕ್ಕೆ ನೂರರಷ್ಟು ಸತ್ಯ ಮಹಾರಾಜರೇ. ನಮಗೆ ಪ್ರಾರ್ಥನೆಯ ಸತ್ಯದಲ್ಲಿ ವಿಶ್ವಾಸವಿರಬೇಕು. ಪ್ರಾರ್ಥನೆಗೆ ಯಾವ ಪ್ರಾಪ್ತಿ ಸಿಗಲಿಲ್ಲವೆಂದು ಭಾವಿಸದೆ ತಲ್ಲಣಿಸದಿರು ಕಂಡ್ಯ ತಾಳುಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ ಎಂದು ಕನಕದಾಸರು ಹೇಳಿರುವಂತೆ ಖಂಡಿತ ನಾವು ನಂಬಿದ ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ಆದರೆ ಬೇಗನೆ ನಿರಾಶರಾಗದೆ ಅವನಲ್ಲಿ ವಿಶ್ವಾಸವಿಡಬೇಕು.
1: ಎಂಥ ಮಾತು ಹೇಳ್ತಾ ಇದ್ದೀರಿ ಮಹಾರಾಣಿ, ಬಹಳ ಸಂತೋಷ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನದಂತೆ ನೀನು ಹೇಳುವುದು ಸತ್ಯ. ಶರಣರ ವಚನದಂತೆ ನಮ್ಮ ಶಿವ ವೇದಪ್ರಿಯನಲ್ಲ, ನಾದಪ್ರಿಯನಲ್ಲ, ಭಕ್ತಿಪ್ರಿಯ ಅವನು. ಅದಕ್ಕಾಗಿ ಇಂದಿನಿಂದಲೇ ನಾನು ಕೂಡ ಭಗವಂತನ ಪ್ರಾರ್ಥನೆ ಮತ್ತು ಅವನ ಸೇವೆಯಲ್ಲಿ ತೊಡಗಿಕೊಂಡು ಭಗವಂತನನ್ನು ಕುರಿತು ಪ್ರಾರ್ಥಿಸುತ್ತೇನೆ, ಭಕ್ತಿಯಿಂದ ಪೂಜಿಸುತ್ತೇನೆ.
0: ಹಾಗೇ ಆಗಲಿ ಮಹಾರಾಜ. ನೀವು ನಿತ್ಯವೂ ಸೂರ್ಯೋದಯಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ, ಭಗವಂತ ಖಂಡಿತವಾಗಲು ಆಶೀರ್ವಾದ ಮಾಡಿಯೇ ಮಾಡುತ್ತಾನೆ.
1: ಆಯ್ತು ಮಹಾರಾಣಿ, ಖಂಡಿತವಾಗಿ ದೇವರ ಪ್ರಾರ್ಥನೆಯನ್ನ ಆರಂಭಿಸುತ್ತೇನೆ.
0: ಆಯಿತು ಮಹಾರಾಜ.

0: ಮಹಾರಾಣಿ, ದಿನಾಲು ಸೂರ್ಯೋದಯಕ್ಕೆ ಮೊದಲು ದೇವಸ್ಥಾನಕ್ಕೆ ಹೋಗುತ್ತೇನೆ, ಪೂಜೆ ಅರ್ಚನೆ ಮಾಡುತ್ತೇನೆ, ಇದು ನನ್ನ ನಿತ್ಯದ ಬೆಳಗಿನ ಕಾರ್ಯ.
1: ಹೌದು ಮಹಾರಾಜ, ನಿತ್ಯವೂ ತಾವು ತಪ್ಪದೆ ನಸುಕಿನಲ್ಲಿಯೇ ದೇವಸ್ಥಾನಕ್ಕೆ ಹೋಗುವುದನ್ನು ನೋಡಿ ನನಗೆ ತುಂಬಾ ಆನಂದವಾಗಿದೆ.
0: ನಿತ್ಯ ಬಹಳ ಹೊತ್ತಿನವರೆಗೆ ದೇವರಿಗೆ ಪ್ರಾರ್ಥಿಸಿ ಹೂಗಳನ್ನು ಅರ್ಪಿಸಿ ಧ್ಯಾನವನ್ನು ಮಾಡುತ್ತೇನೆ, ಮನಸ್ಸು ನಿರ್ಮಲವಾಗಿರುತ್ತದೆ.
1: ಹೌದು, ಆದರೆ ಆಮೇಲೆ ಏನು ಮಾಡುತ್ತೀರಿ? ನಸುಕಿನಲ್ಲಿಯೇ ದೇವಸ್ಥಾನಕ್ಕೆ ಹೋದವರು ಬಹಳ ತಡವಾಗಿ ಮನೆಗೆ ಬರುತ್ತೀರಲ್ಲ, ಏಕೆ?
0: ಮಹಾರಾಣಿ, ದೇವರನ್ನು ಪೂಜಿಸಿ ದರ್ಶನ ಪಡೆದ ಮೇಲೆ ದೇವಸ್ಥಾನದಿಂದ ಹೊರಗೆ ಬಂದು ದೇವಸ್ಥಾನದ ಮೆಟ್ಟಲುಗಳ ಮೇಲೆ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತುಕೊಳ್ಳುತ್ತೇನೆ. ಮಹಾರಾಣಿ,
1: ಪಾವಟಿಗೆಗಳ ಮೇಲೆ ನೀವೊಬ್ಬರೇ ಕುಳಿತುಕೊಂಡು ಏನು ಮಾಡುತ್ತೀರಿ ಮಹಾರಾಜ?
0: ನಾನೊಬ್ಬನೇ ಇಲ್ಲ ಮಹಾರಾಣಿ, ನಾನು ದೇವಸ್ಥಾನದ ಮೆಟ್ಟಲುಗಳ ಮೇಲೆ ಕುಳಿತಾಗ ನನ್ನ ಎಡಕ್ಕೆ ಒಬ್ಬ ಬಲಕ್ಕೊಬ್ಬ ಭಿಕ್ಷುಕ ಕುಳಿತಿರುತ್ತಾರೆ.
1: ಛೇ, ಇದೇನು ಹೇಳುತ್ತಿರುವಿರಿ, ಭಿಕ್ಷುಕನ ಬಾಜು ಕುಳಿತುಕೊಳ್ಳುವುದೇ?
0: ಹಾಗಲ್ಲ ಮಹಾರಾಣಿ, ಸ್ವಲ್ಪ ದೂರ ಎಡಭಾಗದಲ್ಲಿ ಒಬ್ಬ, ಬಲಭಾಗದಲ್ಲಿ ಇನ್ನೊಬ್ಬ ಇರುತ್ತಾರೆ.
1: ಅಲ್ಲ, ಇದರಿಂದಾಗಿ ನಿಮ್ಮ ಪ್ರಾರ್ಥನೆಗೆ ತೊಂದರೆ ಆಗುವುದಿಲ್ಲವೇ?
0: ಏನು ತೊಂದರೆ ಆಗದು ಮಹಾರಾಣಿ.
1: ಬಲಭಾಗದಲ್ಲಿ ಕುಳಿತಿರುವ ಭಿಕ್ಷುಕ ಏನು ಮಾಡುತ್ತಾನೆ?
0: ಬಲಭಾಗದಲ್ಲಿ ಕುಳಿತ ಭಿಕ್ಷುಕ, ಹೇ ಭಗವಂತ, ನನ್ನ ದೊರೆಗೆ ಬೇಕಾದಷ್ಟು ಅನುಗ್ರಹ ಮಾಡಿರುವೆ, ನನಗೂ ಅನುಗ್ರಹ ಮಾಡೆಂದು ಪ್ರಾರ್ಥನೆ ಮಾಡುತ್ತಿರುತ್ತಾನೆ.
1: ಹೌದಾ? ಇನ್ನು ಎಡಭಾಗದ ಭಿಕ್ಷುಕ ಏನನ್ನುತ್ತಾನೆ?
0: ಎಡಭಾಗಕ್ಕೆ ಕುಳಿತಿರುವ ಭಿಕ್ಷುಕ, ಹೇ ರಾಜನೇ, ದಯವಿಟ್ಟು ನನ್ನ ಕೊರತೆಯನ್ನು ನೀಗಿಸು, ನನ್ನನ್ನು ಉದ್ಧಾರ ಮಾಡು ಎನ್ನುತ್ತಾನೆ.
1: ಓ,
0: ದಿನಾಲೂ ಇದೇ ಹಾಡು ಇಬ್ಬರದು. ಅವರಿಬ್ಬರ ಮಾತು ಕೇಳಿ ಸಾಕಾಗಿ ಹೋಗಿದೆ, ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಬೇಕು. ಮಂತ್ರಿಗಳನ್ನ ಕರೆಸೋಣ, ಚರ್ಚೆ ಮಾಡೋಣ.
1: ಹಾಗೆ ಆಗಲಿ.
0: ಯಾರಲ್ಲಿ
2: ಚಿತ್ತೈಸಬೇಕು ಪ್ರಭು?
0: ಭಟರೇ, ಮಂತ್ರಿಗಳನ್ನು ಬರಲು ಹೇಳು.
2: ಅಪ್ಪಣೆ ಮಹಾಪ್ರಭು. ಮಂತ್ರಿಗಳೇ, ರಾಜರ ಆಜ್ಞೆಯಾಗಿದೆ, ನೀವು ಅವರನ್ನು ಕಾಣಬೇಕಂತೆ.
3: ಆಗಲಿ, ಈಗಲೇ ಹೋಗುವೆ. ಮಹಾರಾಜರೇ.
0: ಬನ್ನಿ ಮಂತ್ರಿಗಳೇ, ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆ.
3: ಏಕೆ ಪ್ರಭು, ಅಂತಹ ತುರ್ತು ಕೆಲಸವೇನಿತ್ತು, ನನ್ನನ್ನು ಕರೆಸಿದ್ದೇಕೆ?
0: ಮಂತ್ರಿಗಳೇ, ನಾನು ದಿನಾಲೂ ದೇವಸ್ಥಾನಕ್ಕೆ ಹೋಗಿ ಭಗವಂತನನ್ನ ಪ್ರಾರ್ಥಿಸಿ ಹೊರಗೆ ಬಂದು ದೇವಸ್ಥಾನದ ಮೆಟ್ಟಲುಗಳ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುತ್ತೇನೆ.
3: ಹೌದು ಹೌದು.
0: ಆಗ ನಿತ್ಯ ಒಂದು ಘಟನೆ ನಡೆಯುತ್ತದೆ.
3: ಅದ್ಯಾವ ಘಟನೆ ರಾಜರೇ, ಸ್ವಲ್ಪ ಬಿಡಿಸಿ ಹೇಳಿರಿ.
0: ಮಂತ್ರಿಗಳೇ, ಮೆಟ್ಟಲುಗಳ ಮೇಲೆ ಕುಳಿತಾಗ ಎಡಭಾಗದಲ್ಲೊಬ್ಬ ಬಲಭಾಗದಲ್ಲೊಬ್ಬ ಇಬ್ಬರು ಭಿಕ್ಷುಕರು ಸ್ವಲ್ಪ ದೂರದಲ್ಲಿ ಕುಳಿತಿರುತ್ತಾರೆ.
3: ಭಿಕ್ಷುಕರು ನಿಮ್ಮ ಹತ್ತಿರ ಕುಳಿತುಕೊಳ್ಳುವುದೆಂದರೆ ಇದೇನು ಪ್ರಭು? ಅವರಿಬ್ಬರನ್ನು ಈಗಿಂದೀಗಲೇ ಊರನ್ನೇ ಬಿಟ್ಟು ಹೊರಗೆ ಹಾಕಿಸುತ್ತೇನೆ, ಅಪ್ಪಣೆ ಕೊಡು ಪ್ರಭು.
0: ಬೇಡ ಬೇಡ ಬೇಡ. ಮಂತ್ರಿಗಳೇ, ನಾನು ಹೇಳುವುದನ್ನು ಸ್ವಲ್ಪ ಕೇಳಿಸಿಕೊಳ್ಳಿ. ಬಲಭಾಗದಲ್ಲಿ ಕುಳಿತ ಭಿಕ್ಷುಕ, ಹೇ ಭಗವಂತ,

0: ನನ್ನ ದೊರೆಗೆ ಬೇಕಾದಷ್ಟು ಅನುಗ್ರಹ ಮಾಡಿರುವೆ, ನನಗೂ ಅನುಗ್ರಹಿಸು ಎಂದು ಬೇಡುತ್ತಾನೆ.
1: ಹೌದೇ.
0: ಎಡಭಾಗದಲ್ಲಿ ಕುಳಿತ ಭಿಕ್ಷುಕ, ಹೇ ರಾಜನೇ, ದಯವಿಟ್ಟು ನನ್ನ ಕೊರತೆ ನೀಗಿಸು, ನನ್ನನ್ನು ಉದ್ಧಾರ ಮಾಡು ಎಂದು ಪ್ರಾರ್ಥಿಸುತ್ತಾನೆ. ಇವರಿಬ್ಬರ ಪ್ರಾರ್ಥನೆ ಕೇಳಿ ನನಗೆ ಸಾಕಾಗಿ ಹೋಗಿದೆ. ಇದಕ್ಕೇನು ಪರಿಹಾರ, ನೀವೇ ಸೂಚಿಸಿ.
2: ಅರ್ಥವಾಯಿತು ಪ್ರಭು, ನನಗೆ ಈ ಸಮಸ್ಯೆಗೆ ಪರಿಹಾರ ಗೊತ್ತಿದೆ.
0: ಹೌದೇ, ಏನದು ಪರಿಹಾರ ಹೇಳಿ ಮಂತ್ರಿಗಳೇ.
2: ಭಗವಂತನಿಗೆ ಪ್ರಾರ್ಥನೆ ಮಾಡಿದವರಿಗೆ ಭಗವಂತನೇ ಅನುಗ್ರಹ ಮಾಡುತ್ತಾನೆ, ಅವನ ಚಿಂತೆ ಮಾಡುವುದು ಬೇಡ. ಆದರೆ ಮಹಾರಾಜರೇ, ತಮಗೆ ಪ್ರಾರ್ಥಿಸಿದವರಿಗೆ ಏನಾದರೂ ಸಹಾಯ ಮಾಡಬೇಕು, ಇದೇ ನಿಮ್ಮ ಸಮಸ್ಯೆಗಿರುವ ಪರಿಹಾರ.
0: ಆಹಾಹಾ, ಎಂತಹ ಪರಿಹಾರ ಮಂತ್ರಿಗಳೇ, ನೀವು ಹೇಳಿದ್ದು ತುಂಬಾ ಸರಿಯಾಗಿದೆ, ಹಾಗೇ ಮಾಡುತ್ತೇನೆ. ಮಹಾರಾಣಿ, ಎಂದು ಬೇಗನೆ ಅತ್ಯುತ್ತಮ ಪಾಯಸ ಮಾಡಿಸು.
3: ಯಾಕೆ ಮಹಾರಾಜರೇ? ಅಲ್ಲ, ಇದ್ದಕ್ಕಿದ್ದಂತೆ ಪಾಯಸ ಏಕೆ ಬೇಕಾಯಿತು, ಏನು ವಿಶೇಷ?
0: ಮಹಾರಾಣಿ, ಆ ವಿಚಾರ ಆಮೇಲೆ ಹೇಳುತ್ತೇನೆ, ಆದಷ್ಟು ಬೇಗನೆ ಪಾಯಸ ತಯಾರಿಸಲು ಹೇಳಿ.
3: ಹಾಗೆ ಆಗಲಿ, ಸ್ವಲ್ಪ ಹೊತ್ತಿನಲ್ಲೇ ಪಾಯಸ ಮಾಡಿಸುತ್ತೇನೆ. ಮಹಾರಾಜರೇ, ಇದು ತೆಗೆದುಕೊಳ್ಳಿ, ಪಾಯಸ ತಯಾರಾಗಿದೆ.
0: ಬಹಳ ಸಂತೋಷ. ಮಂತ್ರಿಗಳೇ
2: ಹೇಳಿ ಮಹಾಪ್ರಭು.
0: ಈ ಪಾಯಸವನ್ನ ಒಂದು ಪಾತ್ರೆಯಲ್ಲಿ ಹಾಕಿ, ಪಾಯಸದಲ್ಲಿ ಬಂಗಾರದ ನಾಣ್ಯಗಳನ್ನು ಹಾಕಿ, ನನ್ನನ್ನು ಪ್ರಾರ್ಥಿಸಿದ ಆ ಭಿಕ್ಷುಕನಿಗೆ ಕೊಡಿ. ಮಂತ್ರಿಗಳೇ, ನೀವೇ ಸ್ವತಃ ಆ ಕೆಲಸ ಮಾಡಿ.
2: ಆಗಲಿ ಮಹಾಪ್ರಭು. ಪಾಯಸ ತುಂಬಿದ ಪಾತ್ರೆಯನ್ನು ತೆಗೆದುಕೊಂಡು ರಾಜನನ್ನು ಪ್ರಾರ್ಥಿಸಿದ ಆ ಭಿಕ್ಷುಕನಿಗೆ ಸ್ವತಃ ನಾನೇ ಕೊಡುವೆನು. ಈಗ ದೇವಸ್ಥಾನ ಕಡೆಗೆ ಹೋಗುವೆನು, ಅಪ್ಪಣೆ ಕೊಡಿ.
0: ಹಾಗೆ ಆಗಲಿ, ಹೋಗಿ ಬನ್ನಿ.

0: ಏ ಭಿಕ್ಷುಕ ಬಾಯಿಲಿ.
1: ಯಾಕ್ರಿ ಮಂತ್ರಿಗಳೇ, ನನ್ನನ್ನು ಯಾಕೆ ಕರಿತೀರಿ? ನಾ ಏನು ತಪ್ಪು ಮಾಡಿದ್ದೇನೆ? ನನಗೆ ಯಾಕೋ ನೀವು ಕರೆಯುವುದನ್ನು ನೋಡಿದರೆ ಹೆದರಿಕೆ ಆಗ್ತಾ ಇದೆ.
0: ಅಂಜಬೇಡ ಭಿಕ್ಷುಕ, ನಾನು ನಿನಗೆ ಏನನ್ನೂ ಮಾಡುವುದಿಲ್ಲ, ಬದಲಾಗಿ ನಿನಗೆ ಉಪಕಾರ ಮಾಡಲು ಬಂದಿದ್ದೇನೆ. ತೆಗೆದುಕೋ ಈ ಪಾಯಸ ತುಂಬಿದ ಪಾತ್ರೆಯನ್ನು. ಸ್ವತಃ ಮಹಾರಾಜರೇ ಕಳಿಸಿದ್ದಾರೆ ಈ ಪಾಯಸವನ್ನು.
1: ಮಹಾರಾಜರೇ ಕಳಿಸಿದ್ದಾರಾ? ನನ್ನ ಭಾಗ್ಯದ ಬಾಗಿಲು ಇವತ್ತು ತೆರೆಯಿತು. ತುಂಬಾ ಉಪಕಾರವಾಯಿತು ಸ್ವಾಮಿ. ರಾಜರನ್ನು ವಿನಂತಿಸಿದ್ದಕ್ಕೆ ಅವರು ಅನುಗ್ರಹಿಸಿ ಪಾಯಸ ಕಳಿಸಿದ್ದಾರೆ. ಮಹಾರಾಜರಿಗೆ ಜಯವಾಗಲಿ. ನಾನು ಪಾಯಸ ಕುಡಿದು ನನ್ನ ಹಸಿವನ್ನ ನೀಗಿಸಿಕೊಳ್ಳುತ್ತೇನೆ.
0: ಹೇಗಿದೆ ಪಾಯಸ?
1: ಅದ್ಭುತ, ತುಂಬಾ ರುಚಿಕಟ್ಟಾಗಿದೆ.
0: ಮತ್ತೆ ಯಾಕೆ ಪಾಯಸ ಪೂರ್ತಿ ಕುಡಿಯದೆ ಉಳಿಸಿದಿರಲ್ಲ, ಯಾಕೆ?
1: ಮಂತ್ರಿಗಳೇ, ನನ್ನ ಹೊಟ್ಟೆ ತುಂಬುವಷ್ಟು ಪಾಯಸವನ್ನ ಆನಂದದಿಂದ ಕುಡಿದಿದ್ದೇನೆ. ಉಳಿದಿರುವುದನ್ನ ನನ್ನ ಇನ್ನೊಬ್ಬ ಸ್ನೇಹಿತ ರಾಮುನಿಗೆ ಕೊಡುತ್ತೇನೆ.
0: ಹೌದಾ, ಹಾಗಾದ್ರೆ ನಾನಿನ್ನು ಬರಲ.
1: ಆಯ್ತು ಮಹಾಮಂತ್ರಿಗಳೇ. ಏ ರಾಮು, ರಾಮು.
2: ಓ ಸೋಮು.
1: ಓ ಬಾಯಿಲಿ.
2: ಹಾ ಬಂದೆ ಸೋಮು, ಏನಾಯ್ತು?
1: ನಾನು ಮಹಾರಾಜರನ್ನು ಪ್ರಾರ್ಥಿಸಿದ್ದರಿಂದ ನನಗೆ ಮಹಾರಾಜರು ಪಾಯಸದ ಪಾತ್ರೆಯನ್ನು ಕಳಿಸಿದ್ರು. ಆದ್ರೆ ನೀನು ದೇವರನ್ನ ಪ್ರಾರ್ಥಿಸಿದೆ, ಭಗವಂತನನ್ನ ಪ್ರಾರ್ಥಿಸಿದೆ, ಏನು ಫಲ ಸಿಕ್ಕಿತ್ತು? ನಿನಗೆ ಯಾವ ಅನುಗ್ರಹವೂ ಆಗಲಿಲ್ಲ. ನಾನು ಮಹಾರಾಜರನ್ನು ಪ್ರಾರ್ಥಿಸಿದ್ದಕ್ಕೆ ಮಹಾರಾಜರು ನನಗೆ ಪಾಯಸದ ಪಾತ್ರೆಯನ್ನ ಕಳಿಸಿದ್ದಾರೆ.
2: ಹೌದಾ?
1: ಹಾ, ಆ ಪಾಯಸ ತುಂಬಾ ರುಚಿಕಟ್ಟಾಗಿದೆ. ನನ್ನ ಹೊಟ್ಟೆ ತುಂಬುವಷ್ಟು ಊಟ ಮಾಡಿದೆ. ಇದರಲ್ಲಿ ಇನ್ನೂ ಉಳಿದಿದೆ, ತೆಗೆದುಕೋ ಈ ಪಾತ್ರೆಯನ್ನ.
2: ಆಯ್ತು ಕೊಡು ಸೋಮು.
1: ನಿನ್ನ ಹಸಿವನ್ನ ನೀಗಿಸಿಕೋ, ಊಟ ಮಾಡು. ನಾನಿನ್ನು ಬರಲೇ.
2: ಹಾ ಹೋಗಿ ಬಾ. ಆಹ್, ರಾಜರು ಕಳಿಸಿದ ಪಾಯಸ ಅತ್ಯುತ್ತಮವಾಗಿದೆ. ಇದನ್ನು ಪೂರ್ತಿಯಾಗಿ ಕುಡಿಯುತ್ತೇನೆ. ಆಹ್, ಏನು ಆಶ್ಚರ್ಯ! ಪಾಯಸದ ಕೆಳಗೆ ಬಂಗಾರ ನಾಣ್ಯಗಳಿವೆ. ಇದು ಭಗವಂತನ ಲೀಲೆ. ನಾನು ಭಗವಂತನನ್ನು ಪೂಜಿಸಿದ್ದಕ್ಕೆ ದೇವರು ನನಗೆ ಪಾಯಸದೊಂದಿಗೆ ಬಂಗಾರದ ನಾಣ್ಯಗಳನ್ನು ಅನುಗ್ರಹಿಸಿದ್ದಾನೆ. ಇದು ಭಗವಂತನನ್ನು ಪ್ರಾರ್ಥಿಸಿದ್ದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು. ಭಗವಂತನೇ, ನೀನೆಷ್ಟು ಕರುಣಾಳು! ನೂರೊಂದು ನಮಸ್ಕಾರ ನಿನಗೆ, ನೂರೊಂದು ನಮಸ್ಕಾರ ನಿನಗೆ.
3: ಈ ದೇವಸ್ಥಾನದಲ್ಲಿ ಎಂಥ ಒಂದು ಪ್ರಶಾಂತವಾದ ವಾತಾವರಣ.

0: ಎಂಥ ಸಮಾಧಾನವಾಗುತ್ತಿದೆಯಲ್ಲ. ಈ ಮೆಟ್ಟಲುಗಳ ಮೇಲೆ ಇಬ್ಬರು ಭಿಕ್ಷುಕರಿದ್ದರು, ಒಬ್ಬನೇ ಕಾಣುತ್ತಿರುವನಲ್ಲ.
1: ಏನಪ್ಪ ಭಿಕ್ಷುಕನೇ?
2: ಹೇಳಿ ಮಹಾರಾಜರೇ.
1: ನೀನೊಬ್ಬನೇ ಇರುವೆಯಲ್ಲ, ಇನ್ನೊಬ್ಬ ಎಲ್ಲಿ? ನಿನ್ನೆ ನೀವು ಪಾಯಸ ಸೇವಿಸಲಿಲ್ಲವೇ? ಪಾಯಸ ಹೇಗಿತ್ತು?
2: ಮಹಾರಾಜರೇ, ಪಾಯಸ ಅದ್ಭುತವಾಗಿತ್ತು, ತುಂಬಾ ರುಚಿಕಟ್ಟಾಗಿತ್ತು. ಹೊಟ್ಟೆ ತುಂಬಾ ಕುಡಿದರೂ ಇನ್ನೂ ಪಾಯಸ ಉಳಿಯಿತು. ಅದನ್ನ ನಾನು ನನ್ನ ಸ್ನೇಹಿತ ರಾಮುನಿಗೆ ಕೊಟ್ಟೆನು.
1: ಪಾಯಸದ ತಳದಲ್ಲಿ ಬಂಗಾರದ ನಾಣ್ಯಗಳಿದ್ದವು, ನೀನು ನೋಡಲಿಲ್ಲವೇ?
2: ಇಲ್ಲ ಮಹಾಪ್ರಭು, ಇಲ್ಲ. ಉಳಿದ ಪಾಯಸವನ್ನ ನಾನು ನನ್ನ ಸ್ನೇಹಿತ

0: ವಾಗಿತ್ತು, ತುಂಬಾ ರುಚಿಕಟ್ಟಾಗಿತ್ತು. ಹೊಟ್ಟೆ ತುಂಬಾ ಕುಡಿದರೂ ಇನ್ನೂ ಪಾಯಸ ಉಳಿಯಿತು. ಅದನ್ನ ನಾನು ನನ್ನ ಸ್ನೇಹಿತ ರಾಮುನಿಗೆ ಕೊಟ್ಟೆನು.
1: ಪಾಯಸದ ತಳದಲ್ಲಿ ಬಂಗಾರದ ನಾಣ್ಯಗಳಿದ್ದವು, ನೀನು ನೋಡಲಿಲ್ವೇ?
0: ಇಲ್ಲ ಮಹಾಪ್ರಭು, ಇಲ್ಲ. ಉಳಿದ ಪಾಯಸವನ್ನ ನಾನು ನನ್ನ ಸ್ನೇಹಿತನಿಗೆ ಕೊಟ್ಟೆ, ಅದರ ತಳದಲ್ಲಿ ಬಂಗಾರದ ನಾಣ್ಯಗಳು ಇರುವುದು ನನಗೆ ತಿಳಿಯಲಿಲ್ಲ.
1: ನನ್ನನ್ನು ಪ್ರಾರ್ಥಿಸಿದ ಭಿಕ್ಷುಕನಿಗೆ ಬಂಗಾರದ ನಾಣ್ಯ ಸಿಗಲೆಂದು ನಾನು ಅನುಗ್ರಹಿಸಿದೆ, ಆದರೆ ಅವನಿಗೆ ಸಿಗಲಿಲ್ಲ. ಭಗವಂತನನ್ನು ಪ್ರಾರ್ಥಿಸಿದ ಇನ್ನೊಬ್ಬ ಭಿಕ್ಷುಕನಿಗೆ ಬಂಗಾರದ ನಾಣ್ಯಗಳು ದಕ್ಕಿದವು. ಇದಕ್ಕೆ ಅಲ್ಲವೇ ಭಗವಂತನ ಕೃಪೆ ಎನ್ನುವುದು. ಎಲ್ಲದಕ್ಕೂ ಅವನ ಕೃಪೆ ಅಗತ್ಯ. ಎಂಥ ಸಾಕ್ಷಾತ್ಕಾರ!
2: ಆತ್ಮೀಯರೇ, ಮಹಾರಾಜರು ಪಾಯಸದ ಪಾತ್ರೆಯಲ್ಲಿ ಹಾಕಿಕೊಟ್ಟ ಬಂಗಾರದ ನಾಣ್ಯಗಳು ಭಗವಂತನನ್ನು ಪೂಜಿಸಿದವನಿಗೆ ದಕ್ಕಿದವು. ಈಗ ಆ ಭಿಕ್ಷುಕ ಒಬ್ಬ ದೊಡ್ಡ ಶ್ರೀಮಂತ. ಎಲ್ಲ ಆ ಭಗವಂತನ ಲೀಲೆ. ಭಗವಂತನ ಕೃಪಾ ಆಶೀರ್ವಾದದಿಂದ ಶ್ರೀಮಂತನಾದ ಭಿಕ್ಷುಕ ಜೀವನದುದ್ದಕ್ಕೂ ಭಗವಂತನನ್ನೇ ಧ್ಯಾನಿಸಿದ. ಅವನ ಅನುಗ್ರಹಕ್ಕಾಗಿ ತಾಳ್ಮೆಯಿಂದ ಕಾಯ್ದ. ಭಗವಂತನಲ್ಲಿ ದೃಢ ವಿಶ್ವಾಸ, ಶ್ರದ್ಧೆ, ಭಕ್ತಿ ಇಟ್ಟ. ಅವನಿಗೆ ಅವು ಫಲ ಕೊಟ್ಟವು. ಮಾನವ ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು ಕೊನೆತನಕ. ಈ ಮಾತು ಸತ್ಯ. ಭಗವಂತನಲ್ಲಿ ಅಚಲ ವಿಶ್ವಾಸ ಹೊಂದಿ ಶ್ರದ್ಧೆ ಭಕ್ತಿಯಿಂದ ಅವನನ್ನು ಸ್ಮರಿಸಿದರೆ, ಪೂಜಿಸಿದರೆ ಭಗವಂತ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ. ಅವನಿಗೆ ಅನುಗ್ರಹಿಸಿ ಸಕಲ ಸಂಪತ್ತನ್ನು ದಯಪಾಲಿಸಿ ನಂಬಿದ ಭಕ್ತನ ಕೈ ಹಿಡಿದು ಮುನ್ನಡೆಸುತ್ತಾನೆ.
3: ಇದುವರೆಗೆ ಪ್ರಾರ್ಥನೆಯಲ್ಲಿ ಬಲವಿದೆ ಕಥಾನಾಟಕವನ್ನ ಕೇಳುತ್ತಿದ್ದೀರಿ. ಭಾಗವಹಿಸಿದವರು ಶರಣಬಸವ ಚೋಳಿನ್, ಸುರೇಖಾ ಸುರೇಶ್, ವೆಂಕಟೇಶ್ ದೇಶಪಾಂಡೆ, ಚಂದ್ರಶೇಖರ್ ತೆಂಬದ್ಮನಿ, ರಾಖಿ ಹಾನ್ಗಲ್ ಹಾಗೂ ನವೀನ್ ಮಹಾಲೆ.
4: ಕಥಾನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು. ಮೂಲ ಕಥೆ ಜಗನ್ನಾಥ್ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಸಂಕಲನ ಚಂದ್ರಶೇಖರ್ ತೆಂಬದಮನಿ. ಪ್ರಸ್ತುತಿ ಸುರೇಖಾ ಸುರೇಶ್.
3: ಪ್ರತಿ ವಾರ ತಪ್ಪದೇ ಕೇಳಿ ಸುನೀತಿ ಪಥ.
5: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ
6: ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬ್ಯಾಟರಿ ನಿರ್ವಹಣೆಯ ಮಹತ್ವ, ಗ್ರಾಹಕರ ದೃಷ್ಟಿಕೋನ, ಈ ಬಗ್ಗೆ ಮಾತನಾಡುತ್ತಾರೆ ಇಲೆಕ್ಟ್ರಿಕಲ್ ಹಾಗೂ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿನ ಸಹಾಯಕ ಪ್ರಾಧ್ಯಾಪಕರಾದ ಸುಬ್ರಹ್ಮಣ್ಯ ಹೆಗಡೆ.
7: ಬ್ಯಾಟರಿ ಎಲೆಕ್ಟ್ರಿಕ್ ವಾಹನ ಇವಿಯ ಅತ್ಯಂತ ದುಬಾರಿ ಹಾಗೂ ಪ್ರಮುಖ ಭಾಗವಾಗಿದೆ. ಪರಿಣಾಮಕಾರಿ ಬ್ಯಾಟರಿ ನಿರ್ವಹಣಾ ವ್ಯವಸ್ಥೆ, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ BMS, ಬ್ಯಾಟರಿಯು ಸುರಕ್ಷಿತವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದನ್ನು ಮತ್ತು ಅದರ ಆಯುಷ್ಯವನ್ನು ಹೆಚ್ಚಿಸುವುದನ್ನು ಖಚಿತಪಡಿಸುತ್ತದೆ. ಗ್ರಾಹಕರ ದೃಷ್ಟಿಯಿಂದ ಬ್ಯಾಟರಿ ನಿರ್ವಹಣೆ ವಾಹನದ ಕಾರ್ಯಕ್ಷಮತೆ, ನಿರ್ವಹಣಾ ವೆಚ್ಚ, ಸೇವಾ ಅಗತ್ಯಗಳು ಮತ್ತು ಒಟ್ಟಾರೆ ಬಳಕೆದಾರರ ತೃಪ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಥಮವಾಗಿ ಬ್ಯಾಟರಿಯ ಆಯುಷ್ಯ ಮತ್ತು ದೀರ್ಘಕಾಲಿಕತೆ. ಎಲೆಕ್ಟ್ರಿಕ್ ವಾಹನ ಮಾಲೀಕರ ಪ್ರಮುಖ ಚಿಂತೆಯೊಂದೇ ಬ್ಯಾಟರಿಯ ಸಾಮರ್ಥ್ಯವು ಕಾಲಕ್ರಮೇಣ ಕಡಿಮೆಯಾಗುವುದು. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬ್ಯಾಟರಿಯು ಅತಿಯಾಗಿ ಚಾರ್ಜ್ ಹಾಗೂ ಡಿಸ್ಚಾರ್ಜ್ ಆಗುವುದನ್ನು ತಡೆದು ಸೂಕ್ತ ತಾಪಮಾನವನ್ನು ಕಾಪಾಡುವುದು. ಪ್ರತಿ ಬ್ಯಾಟರಿ ಸೆಲ್ನ ಸಮತೋಲನವನ್ನು ನಿರ್ವಹಿಸಿ ಬ್ಯಾಟರಿಯ ಆರೋಗ್ಯವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವುದು. ಇದರಿಂದಾಗಿ ಗ್ರಾಹಕರಿಗೆ ಆಗುವ ಲಾಭವೇನೆಂದರೆ ಬ್ಯಾಟರಿಯ ದೀರ್ಘ ಆಯುಷ್ಯ, ಬ್ಯಾಟರಿಯ ಬದಲಾವಣೆಯ ಅವಶ್ಯಕತೆ ಹಾಗೂ ಉತ್ತಮ ಮಾರಾಟ ಮೌಲ್ಯ ದೊರೆಯುವುದು. ದ್ವಿತೀಯವಾಗಿ ಸುರಕ್ಷತೆ. ಲಿಥಿಯಂ ಅಯಾನ್ ಬ್ಯಾಟರಿಗಳು ಅತಿಯಾದ ತಾಪಮಾನ ಅತಿ ಚಾರ್ಜ್ ಹಾಗೂ ಭೌತಿಕ ಹಾನಿಗೆ ಸೂಕ್ಷ್ಮವಾಗಿರುತ್ತದೆ. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸುರಕ್ಷತೆಯನ್ನು ಹೆಚ್ಚಿಸಲು ಬ್ಯಾಟರಿಯ ತಾಪಮಾನವನ್ನು ನಿರಂತರವಾಗಿ ಪರಿಶೀಲಿಸುತ್ತದೆ. ಶಾರ್ಟ್ ಸರ್ಕ್ಯೂಟ್ಗಳನ್ನು ತಡೆದು ವೋಲ್ಟೇಜ್ ಮತ್ತು ಕರೆಂಟ್ ಮಟ್ಟಗಳನ್ನು ನಿಯಂತ್ರಿಸುತ್ತದೆ. ತುರ್ತು ಪರಿಸ್ಥಿತಿಯಲ್ಲಿ ಬ್ಯಾಟರಿ

0: ಬ್ಯಾಟರಿಯನ್ನು ಸುರಕ್ಷಿತವಾಗಿ ಸ್ಥಗಿತಗೊಳಿಸುತ್ತದೆ. ಪರಿಣಾಮವಾಗಿ ಬೆಂಕಿ ಅಪಾಯ, ಥರ್ಮಲ್ ರನ್ ಅವೆ ಮತ್ತು ಅನಿರೀಕ್ಷಿತ ವೈಫಲ್ಯಗಳ ಅಪಾಯ ಕಡಿಮೆಯಾಗುತ್ತದೆ. ತೃತೀಯವಾಗಿ ಚಾಲನಾ ವ್ಯಾಪ್ತಿಯ ಸುಧಾರಣೆ ಅಂದರೆ ರೇಂಜ್ ಸುಧಾರಣೆ. ಇವಿ ಬಳಕೆಯಲ್ಲಿ ರೇಂಜ್ ಆಂಗ್ಸೈಟಿ ಪ್ರಮುಖ ಸಮಸ್ಯೆಯಾಗಿದೆ. ಬ್ಯಾಟರಿ ನಿರ್ವಹಣಾ ವ್ಯವಸ್ಥೆಯು ಚಾರ್ಜ್ ಸ್ಥಿತಿಯನ್ನು ಅಂದರೆ ಸ್ಟೇಟ್ ಆಫ್ ಚಾರ್ಜ್ ನಿಖರವಾಗಿ ಅಂದಾಜಿಸುತ್ತದೆ. ಶಕ್ತಿಯ ಬಳಕೆಯನ್ನು ಉತ್ತಮಗೊಳಿಸುತ್ತದೆ. ಶಕ್ತಿಯ ನಷ್ಟವನ್ನು ಕಡಿಮೆ ಮಾಡಿ ದಕ್ಷತೆಯನ್ನು ಹೆಚ್ಚಿಸಿ ರೀಜನರೇಟಿವ್ ಬ್ರೇಕಿಂಗ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಗ್ರಾಹಕರಿಗೆ ನಿಖರವಾದ ರೇಂಜ್ ಮಾಹಿತಿ ಮತ್ತು ದೂರದ ಪ್ರಯಾಣಗಳಲ್ಲಿ ಹೆಚ್ಚಿನ ವಿಶ್ವಾಸ ಮೂಡುತ್ತದೆ. ನಾಲ್ಕನೆಯದಾಗಿ, ಸ್ಥಿರ ಕಾರ್ಯಕ್ಷಮತೆ. ಬ್ಯಾಟರಿಯ ಸ್ಥಿತಿ ವಾಹನದ ವೇಗವರ್ಧನೆ, ಶಕ್ತಿ ವಿತರಣೆ ಮತ್ತು ಚಾರ್ಜಿಂಗ್ ವೇಗದ ಮೇಲೆ ಪರಿಣಾಮ ಬೀರುತ್ತದೆ. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಮತೋಲನಿತ ಶಕ್ತಿಯ ಪೂರೈಕೆಯನ್ನು ಖಚಿತಪಡಿಸುತ್ತದೆ ಹಾಗೂ ಬ್ಯಾಟರಿಯ ತಾಪಮಾನವನ್ನು ನಿರ್ವಹಿಸುತ್ತದೆ. ಹಾನಿಗೊಳಗಾದ ಸೆಲ್ಗಳಿಂದ ಉಂಟಾಗುವ ಕಾರ್ಯಕ್ಷಮತೆಯ ಕುಸಿತವನ್ನು ತಡೆಗಟ್ಟುತ್ತದೆ. ಇದರಿಂದಾಗಿ ಗ್ರಾಹಕರಿಗೆ ಸುಗಮ ಚಾಲನೆ ಮತ್ತು ನಿರಂತರ ಕಾರ್ಯಕ್ಷಮತೆ ಒದಗುತ್ತದೆ. ಎಲೆಕ್ಟ್ರಿಕ್ ವಾಹನಗಳು ಪೆಟ್ರೋಲ್ ವಾಹನಗಳಿಗಿಂತ ಭಿನ್ನವಾಗಿದ್ದು ಇವುಗಳಲ್ಲಿ ಯಾವುದೇ ಇಂಜಿನ್ ಆಯಿಲ್ಗಳು, ಕೂಲಿಂಗ್ ವ್ಯವಸ್ಥೆಗಳು, ಸಾಮರ್ಥ್ಯದ ಕುಸಿತ ಇರುವುದಿಲ್ಲ. ಪ್ರಮುಖವಾಗಿ ಎಲೆಕ್ಟ್ರಿಕ್ ವಾಹನದಲ್ಲಿ ಬ್ಯಾಟರಿಯೊಂದೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬ್ಯಾಟರಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ. ಉತ್ತಮ ಬ್ಯಾಟರಿ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಬ್ಯಾಟರಿಯ ಆಯುಷ್ಯವನ್ನು ಹೆಚ್ಚಿಸಿ ಎಲೆಕ್ಟ್ರಿಕ್ ವಾಹನದ ದಕ್ಷತೆಯನ್ನು ಅಧಿಕಗೊಳಿಸುತ್ತದೆ.
1: ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬ್ಯಾಟರಿ ನಿರ್ವಹಣೆಯ ಮಹತ್ವ, ಗ್ರಾಹಕರ ದೃಷ್ಟಿಕೋನ, ಈ ಬಗ್ಗೆ ಮಾತನಾಡಿದವರು ಸುಬ್ರಹ್ಮಣ್ಯ ಹೆಗಡೆ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಇವಿಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಬ್ಯಾಟರಿ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಯನ್ನು ಕೇಳುವಿರಿ. ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಹ್ಯಃ ಗುಜರಾತಸ್ಯ ಸಾನಂದ ಕ್ಷೇತ್ರೆ ಸಿಜಿಸೆಮಿ ಸಂಸ್ಥಾಯಾಃ ಅತ್ಯಾಧುನಿಕಸ್ಯ ಓಸ್ಯಾಟ್ ಸೆಮಿಕಂಡಕ್ಟರ್ ಸಂಯಂತ್ರಸ್ಯ ಉದ್ಘಾಟನಂ ಕೃತಂ. ಅತ್ರಾವಸರೆ ಜನಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಅಯಂ ವಿಕಾಸಃ ಭಾರತಸ್ಯ ಪ್ರಗಾಢ ಇಲೆಕ್ಟ್ರಾನಿಕ್ಸ್ ಕ್ರಾಂತೇಃ ಆಗಾಮಿ ಚರಣಮಸ್ತಿ. ಯೇನ ದೇಶಃ ಪೂರ್ವಮೇವ ವಿಶ್ವಸ್ಯ ದ್ವಿತೀಯಃ ಬೃಹತ್ತಮಃ ದೂರಭಾಷ ನಿರ್ಮಾತೃತ್ವೇನ ಸಮೇಧಿತಃ. ಸಹ ದೃಢವಿಶ್ವಾಸಂ ಪ್ರಕಟಿತವಾನ್ ಯತ್ ಸಾನಂದ ಕ್ಷೇತ್ರಂ ವೈಶ್ವಿಕ ಸೆಮಿಕಂಡಕ್ಟರ್ ಕೇಂದ್ರತ್ವೇನ ಸಮೇಧಿಷ್ಯತೆ.
4: आज का ये कार्यक्रम इस बात का प्रमाण है कि भारत जो ठान लेता है वो करके दिखाता है. 5 साल पहले भारत ने संकल्प लिया था कि देश को सेमी कंडक्टर हब बनाएंगे. हम डिजाइन इन इंडिया, मेक इन इंडिया के मंत्र को लेकर आगे बढ़े और आज देश के तीसरे सेमीकंडक्टर प्लांट में भी चीप पैकेजिंग का कॉमर्शियल प्रोडक्शन शुरू हो रहा है.
3: तेन गदितं यत सानन्दं प्रतिवर्षं 20 कोटि चिप्स निर्माणार्थं सज्जमस्ति. तेन 500 कोटि परिमितस्य लक्ष्य निर्धारणार्थं शुभाशयाः अपि प्रकटिताः. अत्रावसरे केन्द्रीय मन्त्रिणा अश्विनी वैष्णवेन घोषितं यत् 26,000-2,000 यावत् भारते 5 सेमिकण्डक्टर् संयन्त्राणि पूर्णतः क्रियाशीलानि भविष्यन्ति. प्रधानमन्त्रिणा जोधपुर विमानपत्तने नूतनस्य टर्मिनल् भवनस्यापि उद्घाटनं कृतम्. तदनन्तरं सः बालोत्तरा मण्डलस्य पचपदरा क्षेत्रे देशस्य अत्याधुनिकं ग्रीन्फील्ड् रिफैनरी सह पेट्रोकेमिकल् काम्प्लेक्स् इत्येतत् राष्ट्राय समर्पितवान्. अत्रांतरे

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದವಸಧಾನ್ಯಗಳು, ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು

0: ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು, ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1,50,00,000 ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು, ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ್ ಭಾರತ್ ಮಿಷನ್, ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಝರಿ.
1: ನಿಪುಣ್ ಭಾರತ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಸಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ, ಕೇಂದ್ರ ಸರ್ಕಾರ ನಿರ್ದೇಶಿತ NCERT ಮತ್ತು NGOಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಿದಾಗ ಸರಿಸುಮಾರು 30%-40%ರಷ್ಟು ಮಕ್ಕಳು ಪ್ರಾಥಮಿಕ ತರಗತಿಗಳಲ್ಲಿ ಸರಿಯಾಗಿ ಓದಲು ಬರೆಯಲು ಮತ್ತು ಸರಳ ಲೆಕ್ಕ ಮಾಡುವ ಸಾಮರ್ಥ್ಯದಲ್ಲಿ ಹಿಂದುಳಿದಿರುವುದು ಕಂಡುಬಂದಿತ್ತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನು ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವೂ ಕೂಡ ವಿಭಿನ್ನವಾಗಿರುತ್ತದೆ. ಇಂತಹ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನ ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನ ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ VBGRAMJI ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು, ಈ ತಿಂಗಳ 1ನೇ ತಾರೀಖಿನಿಂದ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. VBGRAMJI ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ ಬಿಬಿಜಿ ರಾಮ್ಜಿ ಈ ಯೋಜನೆಯನ್ನು 1 ಜುಲೈ 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ ಗಳಿದೆ. ನಮ್ಮಲ್ಲಿ 1.8 ಲ್ಯಾಕ್ ಆಕ್ಟಿವ್ ಜಾಬ್ ಕಾರ್ಡ್ಸ್ ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ದಿನ ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್

0: ಸಿದ್ರು ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ಏನೊಂದು ವಿನಂತಿ ಅಂದ್ರೆ, ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಅವರು ಕೂಲಿ ಕೆಲಸವನ್ನು ಪಡೆಯೋಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡೋಕೆ ನಾವು ಸಿದ್ಧರಿದ್ದೀವಿ.
1: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭವಾಗಿ ಆಗಸ್ಟ್ 13ರವರೆಗೆ ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25ನೇ ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ ಶಶಿಕಾಂತ್ ಬಿಜುವಾಡ್ ಹಾಗೂ ಉಪಮಹಾಪೌರರಾಗಿ ರತ್ನಾಬಾಯಿ ಏಕನಾಥ್ ನಾಜರೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 5,000 ಮುಂದಿನ 2 ವರ್ಷಗಳಲ್ಲಿ 30,000 ಸಸಿ ನೆಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎನ್ ಬಸವರಾಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಇಲವಾಲದ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಒಂದು ಮರ ನೂರಾರು ಉಸಿರು ಧ್ಯೇಯದ 1,00,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ. ದಿವ್ಯಾಂಗರಿಗೆ ಇರುವ ವಿಶೇಷ ಅವಕಾಶಗಳು ಈ ಕುರಿತು ಜಿಲ್ಲಾ ಅಂಗವಿಕಲ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಸವಿತಾ ಕಾಳೆ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್.
3: ಆತ್ಮೀಯ ಕೇಳುಗರೆ ನಮಸ್ಕಾರ. ಎಲ್ಲ ರೀತಿಯಲ್ಲಿ ಆರೋಗ್ಯವಂತರಾಗಿ ಜನಿಸಬೇಕು ಅನ್ನೋದು ಎಲ್ಲರ ಅಪೇಕ್ಷೆ ಆಗಿರ್ತದೆ. ಆದರೆ ಬೇರೆ ಬೇರೆ ಕಾರಣಗಳಿಂದ, ಆನುವಂಶೀಯ ಕಾರಣಗಳಿಂದ, ಜೀನ್ಸ್ ಪ್ರಾಬ್ಲಮ್ನಿಂದ ಎಷ್ಟೊಂದು ಮನೆಗಳಲ್ಲಿ ಇವತ್ತು ವಿಶೇಷ ಚೇತನ ಮಕ್ಕಳು ಜನಿಸಿರ್ತಾರೆ. ಹಂಗನ್ಕೊಂಡು ಅವರನ್ನ ನಿಷ್ಕಾಳಜಿ ಮಾಡೋದಾಗ್ಲಿ, ಮನೆಯಲ್ಲಿ ಮೂಲೆ ಗುಂಪು ಮಾಡೋದಾಗ್ಲಿ, ಅದು ಸರಿಯಲ್ಲ. ಇವತ್ತಿನ ಸಮಾಜದಲ್ಲಿ ಈ ವಿಶೇಷ ಚೇತನ ಮಕ್ಕಳಿಗೂ ಕೂಡ ಹಲವಾರು ಸೌಲಭ್ಯಗಳಿವೆ. ಇದಕ್ಕಾಗಿನೇ ಕಾರ್ಯನಿರ್ವಹಿಸುವಂತ ಇಲಾಖೆ ಒಂದಿದೆ. ಈ ಇಲಾಖೆ ನೀಡುವಂತ ಹಲವಾರು ಪ್ರಯೋಜನಗಳನ್ನ ಪಡ್ಕೊಂಡಾಗ ಈ ವಿಶೇಷ ಚೇತನ ಮಕ್ಕಳು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಬಂದು ಉತ್ತಮ ಬದುಕನ್ನ ನಡೆಸಬಲ್ಲರು. ಇಲಾಖಾವಾರು ನೀಡುವಂತ ಹಲವಾರು ಪ್ರಯೋಜನಗಳು ಏನು, ಯಾವ ರೀತಿಯಲ್ಲಿ ಇದನ್ನ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯ ಕೊರತೆ ಜನರನ್ನ ಕಾಡ್ತಾ ಇದೆ. ಯಾವ ಸೌಲಭ್ಯಗಳಿವೆ, ಹೇಗೆ ಪಡ್ಕೊಳ್ಬೇಕು, ಈ ನಿಟ್ಟಿನಲ್ಲಿ ಮಾಹಿತಿ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡ ಜಿಲ್ಲೆಯ ವಿಕಲಚೇತನರು ಅಥವಾ ವಿಶೇಷ ಚೇತನರ ಕಲ್ಯಾಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸವಿತಾ ಕಾಳೆ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸವಿತಾ ಕಾಳೆ ಅವರು.
4: ನಮಸ್ತೆ ಮೇಡಮ್.
3: ಸವಿತಾ ಕಾಳೆ ಅವರೇ, ಸಮಾಜದಲ್ಲಿ ನಾವು ಎಲ್ಲ ತರಹದ ವ್ಯಕ್ತಿಗಳನ್ನ ಕಾಣ್ತೀವಿ. ಅದರಲ್ಲಿ ದೃಷ್ಟಿಹೀನರಿರಬಹುದು, ವಿಶೇಷ ಚೇತನರಿರಬಹುದು, ಮಾನಸಿಕವಾಗಿ ಆರ್ಥಿಕವಾಗಿ ದೌರ್ಬಲ್ಯವನ್ನ ಹೊಂದಿದವರು ಇರಬಹುದು, ಹೀಗೆ ಯಾರನ್ನ ತಾವು ವಿಶೇಷ ಚೇತನರು ಅಂತ ಪರಿಗಣಿಸ್ತೀರಿ?
4: ಮೇಡಮ್, ಈಗ ಆಕ್ಚುಲಿ ನಮ್ದು ಮುಂಚೆ 2016 ಮುಂಚೆ 7 ತರದ ವಿಕಲಚೇತನರನ್ನ ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ. ದೈಹಿಕ ಅಂಗವಿಕಲರು, ಬುದ್ಧಿಮಾಂದ್ಯರು, ಆಮೇಲೆ

0: ಮೇಲೆ ಬ್ಲೈಂಡ್ ಇರುವಂತವ್ರು ಅಂದರು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇರುವಂತವ್ರು, ಡಫ್ ಅಂಡ್ ಡಮ್ ಅಂದ್ರೆ ವಾಕ್ ಮತ್ತು ಶ್ರವಣ ದೋಷ, ಈ ತರ 7 ತರದ ಡಿಸಬಿಲಿಟಿಯನ್ನ ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ. 2016 ವಿಕಲಚೇತನರ ಕಾಯ್ದೆ ಅಂತ ಹೊಸದಾಗಿ ಬಂದಿರೋದ್ರಿಂದ ನಾವು 21 ತರದ ವಿಕಲಚೇತನ ಐಡೆಂಟಿಫೈ ಮಾಡಿ ಅವರಿಗೆ ಸರ್ವೆ ಮಾಡುವಂತದ್ದು ಮತ್ತೆ ಅವರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಕೊಡುವಂತದ್ದು ನಮ್ಮ ಇಲಾಖೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದೆ.
1: ಈಗ ಸವಿತಾ ಅವರ, ಒಬ್ಬ ವ್ಯಕ್ತಿ ದೈಹಿಕವಾಗಿ ನ್ಯೂನತೆ ಇದೆ ಅಥವಾ ಮಾನಸಿಕವಾಗಿ ಅಸ್ವಸ್ಥನಿದ್ದಾನೆ ಅಂತ ಐಡೆಂಟಿಫೈ ಮಾಡಿ ಅವರು ವಿಶೇಷ ಚೇತನ ಕ್ಯಾಟಗರಿಗೆ ಬರ್ತಾರೆ ಅಂತ ನಿರ್ಧಾರ ಮಾಡೋರು ಯಾರು, ಹೇಗೆ ಮಾಡ್ತಾರೆ?
0: ಗ್ರಾಮೀಣ ಮಟ್ಟದಲ್ಲಾಗಿರ್ಬೋದು ಅಥವಾ ಸಿಟಿಯಲ್ಲಿ ಆಗಿರ್ಬೋದು, ನಮ್ಮ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಮನೆ ಮನೆ ಭೇಟಿ ಕೊಟ್ಟು ಯಾವ ತರ ಡಿಸಬಿಲಿಟಿಯಿಂದ ಬಳಲ್ತಾ ಇದ್ದಾರೆ ಅಂತ ಐಡೆಂಟಿಫೈ ಮಾಡಿ ಅವರನ್ನ ನಾವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕುವಂಥದ್ದು. ಈ ಮುಂಚೆ ಏನಂತಂದ್ರೆ ನಾವು ಇಲಾಖೆಯಿಂದಾನೇ ಗುರುತಿನ ಚೀಟಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ, ಹೆಲ್ತ್ ಡಿಪಾರ್ಟ್ಮೆಂಟ್ದವರು ಮತ್ತೆ ನಾವು. ಬಟ್ ಇವಾಗ ಏನಾಗಿದೆ ಅಂದ್ರೆ ಆನ್ಲೈನ್ ಅಲ್ಲಿ UDID ಅಂತೇಳಿ ಅವ್ರ ಯುನಿಕ್ ಐಡಿ ಕಾರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿರೋದು, ಅದನ್ನ ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದಾಗ ಮೆಡಿಕಲ್ ಬೋರ್ಡ್ ಇಂದ ಅಂದ್ರೆ ನಮ್ಮ ಜಿಲ್ಲಾ ಮಟ್ಟದ್ದು ಮತ್ತೆ ತಾಲೂಕು ಮಟ್ಟದ್ದು ಆರೋಗ್ಯ ಪ್ರಾಧಿಕಾರ ಅಂತ ಏನಿದೆ, ಅವರು ಅದನ್ನ ಅಸೆಸ್ಮೆಂಟ್ ಕರೀತಾರೆ. ಆ ಕ್ಯಾಂಡಿಡೇಟ್ ಅನ್ನು ಕರೆದು ಅವ್ರಿಗೆ ಯಾವ ತರ ಡಿಸಬಿಲಿಟಿ ಇದೆ, 21 ಯಾವ ತರ ಡಿಸಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಅವರು ಪರಿಪೂರ್ಣವಾಗಿ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನಂತರ ಅವರಿಗೆ ಇದೇ ಡಿಸಬಿಲಿಟಿ ಇದೆ ಅಂತೇಳಿ ಐಡೆಂಟಿಫೈ ಮಾಡೋದು ಮತ್ತೆ ಅದಕ್ಕೆ ಪರ್ಸೆಂಟೇಜ್ ಕೊಡುವಂತದ್ದು ವೈದ್ಯಕೀಯ ಪ್ರಾಧಿಕಾರದೇ ಆಗಿರುತ್ತೆ. ಅವ್ರು ಕೊಟ್ಟ ನಂತರ 40 ಮತ್ತೆ 40 ಒಳಗಡೆ ಇದ್ರೆ ಯಾವುದೇ ಸರ್ಕಾರಿ ಸೌಲಭ್ಯ ಅವರಿಗೆ ಸಿಗಲ್ಲ. 40 ಮತ್ತೆ 40 ಮೇಲೆ ಇತ್ತು ಅಂತಂದ್ರೆ ಅವ್ರಿಗೆ ಎಲ್ಲಾ ಸರ್ಕಾರಿ ಸೌಲಭ್ಯಗಳು ಅವರಿಗೆ ಸಿಗ್ತವೆ. ಅದು ಪರ್ಸೆಂಟೇಜ್ ಅಂದ್ರೆ ಇಷ್ಟು ಡಿಸಬಿಲಿಟಿ ಇರಬೇಕು ಅಂತೇಳಿ ಸರ್ಕಾರ ನಿಗದಿ ಮಾಡಿದೆ. ಅವ್ರು ಮಾಡಿದ ನಂತರ ಅವ್ರಿಗೆ ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳು ಬೇಸಿಕ್ ಆಗಿ ಅವ್ರಿಗೆ ಬಸ್ ಪಾಸ್ ಆಗಿರ್ಬೋದು ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಕಂದಾಯ ಇಲಾಖೆಯಿಂದ ಅವ್ರಿಗೆ ಏನು ಪೆನ್ಷನ್ ಕೊಡ್ತೀವಿ ಅದನ್ನ ಆಗಿರ್ಬೋದು ಮತ್ತೆ ನಮ್ಮ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ವಿಕಲಚೇತನ ಕೊಡ್ತಾ ಇದೀವಿ. ಆ ಎಲ್ಲ ಸೌಲಭ್ಯಗಳು ಕೊಡ್ಲಿಕ್ಕೆ ಅವ್ರು ಅರ್ಹರಾಗ್ತಾರೆ. ಅವಾಗ ನಂತರ ಅವರು ಡಿಸಬಲ್ಡ್ ಅಂತೇಳಿ ಐಡೆಂಟಿಫೈ ಆಗಿ ಅವ್ರಿಗೆ ಸೌಲಭ್ಯ ಪಡೀಲಿಕ್ಕೆ ಎಲಿಜಿಬಲ್ ಆಗ್ತದೆ.
1: ಅಂದ್ರೆ ಮುಖ್ಯವಾಗಿ ಒಬ್ಬ ವ್ಯಕ್ತಿ ತಾನು ಡಿಸೇಬಲ್ಡ್ ಅಥವಾ ವಿಶೇಷ ಚೇತನ ಅಂತ ಅನ್ಬೇಕಾದ್ರೆ ಒಂದು ಗುರುತಿನ ಚೀಟಿ ಪಡ್ಕೊಳ್ಳೋದು ಕಡ್ಡಾಯ. ಗುರುತಿನ ಚೀಟಿ ಇಲ್ಲದೆ ತಾನು ಎಲ್ಲೂ ಏನು ಅಪ್ಲೈ ಮಾಡ್ಲಿಕ್ಕೂ ಆಗುದಿಲ್ಲ, ಏನು ಸೌಲತ್ತನ್ನ
0: ಪಡೆಯಲು ಕ್ಲೈಮ್ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಈ ಸೌಲಭ್ಯ ಪಡ್ಕೊಳ್ಬೇಕು ಅನ್ನೋದು ನಮ್ಮ ಸಾರ್ವಜನಿಕರಿಗೆ ಮಾಹಿತಿ ಹೇಗೆ ತಲುಪ್ತದೆ?
0: ಮೇಡಮ್, ನಾವು ಮೀಡಿಯಾ ಥ್ರೂನು ಹೇಳ್ತಾ ಇರ್ತೀವಿ, ಮಾಧ್ಯಮದ ಮೂಲಕನೂ ಹೇಳ್ತೀವಿ. ಆಮೇಲೆ ಈ ಮುಂಚೆಯನ್ನು ಸರ್ವೇದಲ್ಲಿ ಬಂದಂತವ್ರು ಆಲ್ಮೋಸ್ಟ್ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಯಾವುದೇ ಸೌಲಭ್ಯ ತಗೋಬೇಕಂದ್ರೂ ಎಲ್ಲಾ ಸರ್ಕಾರ ಇಲಾಖೆಗಳಲ್ಲಿ UDID ಕಾರ್ಡ್ ಇದ್ರೆ ಮಾತ್ರ, ಅಂದ್ರೆ ವಿಕಲಚೇತನರು ಅಂತೇಳಿ ಗುರುತಿನ ಚೀಟಿ ಹೊಂದಿದ್ದಲ್ಲಿ ಮಾತ್ರ ಅವರಿಗೆ ಸೌಲಭ್ಯ ಕೊಡುವಂತದ್ದು. ಇಲ್ಲದೇ ಇದ್ರೆ ಇಲ್ಲ. ಈಗ ಬೇಸಿಕ್ ಆಗಿ ನಾವು ಆಧಾರ್ ಕಾರ್ಡ್ ಆಮೇಲೆ ರೇಷನ್ ಕಾರ್ಡ್ ಇವೆಲ್ಲ ಹೆಂಗಿದೆ ಅದೇ ತರ ಡಿಸಬಿಲಿಟಿ ಅವರು ವಿಕಲಚೇತನರು ಅಂತ ಹೇಳಲಿಕ್ಕೆ ಒಂದು ಐಡೆಂಟಿ ಕಾರ್ಡ್ ಇದೆ, ಆ ಕಾರ್ಡ್ ಇದ್ರೆ ಮಾತ್ರ ಅವರು ವಿಕಲಚೇತನ.
1: ಈ ವಿಕಲಚೇತನತೆಯ ಒಂದು ಮಟ್ಟ ಅಂದ್ರೆ ಪ್ರಮಾಣ ಅಂತ ನಾವೇನ್ ಹೇಳ್ತೀವಿ ಅದು ಮಿತಿ ಮೀರಿ ಇರ್ತದೆ. ಅಂದ್ರೆ ಅವರು ಬೆಡ್ ರಿಡನ್ ಆಗಿರ್ಬಹುದು, ಅವರು ಯಾವುದೇ ರೀತಿ ಚಲನ ಸ್ಥಿತಿಯಲ್ಲಿ ಇಲ್ಲದೆ ಇರಬಹುದು, ಅಂತವರು ಈ ಸೌಲಭ್ಯಗಳನ್ನ ಪಡಿಬೇಕು. ಬೇಸಿಕ್ ಅಂದ್ರೆ ಪೆನ್ಷನ್ ಅಥವಾ ಏನು ಒಂದು ಮೂಲಭೂತ ಸೌಕರ್ಯ ಪಡಿಬೇಕು ಅಂದ್ರೆ ಅಂತವ್ರು ಹೇಗೆ ಅಪ್ಲೈ ಮಾಡಬಹುದು?
0: ಇವ್ರಿಗೋಸ್ಕರ ಮತ್ತೆ ನಮ್ದು ಸರ್ಕಾರದ ಒಂದು ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ವಿಕಲಚೇತನ ಮನೆಗೆ ಸರ್ಕಾರದಿಂದ ದೊರೆಯುವಂತ ಎಲ್ಲಾ ಸೌಲಭ್ಯಗಳು ವಿಕಲಚೇತನ ಮನೆ ಮನೆಗೂ ಮುಟ್ಲಿ ಅನ್ನೋದು ಒಂದು ಉದ್ದೇಶದಿಂದ ನಾವು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ನಗರ ಮಟ್ಟದಲ್ಲಿ ನಗರ ಪುನರ್ವಸತಿ ಕಾರ್ಯಕರ್ತರು ಮತ್ತೆ ತಾಲೂಕಾ ಮಟ್ಟದಲ್ಲಿ ವಿವಿಧ ಉದ್ದೇಶ ಕಾರ್ಯಕರ್ತರು ಅಂತೇಳಿ ನಮ್ಮ ಇಲಾಖೆ ಅಡಿಯಲ್ಲಿ ವಿಕಲಚೇತನರೇ ಯಾರು ನಾರ್ಮಲ್ ಇದ್ದರಿಲ್ಲ, ಅಲ್ಲಿ ಎಲ್ಲಾ ವಿಕಲಚೇತನರು ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಅವ್ರು ಮನೆ ಮನೆ ಭೇಟಿ ಕೊಟ್ಟು ನಿಜವಾದ ವಿಕಲಚೇತನ ಇದ್ದಲ್ಲಿ ಅವರಿಗೆ ಆನ್ಲೈನ್ ಅರ್ಜಿ ಹಾಕಿಸೋದ್ರಿಂದ ಹಿಡ್ಕೊಂಡು ಅವ್ರಿಗೆ ಪೆನ್ಷನ್ ಮಾಡಿಸ್ಕೊಡುವಂತ ಎಲ್ಲಾ ಜವಾಬ್ದಾರಿಗಳು ಮತ್ತೆ ಅವರಿಗೆ ದಾರಿ ತೋರಿಸುವಂತದ್ದು, ಇಲ್ಲಿ ಹೋದ್ರೆ ಈ ಸೌಲಭ್ಯ ಸಿಗುತ್ತೆ ಅನ್ನೋದು ಮಾರ್ಗದರ್ಶನ ಕೊಡುವಂತದ್ದು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ.
1: ಅಂದ್ರೆ ಈಗ ಅವರು ಪರಾವಲಂಬಿ ಆಗಿರ್ತಾರೆ, ಸ್ವಾವಲಂಬಿ ಇರುವುದಿಲ್ಲ, ಅವರನ್ನ ನೋಡ್ಕೊಳ್ಳೋಕೆ ಅಂತ ಕೇರ್ ಟೇಕರ್ ಅಥವಾ ಗಾರ್ಡಿಯನ್ನು ಯಾರು ಇರ್ತಾರೆ, ಅಂತವ್ರಿಗೂ ಕೂಡ ಏನಾದರೂ ಸೌಲಭ್ಯ ಸಿಗ್ತದೆ?
0: ಕಳೆದ ವರ್ಷದಿಂದ ನಮ್ಮ ಸರ್ಕಾರದಲ್ಲಿ ಏನಾಯ್ತು ಅಂತಂದ್ರೆ ಬಹಳ ಸಿವಿಯರ್ ಇರುವಂತ ವಿಕಲಚೇತನ ನೋಡ್ಕೊಳ್ಳೋದೇ ಒಂದು ತಂದೆ ತಾಯಿಗೆ ಭಾರ ಆಗಿದೆ. ಅವ್ರು ಯಾವ ಫಂಕ್ಷನ್ ಗೆ ಅಟೆಂಡ್ ಆಗಕ್ಕಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವುದೇ ಒಂದು ಇದಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಆ ಮಗುವನ್ನ ನೋಡೋದೇ ಒಂದು ಜವಾಬ್ದಾರಿ ಆಗಿರೋದ್ರಿಂದ ಅಂತವರಿಗೆ ಸರ್ಕಾರದಿಂದ ಎಷ್ಟಾದ್ರೂ ಒಂದು ಸಹಾಯ ಮಾಡಬೇಕು, ಅವ್ರಿಗಿನ್ನೂ ಕೂಡ ನಾವು ಮೇನ್ ಸ್ಟ್ರೀಮಿಂಗ್ ತರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಆರೈಕೆದಾರ ಭತ್ತೆ ಅಂತೇಳಿ ಪ್ರತಿ ಮಗುವಿಗೆ ಅಂದ್ರೆ ಫಸ್ಟ್ ಟೈಮ್ 4 ತರ ಡಿಸಬಿಲಿಟಿನ ಐಡೆಂಟಿಫೈ ಮಾಡಿದ್ರು, ನಂತರ 7 ತರದ ಈಗ 7 ತರ ಡಿಸಬಿಲಿಟಿ ಇದೆ ಅಂತ ಇರುವಂತಹ ಪೇರೆಂಟ್ಸ್, ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಅಣ್ಣ ತಂಗಿ ಬೇರೆ ಅವ್ರ ನೋಡ್ಕೊಳ್ಳುವಂತಾರೆ ಯಾರಿರ್ತಾರೆ ಆರೋಗ್ಯದಾರರು ಅಂತೇಳಿ ಅವ್ರಿಗೆ ನಾವು ಆರೋಗ್ಯದಾರ ಭತ್ತೆ ಅಂತೇಳಿ ಪ್ರತಿ ತಿಂಗಳು 1,000 ನಾವು ಕೊಡ್ತಾ ಇದ್ವಿ, ಪ್ರೋತ್ಸಾಹ ಮಾಡ್ತಾ ಇದ್ವಿ.
1: ಅಂದ್ರೆ ಅದು ಆ ವಿಕಲಚೇತನರ ಮತ್ತು ಅವರ ಜಂಟಿ ಖಾತೆ ಇರಬೇಕು.
0: ಹೌದೌದು, ಜಂಟಿ ಖಾತೆ ಇರಬೇಕು, ಒಂದು ಜಾಯಿಂಟ್ ಅಕೌಂಟ್ ಇರಬೇಕು, ನಂತರ ಜಾಯಿಂಟ್ ಫೋಟೋ ಇರಬೇಕು, ಅವ್ರಿಗೆ ಏನ್ ಸಂಬಂಧ ಅನ್ನೋದ್ರ ಬಗ್ಗೆ ಪ್ರೂಫ್ ಇರಬೇಕು, ತಲಾಟೆ ಅಥವಾ ತಹಶೀಲ್ದಾರ್ ಕಡೆಯಿಂದ ಅವ್ರದ್ದಿಬ್ಬರದು ಜೀವಂತ ಪ್ರಮಾಣ ಪತ್ರ, ರವಾಸಿ, ಇವೆಲ್ಲ ಬೇಸಿಕ್ ಆಗಿರುವಂತಹ ಪ್ರೊಸೀಜರ್ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಮ್ಮ ವಿಕಲಚೇತನ VRWಗಳೇ ಅಂದ್ರೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರೇ ಕಲೆಕ್ಟ್ ಮಾಡಿಕೊಂಡು ರೆಡಿ ಮಾಡಿ ಅರ್ಜಿಗಳನ್ನು ತಂದು ಕೊಡ್ತಾರೆ.
1: ಈಗ ಸಾಮಾನ್ಯ ಸಾಮಾನ್ಯವಾಗಿ ವಿಶೇಷ ಚೇತನರು ನಮ್ಮ ಕಣ್ಮುಂದೆ ನಾವು ಕಾಣುವ

0: ಅಂತ ಅವರು ತಾವು ಹೇಳಿದ್ರಿ. ದೃಷ್ಟಿಹೀನರು ಅಥವಾ ಮೂಕರು, ಕಿವುಡ್ರು, ಈ ತರದ ತೊಂದರೆ ಇರೋರಿಗೆ, ಕೈಕಾಲು ಊನಾಗಿರೋರು, ಇಂಥವ್ರಿಗೆ ತಮ್ಮ ಇಲಾಖಾ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಇದೆ?
1: ನಾವು ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಮೇಡಮ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ. ರಾಜ್ಯ ಸರ್ಕಾರದಲ್ಲಿ ಒಟ್ಟು ನಾವು 13 ಬೆನಿಫಿಷರಿ ಓರಿಯೆಂಟೆಡ್ ಫಲಾನುಭವಿ ಆಧಾರಿತ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಒಂದು, ವಿದ್ಯಾರ್ಥಿ ವೇತನ, ಶುಲ್ಕ ಮರುಪಾವತಿ, ಪ್ರೋತ್ಸಾಹಧನ, ಅಂದರೆ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ನಂತರ ಏನಾದರೂ ಸ್ಟಡಿ ಮಾಡ್ತೀವಿ ಅಂದರೆ ಪ್ರೋತ್ಸಾಹಧನ ಅವರಿಗೆ, ಮತ್ತು ಅಂಧ ಬಾಣಂತಿಯರು ಇರ್ತಾರೆ, ಅಂದ್ರೆ ಇರ್ತಾರೆ, ಮಕ್ಕಳು ಜನಿಸಿರ್ತಾರೆ, ಅವರಿಗೆ ಅಂಧ ಬಾಣಂತಿಯರಿಗೆ ಪ್ರೋತ್ಸಾಹಧನ ಕೊಡುವಂಥದ್ದು, ಶಿಶುಪಾಲನಾ ಭತ್ತೆ ಅಂತೇಳಿ. ಆಮೇಲೆ ಆಧಾರ್ ಯೋಜನೆ ಅಂತೇಳಿ ನಾವು ಇಲಾಖೆ ವತಿಯಿಂದ ವಿಕಲಚೇತನ ಯಾರಾದರೂ ಸ್ವಯಂ ಉದ್ಯೋಗ ಮಾಡ್ತೀನಿ ಅಂದರೆ ಅವರಿಗೆ ಆಧಾರ್ ಯೋಜನೆ ಅಂತೇಳಿ 50,000 ರೂಪೀಸ್ ಬ್ಯಾಕ್ ಅಂಡ್ ಸಬ್ಸಿಡಿ ಕೊಡುವಂಥ ಯೋಜನೆಯನ್ನು ನಾವು ಇಲಾಖೆಯಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ವಿಕಲಚೇತನರನ್ನು ನಾರ್ಮಲ್ ಇದ್ದವರು ಯಾರಾದರೂ ಮದುವೆ ಮಾಡಿಕೊಂಡ್ರು ಅಂದರೆ ಅವರಿಗೆ ಪ್ರೋತ್ಸಾಹಧನ ಅಂತ 50,000ವರೆಗೂ FD ಇಟ್ಟು 5 ವರ್ಷದ ನಂತರ ಅವರಿಗೆ ಕೊಡುವಂಥ ಒಂದು ಜಾಯಿಂಟ್, ನಮ್ಮದು ಮತ್ತು ಅವ್ರದ್ದು ಜಾಯಿಂಟ್ ಅಕೌಂಟಲ್ಲಿ ಇರುತ್ತೆ, ಅವರಿಗೆ ಅದನ್ನು ಕೊಡುವಂಥದ್ದು ವ್ಯವಸ್ಥೆ ಇಲಾಖೆಯಿಂದ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ವಿಕಲಚೇತನ ಮನೆಯಲ್ಲೇ ಕೂತ್ಕೊಳ್ಳೋದು ಬೇಡ, ಹೊರಗಡೆ ಬಂದು ಪ್ರಪಂಚ ನೋಡಲಿ, ಅವರು ಕೂಡ ಜನರ ಜೊತೆ ಬೆರೀಲಿ ಅನ್ನೋ ಕಾರಣಕ್ಕೆ ಯಂತ್ರಚಾಲಿತ ವಾಹನ ಅಂತೇಳಿ ಪ್ರತಿಯೊಂದು ಸ್ಕೀಮಲ್ಲೂ ಕೂಡ MLA ಅವರು ಆಗಿರ್ಬೋದು, MP ಅವರು ಆಗಿರ್ಬೋದು, ವಿಶೇಷವಾಗಿ ಮಿನಿಸ್ಟರ್ ಆಗಿರ್ಬೋದು, ಅಥವಾ 5% ಅನುದಾನ ಅಂತ ವಿಕಲಚೇತನಕ್ಕೆ ಮೀಸಲಿಟ್ಟಿರ್ತಾರೆ, ಅದೇ ಥರ ಆ ಅನುದಾನದಲ್ಲಿ ಕೂಡ ವಿಕಲಚೇತನ ಯಂತ್ರಚಾಲಿತ ವಾಹನ, ಮೋಡಿಫೈಡ್ ವೆಹಿಕಲ್, ಅವರಿಗೆ ಎಕ್ಸ್ಟ್ರಾ ವೀಲ್ ಆ್ಯಡ್ ಮಾಡಿ ಅವರಿಗೆ ಅನುಕೂಲವಾಗುವಂತಹ ಒಂದು ಯಂತ್ರಚಾಲಿತ ವಾಹನವನ್ನು ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅವರಿಗೆ ಇನ್ನೊಂದು ಏನಂತಂದ್ರೆ ವಿವಿಧ ರೀತಿಯ ಒಂದೊಂದು ಥರ ಡಿಸಬಿಲಿಟಿ ಒಂದೊಂದು ಥರ ಇಕ್ವಿಪ್ಮೆಂಟ್ ಬೇಕಾಗುತ್ತೆ, ಏಡ್ಸ್ ಆ್ಯಂಡ್ ಅಪ್ಲೈನ್ಸಸ್, ಸಾಧನ ಸಲಕರಣೆಗಳನ್ನು ನಾವು ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಏನಾದರೂ ಸ್ಪೋರ್ಟ್ಸ್ ಅಲ್ಲಿ ಪಾಲ್ಗೊಂಡ್ರೆ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡ್ರೆ ಅವರಿಗೆ ಸಾಧನೆ ಮತ್ತು ಪ್ರತಿಭೆ ಅಂತೇಳಿ ನಮ್ಮ ಇಲಾಖೆಯಿಂದನೇ ಯೋಜನೆ, ಅಂದರೆ ಅವರಿಗೆ 50,000 ಅವರಿಗೆ ನಾವು ಪ್ರೋತ್ಸಾಹಧನ ಅಂತೇಳಿ ಆ ವಿಕಲಚೇತನರಿಗೆ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅವರು ವಿಶೇಷವಾಗಿ ಏನಾದರೂ ಸಾಧನೆ ಮಾಡಿದ್ರು ಅಂತಂದರೆ ಅಲ್ಲಿ ಅವರಿಗೆ ಐಡೆಂಟಿಫಿಕೇಶನ್ ಮಾಡಿ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನಾವು ಇಲಾಖೆಯಿಂದ ವಿತರಣೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಯೋಜನೆಗಳು ನಮ್ಮ ಇಲಾಖೆಯಿಂದ ಆಗ್ತಾ ಇದ್ದಾವೆ. 13 ಥರದ ಅಂದರೆ ಲ್ಯಾಪ್ಟಾಪ್, ಅಂಧ ಮಕ್ಕಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಕೊಡುವಂಥದ್ದು, ಅಂಧ ಮಕ್ಕಳು SLC ಮತ್ತು ನಂತರ ಇರುವಂಥವರಿಗೆ ಬ್ರೈಲ್ ಕಿಟ್, ಅಂದರೆ ಅವರಿಗೆ ಅವಶ್ಯಕತೆ ಇರುವಂಥ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಕೊಡುವಂಥ ವ್ಯವಸ್ಥೆ, ಈ ಥರ ನಾವು. ಮತ್ತು ಎಲೆಕ್ಟ್ರಿಕಲ್ ವೀಲ್ಚೇರ್, ಈಗ ಯಂತ್ರಚಾಲಿತ ವಾಹನ ಹೊಡಿಲಿಕ್ಕೆ ಆಗಲ್ಲ, ತುಂಬ ಸಿವಿಯರ್ ಇದೆ, ಜಸ್ಟ್ ಒಂದು ಕೈ ಮೂಮೆಂಟ್ ಇದ್ದರೂ ಕೂಡ ಅವರು ಮೂವ್ ಆಗಲಿ, ಹೊರಗಡೆ ಬರಲಿ ಅನ್ನೋಕ್ಕೆ ಎಲೆಕ್ಟ್ರಿಕಲ್ ವೀಲ್ಚೇರ್ ಅಂತೇಳಿ ಅದನ್ನು ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆ ಒಳಗೆ ಈ MR ಮತ್ತು CP ಮಕ್ಕಳು ಏನಿರ್ತಾರೆ ಅವ್ರಿಗೆ ಗಾರ್ಡಿಯನ್ಶಿಪ್ ಅಂತೇಳಿ ಲೋಕಲ್ ಲೆವೆಲ್ ಕಮಿಟಿಯಲ್ಲಿ ಅವ್ರಿಗೆ ಗಾರ್ಡಿಯನ್ಶಿಪ್ದು ಒಂದು ಸರ್ಟಿಫಿಕೇಟ್ ಕೊಡುವಂಥ ಯೋಜನೆ ಕೂಡ ನಮ್ಮ ಇಲಾಖೆಯಿಂದ ಆಗ್ತಾ ಇದೆ.
0: ಅಂದ್ರೆ ಸಾಕಷ್ಟು ಯೋಜನೆಗಳು ಇದೆ, ಇದನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ದಿವ್ಯಾಂಗರು ಪ್ರಯತ್ನ ಪಡಬೇಕು ಅಂತ ತಾವು ಹೇಳ್ತೀರಿ. ಈಗ ಸವಿತಾ ಅವರ, ತಾವು ಮಾತಾಡ್ತಾ ಹೇಳಿದ್ರಿ ವಿವಿಧ ರೀತಿಯ ನ್ಯೂನತೆಗಳಿಗೆ ಬೇಕಾದ ಸಲಕರಣೆಗಳನ್ನ ಇಲಾಖಾ ವತಿಯಿಂದ ಪೂರೈಸ್ತೀವಿ ಅಂತ. ಈಗ ಬ್ಲೈಂಡ್ ಇದ್ದವರಿಗೆ ಒಂದು ಸ್ಟಿಕ್ ಬೇಕಾಗ್ತದೆ ಅಂತದ್ದು, ಇವುಗಳನ್ನ ಹೇಗೆ ಪಡ್ಕೊಳ್ಬೇಕು ಅವರು, ಅಂದ್ರೆ ಏನು ಡಾಕ್ಯುಮೆಂಟ್ಸ್ ಅನ್ನ ಇಲಾಖೆಗೆ ಸಬ್ಮಿಟ್ ಮಾಡಬೇಕು?
1: ಮುಂಚೆ ಎಲ್ಲ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಮ್ಯಾನುವಲ್ ಆಗಿ ಅವರಿಗೆ ಅವಶ್ಯಕತೆ ಇರುವಂತಹ ಅರ್ಜಿನ ಮೆಡಿಕಲ್ ಬೋರ್ಡ್ ಇಂದ ಅವ್ರಿಗೆ ಏನ್ ನೀಡಿದೆ ಅನ್ನೋದು ಡಾಕ್ಟರ್ ಅಸೆಸ್ಮೆಂಟ್ ಮಾಡಿ ಕೊಡ್ತಾರೆ, ಅದನ್ನ ಆಡ್ ಮಾಡಿ ಅವರು ಬೇಸಿಕ್ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್, ಅವ್ರದ್ದು UDID, ಆಮೇಲೆ ರವಾಸಿ, ಇದನ್ನೆಲ್ಲ ಆಡ್ ಮಾಡಿ ಮ್ಯಾನುವಲ್ ಕೊಟ್ಟಾಗ ನಾವು ಅವ್ರಿಗೆ ಅವಶ್ಯಕತೆ ಇರೋದನ್ನ ಅಸೆಸ್ಮೆಂಟ್ ಮಾಡಿ ಕೊಡ್ತಾ ಇದ್ವಿ. ಬಟ್ ಲಾಸ್ಟ್ ಒಂದು 2 ವರ್ಷದಿಂದ ನಮ್ದು ಏನಾಗಿದೆ ಅಂದ್ರೆ ಆನ್ಲೈನ್ ಅಲ್ಲಿ 13 ಯೋಜನೆಗಳು ಆನ್ಲೈನ್ ಅಲ್ಲೇ ಇದೆ. ಆನ್ಲೈನ್ ಅಲ್ಲಿ ಅವ್ರು ಅರ್ಜಿ ಸಲ್ಲಿಸಿದಲ್ಲಿ ಅದು ಇವೆಲ್ಲ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿನೇ ಆನ್ಲೈನ್ ಅಲ್ಲಿ ಹಾಕಬೇಕು. ನಂತರ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನೇ ನಾವು ಟೆಂಡರ್ ಕಾಲ್ ಮಾಡಿ ಆ ಐಟಮ್ನ ಅವ್ರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದ ನಮಗೆ ಅಲಿಂಕೋ ಸಂಸ್ಥೆ ಅಂತೇಳಿ KMC ಇದೆ, 24/7 ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾವ್ದಾದ್ರೂ ವಿಕಲಚೇತನರು ಹೋಗಿ ಅಲ್ಲಿ ಅಸೆಸ್ಮೆಂಟ್ ಮಾಡ್ಕೊಂಡ್ರೆ ಆನ್ ದಿ ಸ್ಪಾಟ್ ಅವ್ರಿಗೆ ಸಾಧನ ಸಲಕರಣೆ ಕೊಡುವಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ, ಎಸ್ಪೆಷಲಿ ಬೇರೆಯಲ್ಲಿ ಯಾವ ಜಿಲ್ಲೆಯಲ್ಲೂ ಇಲ್ಲ. ನಾ ಈ ಮುಂಚೆ ಬಾಗಲಕೋಟೆ ಮತ್ತು ಧಾರವಾಡ, ಇದು ಬಿಜಾಪುರದಲ್ಲಿ ಮಾಡಿದ್ದೀನಿ ಈ ಥರ ಸೌಲಭ್ಯ. ಅಂದರೆ ನಮಗೆ ಸಾಧನ ಸಲಕರಣೆಗೆ 1 ವರ್ಷದವರೆಗೂ ನಾವು ಕಾಯಬೇಕಿತ್ತು, ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ಎನಿ ಟೈಮ್ ಅವರಿಗೆ ನೀಡಿರುವಂತಹ ಸೌಲಭ್ಯ ಸಿಗುವಂತಹ ಒಂದು ವ್ಯವಸ್ಥೆ ಧಾರವಾಡದಲ್ಲಿ ಇದೆ.
0: ಈಗ ಸವಿತಾ ಅವರ, ವಿಶೇಷ ಚೇತನರಿಗೆ ಶಿಕ್ಷಣ ಸೌಲಭ್ಯವನ್ನ ಪಡೆಯುವ ಸಲುವಾಗಿ ವಿಶೇಷ ಶಾಲೆಗಳೇನಾದರೂ ಇದೆಯಾ?
1: ಆಕ್ಚುಲಿ ದೈಹಿಕ ವಿಕಲಚೇತನರಿಗೆ ನಾವು ಮೇನ್ ಸ್ಟ್ರೀಮಿಗೆ ಇರಲಿ ಅನ್ನೋ ಕಾರಣಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಯುವಂತಹ ಶಾಲೆಗಳಲ್ಲಿ ಅವರಿಗೆ ಅಡ್ಮಿಷನ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ನಮ್ಮ ಸ್ಪೆಷಲ್ ನೀಡಿರುವಂತವ್ರು ಅಂದ್ರೆ ಮೆಂಟಲ್ ರಿಟೈರ್ಡ್ ಇರುವಂತವ್ರು, ಅವರಿಗೆ ನಾವು ಈಗ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತೇಳಿ ID ಅಂತೇಳಿ ಐಡೆಂಟಿಫೈ ಮಾಡಿದ್ದೀವಿ. ನಂತರ CP ಇರುವಂತಹ ಮಕ್ಕಳಿಗೆ ಆಗಿರ್ಬೋದು, ಡೆಫ್ ಅಂಡ್ ಡಮ್ ಇರುವಂತಹ ಮಕ್ಕಳಿಗೆ ಆಗಿರ್ಬೋದು, ಮತ್ತೆ ಬ್ಲೈಂಡ್ ಇರುವಂತಹ ಮಕ್ಕಳ ಅಂಧ ಮಕ್ಕಳಿಗೆ ವಿಶೇಷ ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ರನ್ ಆಗ್ತಾ ಇದಾವೆ. ತುಂಬಾ ಚೆನ್ನಾಗಿ ಅವರಿಗೆ ವಸತಿ ಸಹಿತ ಒಳ್ಳೆ ಶಿಕ್ಷಣವನ್ನ ಕೊಡುವಂತ ಒಂದು ಕೆಲಸವನ್ನ ನಮ್ಮ ಜಿಲ್ಲೆ ನಿರ್ವಹಿಸ್ತಾ ಇದೆ. ಕಳೆದ ಸಾಲಿನಲ್ಲಿ 2025-26 ಸಾಲಿನಲ್ಲಿ ನಮ್ಮ ಬ್ಲೈಂಡ್ ಶಾಲೆ ಮಕ್ಕಳು 98% ತೆಗೆದು 100% ರಿಸಲ್ಟ್ ಮತ್ತೆ 98-99% ತೆಗೆದು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಳ್ಳೆಯ ಕೊಡುಗೆಯನ್ನ ಬ್ಲೈಂಡ್ ಮಕ್ಕಳು ತಂದುಕೊಟ್ಟಿದ್ದಾರೆ.
0: ಅಂದ್ರೆ ಅವರಿಗೆ ಈ ಶಿಕ್ಷಣ ಆಗಲಿ ವಸತಿಯಾಗಲಿ ಸಂಪೂರ್ಣ ಉಚಿತ.

0: ಉಚಿತ ಇಲಾಖೆಯಿಂದನೇ ಎಲ್ಲ ಪೂರೈಕೆ ಮಾಡ್ತಾ ಇದ್ರು. ಈ ಶಾಲೆಗಳು ಅದೆಲ್ಲ ರನ್ ಮಾಡ್ಬೇಕಾದ್ರೆ ಸ್ಪೆಷಲ್ ಎಜುಕೇಷನ್ ಪಡೆದವರು, ಅಲ್ಲಿ ಇರುವಂತವರು ವಿಶೇಷ ಶಿಕ್ಷಕರೇ ಬೇಕು. ಹಂಗಾಗಿ ಆ ಸಂಸ್ಥೆಗಳು ಅವರು ಒಂದು ಇದು ಮಾಡಿಕೊಂಡು ಪರ್ಮಿಷನ್ ತಗೊಂಡು, ಸರ್ಕಾರದಿಂದ ಪರ್ಮಿಷನ್ ತಗೊಂಡು ರನ್ ಮಾಡ್ತಾರೆ. ಅವರಿಗೆ ನಾವು ಸರ್ಕಾರದಿಂದ ಬಜೆಟ್, ಮಕ್ಕಳಿಗೆ ಮತ್ತೆ ಎಲ್ಲ ಶಿಕ್ಷಕರಿಗೆ ಊಟ ವಸತಿ ಕೊಡುವಂತ ಒಂದು ಬಜೆಟ್ ಅನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಮತ್ತೆ ನಾವು ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಡಿ ಅವರು ಅದನ್ನ ಪರಿವೀಕ್ಷಣೆ ಮಾಡ್ತಾರೆ.
1: ಈಗ ಈ ತರ ಶಿಕ್ಷಣ ಪಡೆದು ಒಂದು ಹಂತಕ್ಕೆ ಬಂದ ಮೇಲೆ ಅವ್ರಿಗೆ ಒಂದು ಉದ್ಯೋಗ ಕಲ್ಪಿಸಿ ಕೊಡುವಲ್ಲಿ ಅಲ್ಲೂ ಕೂಡ ಏನಾದ್ರೂ ತಮ್ಮ
0: ಎಸ್ ಮೇಡಮ್ ಅದನ್ನ ಮಾಡ್ತಾ ಇದೀವಿ. ಅವರು SLC ವರೆಗೂ ನಮ್ಮ ಜಿಲ್ಲೆಯಲ್ಲಿ ಓದ್ತಾರೆ, ನಂತರ ಅವ್ರಿಗೆ ಎಜುಕೇಶನ್ ಏನು ಅಂತ ಪ್ರಶ್ನೆ ಬಂದಾಗ ನಮ್ಮ ಬೆಂಗಳೂರಲ್ಲಿ ಮತ್ತೆ ದಾವಣಗೆರೆಯಲ್ಲಿ ಅಥವಾ ಮೈಸೂರಲ್ಲಿ ಅವ್ರ ವಿಶೇಷಚೇತನರಿಗೆ ಸ್ಪೆಷಲ್ ಆಗಿ ಅವ್ರಿಗೆ ಸ್ಪೆಷಲ್ DEd ಆಗಿರ್ಬೋದು, BEd ಆಗಿರ್ಬೋದು, ಅಥವಾ ಡಿಪ್ಲೊಮಾ ಆಗಿರ್ಬೋದು, IT ಆಗಿರ್ಬೋದು, ಇವೆಲ್ಲ ಶಾಲೆ ಕಾಲೇಜುಗಳಿದಾವೆ, ಅಲ್ಲಿ ರೆಫರ್ ಮಾಡ್ತೀವಿ. ಜೊತೆ ಜೊತೆಯಲ್ಲಿ ಏನಂತಂದ್ರೆ ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮ ಕೆಲವೊಂದು ಸಂಸ್ಥೆಗಳು ಇಲ್ಲಿದಾವೆ, ಇಕ್ವಿಪ್ ಇಂಡಿಯಾ ಮತ್ತೆ ಸಾಮರ್ಥ್ಯ ಅಂತ ಸಂಸ್ಥೆಗಳಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡಿಸಿ, ಸ್ಪೆಷಲ್ ಟ್ರೈನಿಂಗ್ ಕೊಡಿಸಿ ಅವ್ರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಸಂಸ್ಥೆಗಳು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದಾವೆ. ಅವರೊಟ್ಟಿಗೆ ನಾವು ಟ್ರೈನಿಂಗ್ ಸ್ಪೆಷಲ್ ಎಜುಕೇಶನ್ ಕೊಡಿಸಿ ಅಥವಾ ಅವರಿಗೆ ಅವಶ್ಯಕತೆ ಇರುವಂತಹ ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡಿಸಿ ಉದ್ಯೋಗ ಮೇಳ ಆಗಿರ್ಬೋದು ಮತ್ತೆ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ನಾವು ಉದ್ಯೋಗ ಮೇಳ ಮಾಡಿಸಿ ಸಾಕಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ಮನೆಯನ್ನು 2-3 ನಾರ್ಮಲ್ ಉದ್ಯೋಗ ಮೇಳ ನಡೆದಾಗ ಕೂಡ ವಿಶೇಷಚೇತನರಿಗೆ ಆದ್ಯತೆ ಕೊಟ್ಟು ವಿಶೇಷಚೇತನರಿಗೆ ಆಯ್ಕೆ ಮಾಡಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಆನ್ಲೈನ್ ಅಲ್ಲಿ ಆಗಿರ್ಬೋದು, ಮೋರಲ್ ಆಗಿರ್ಬೋದು, DMart ಅಲ್ಲಿ ಆಗಿರ್ಬೋದು, ಮತ್ತೆ ಬೆಂಗಳೂರಲ್ಲಂತೂ ಸಾಕಷ್ಟು ಜನ ನಮ್ಮವರು ಕೆಲಸ ಮಾಡ್ತಾರೆ.
1: ಇದಲ್ಲದೆ ಅವರು ತಾವೇ ಒಂದು ಸ್ವ ಉದ್ಯೋಗ ಮಾಡಬೇಕು ಅಂತ ಅನ್ನುವಾಗ ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೋಬೇಕು. ನಮ್ಮ ಪ್ರಧಾನಮಂತ್ರಿ ಹೇಳಿದಂಗೆ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿ ತಮ್ಮದೇ ಒಂದು ಉದ್ಯಮ ಶುರು ಮಾಡ್ಬೇಕನ್ನೋರ್ಗೂ ಕೂಡ ಸಾಕಷ್ಟು ಉತ್ತೇಜನ ಇದೆ.
0: ನಮ್ಮ ಇಲಾಖೆಯಿಂದನೇ ನಾವು ಆಧಾರ್ ಯೋಜನೆ ಅಂತೇಳಿ ಅವರು 1 ಲಕ್ಷದವರೆಗೆ ಲೋನ್ ಮಾಡ್ಕೊಂಡ್ರೆ 50,000 ನಾವು ಬ್ಯಾಂಕ್ ಅಂಡ್ ಸಬ್ಸಿಡಿ ಕೊಡುವಂತದ್ದು. ಆಮೇಲೆ ವಿವಿಧ ಇಲಾಖೆಯಿಂದ ಕೂಡ ನಮ್ಮ ಕೈಗಾರಿಕೆ ಇಲಾಖೆಯಿಂದ ಆಗಿರ್ಬೋದು, ದೇವರಾಜ ಅರಸ ನಿಗಮದಿಂದ ಆಗಿರ್ಬೋದು, BCM ಇಂದ ಆಗಿರ್ಬೋದು, ಸಾಕಷ್ಟು ಇಲಾಖೆಯಿಂದ ಅವರಿಗೆ ಬ್ಯಾಂಕ್ ಅಂಡ್ ಸಬ್ಸಿಡಿ ಕೊಟ್ಟು ಯೋಜನೆಗಳನ್ನು ಕೊಡುವಂತದ್ದು ಆಗ್ತಾ ಇದೆ. ಆ ಸೌಲಭ್ಯನ ಪಡೆದವರು ಸ್ವಯಂ ಉದ್ಯೋಗ ಮಾಡೋರು ಸಾಕಷ್ಟು ಮಾದರಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ. ಮತ್ತೆ ಅವ್ರಗಳನ್ನೇ ನಾವು ಸ್ವಯಂ ಉದ್ಯೋಗ ಮಾಡೋದ್ರಲ್ಲಿ ಮಾದರಿಯನ್ನಾಗಿ ಮತ್ತೆ ನಮ್ಮ ಟ್ರೈನಿಂಗ್ಸ್ ನಡೆದಾಗ ಸ್ವಯಂ ಉದ್ಯೋಗಕ್ಕೋಸ್ಕರ ಟ್ರೈನಿಂಗ್ ನಡೆದಾಗ ಅವ್ರನ್ನೇ ಕರೆಸಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ.
1: ಈಗ ಸವಿತಾ ಅವರ ಒಂದು ಮುಖ್ಯವಾದದ್ದು ಅಂದ್ರೆ ಇಷ್ಟೆಲ್ಲ ಮಾಹಿತಿ ಇದೆ, ಇಷ್ಟೆಲ್ಲ ಅವಕಾಶಗಳಿದೆ, ಸರ್ಕಾರ ಅವ್ರಿಗೋಸ್ಕರ ಇಷ್ಟೊಂದು ಶ್ರಮಿಸ್ತಾ ಇದೆ, ಆದ್ರೆ ಇದು ಜನರಿಗೆ ಇನ್ನೂ ಅಷ್ಟೊಂದು ಮುಟ್ತಾ ಇಲ್ಲ, ಇನ್ನೂ ಎಲ್ಲೆಲ್ಲೋ ಜನ ಇದರ ಕೊರತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದು ನಮಗೆ ಕಾರ್ಯಕ್ರಮದ ಮೂಲಕ ಆಗ್ಲಿ ಪತ್ರದ ಮೂಲಕ ಆಗ್ಲಿ ನಮಗೆ ಮಾಹಿತಿ ಸಿಗ್ತಿರ್ತದೆ. ಅಂತವ್ರಿಗೆ ಈ ಅವಕಾಶಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಬ್ಬ ಕಲ್ಯಾಣಾಧಿಕಾರಿಯಾಗಿ ತಾವೇನ್ ಹೇಳಿಕ್ ಬಯಸ್ತೀರಿ?
0: ಈ ಸಾಮಾನ್ಯ ಜನರಿಗೆ ಎಷ್ಟೋ ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳು ಸಿಗೋದು ಕಷ್ಟ. ನಮ್ಮ ವಿಶೇಷಚೇತನರಂತೂ ಮನೆ ಬಿಟ್ಟು ಹೊರಗಡೆನೆ ಬರಲ್ಲ, ಹಂಗಾಗಿ ಅವ್ರಿಗೆ ಸೌಲಭ್ಯ ಮುಟ್ಟಿದೆ ಅಂತ ಹೇಳಲಿಕ್ಕೆ ನಮಗೆ ಆಗಲ್ಲ, ಯಾಕಂದ್ರೆ ಅಲ್ಲಿ ನಮ್ಮ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅಂತ ಹೇಳಲಿಕ್ಕಿರ್ತೀನಿ. ಅದಕ್ಕೋಸ್ಕರನೇ ನಾವು ಏನ್ ಮಾಡಿದೀವಿ ಅಂತಂದ್ರೆ ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯಗಳಿದಾವೆ, ಮ್ಯಾಕ್ಸಿಮಮ್ ಮೀಡಿಯಾ ಮೂಲಕ ಆಗಿರ್ಬೋದು, ಮತ್ತೆ ಕರಪತ್ರಗಳ ಮೂಲಕ ಆಗಿರ್ಬೋದು, ಮತ್ತೆ ನಮ್ಮ ಸಿಬ್ಬಂದಿಗಳೇ ಮನೆ ಮನೆಗೆ ಹೋಗಿ ಅವೇರ್ನೆಸ್ ಕೊಡುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮತ್ತೆ ಸಾಕಷ್ಟು ಸಂಸ್ಥೆಗಳ ಜೊತೆಯಲ್ಲಿ ಸೇರಿ ಗ್ರಾಮೀಣ ಮಟ್ಟದಲ್ಲೇನೆ ಇಲಾಖೆ ವತಿಯಿಂದ ಏನೇನು ಸೌಲಭ್ಯಗಳಿದಾವೆ ಅಂತ ಹೇಳಿದ್ವಿ. ಸಾಕಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ವಿ, ನಮ್ಮೊಟ್ಟಿಗೆ ಜನಸಾಮಾನ್ಯರು ಕೂಡಿ ಕೆಲಸ ಮಾಡಿದ್ದಲ್ಲಿ 100ಕ್ಕೆ 100 ನಾವು ರೀಚ್ ಆಗ್ಬಹುದು, ಅಂತವರಿಗೆ ನಾವು ಸೌಲಭ್ಯ ಕೊಡಬಹುದು ಅನ್ನೋದು ನಂದು ಒಂದು ಅಭಿಪ್ರಾಯ. ಮತ್ತೆ ನಮ್ದು ಒಂದು ಟಾರ್ಗೆಟು ಅದೇ
1: ಅಂದ್ರೆ ಈ ನಿಟ್ಟಿನಲ್ಲಿ ಉಳಿದ ಜನರು ಕೂಡ ಸಹಕರಿಸಬೇಕು ಅಂತ ಹೇಳ್ತೀರಿ. ಈಗ ಅವರ ಏರಿಯಾದಲ್ಲೋ ಅವರ ಲೊಕ್ಯಾಲಿಟಿನಲ್ಲೋ ಯಾರಾದ್ರೂ ವಿಶೇಷ ಚೇತನರು ದಿವ್ಯಾಂಗರು ಇದ್ರೆ ಅವ್ರಿಗೆ ಈ ತರ ಇಲಾಖೆ ಇದೆ, ಹಿಂಗೆ ನಿಮಗೋಸ್ಕರ ಕಾರ್ಯ ಮಾಡ್ತಾ ಇದೆ, ದಯವಿಟ್ಟು ಹೋಗ್ರಿ ಸಂಪರ್ಕಿಸ್ರಿ, ಅನುಕೂಲತೆಗಳನ್ನ ಪಡ್ಕೊಳ್ರಿ ಅನ್ನೋ ನಿಟ್ಟಿನಲ್ಲಿ ಇವರು ಒಂದು ಮಾಹಿತಿಯನ್ನ ನೀಡಿದಾಗ ಅವ್ರು ಪಡ್ಕೊಳಕ್ಕೆ ಅನುಕೂಲ. ಯಾವುದಕ್ಕೂ ತಮ್ಮ ಇಲಾಖೆಯ ದೂರವಾಣಿ ಸಂಖ್ಯೆ ಹೇಳ್ತೀರಾ?
0: ಎಸ್ ಮ್ಯಾಮ್, ನಂದೇ ನಂಬರ್ ಹೇಳ್ತೀನಿ, ಪರ್ಸನಲ್ ನಂಬರ್ 9535007945.
1: ಇನ್ನೊಂದ್ಸತಿ ಹೇಳ್ತೀರಾ?
0: 9535007945. ಇದು ನನ್ನ ವೈಯಕ್ತಿಕ ನಂಬರ್, ಎನಿ ಟೈಮ್ ಮಾಡಿದ್ರು ನಾನು ಸಂಪರ್ಕ ಮಾಡೇ ಮಾಡ್ತೀನಿ. ಅದರೊಟ್ಟಿಗೆ ನಮ್ಮ ಕಚೇರಿ ಒಂದು ಲ್ಯಾಂಡ್ಲೈನ್ ನಂಬರ್ ಕೂಡ ಹೇಳ್ತೀನಿ, 9738184862. ಇದು ನಮ್ಮ ಕಚೇರಿ ಸಿಬ್ಬಂದಿಯವ್ರ ನಂಬರು, ಅಲ್ಲಿ ಕಾಲ್ ಮಾಡಿದ್ರು ಕೂಡ ನಾವು ನಮ್ಮ ಇಲಾಖೆಯಿಂದ ವಿಕಲಚೇತನರಿಗೆ ಮಾಹಿತಿ ಸಲಹಾ ಕೇಂದ್ರ ಅಂತೇಳಿ ರನ್ ಆಗ್ತಾ ಇದೆ, ಅವ್ರಿಗೆ ನೀವು ಕಾಲ್ ಮಾಡಿದ್ದಲ್ಲಿ ಏನೇ ಮಾಹಿತಿ ಬೇಕಾಗಿದ್ರು ಹೇಳುವಂತ ಒಂದು ಕೆಲಸವನ್ನು ನಾವು ಇಲಾಖೆಯಿಂದ ಮಾಡ್ತೇವೆ.
1: ಧನ್ಯವಾದಗಳು ಸವಿತಾ ಕಾಳೆ ಅವರ, ತಮ್ಮ ಇಲಾಖಾ ವತಿಯಿಂದ ಸಿಗುವಂತ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದಿರಿ. ಇಷ್ಟಾಗಿಯೂ ಏನಾದ್ರೂ ಮಾಹಿತಿಯ ಕೊರತೆ ಇದ್ರೆ ಅಥವಾ ನನಗಿನ್ನೂ ಸ್ವಲ್ಪ ಮಾಹಿತಿ ಮಾಡ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಅಂದ್ರೆ ಯಾವ ಟೈಮಲ್ಲೂ ಕೂಡ ನಮ್ಮ ಕೇಳುಗರು ನೀವು ಕೊಟ್ಟಂತ 2 ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬಹುದು, ತಮ್ಮನ್ನ ಖುದ್ದಾಗಿ ಭೇಟಿ ಮಾಡಬಹುದು, ತಮಗೆ ಇರುವಂತಹ ಸೌಲಭ್ಯವನ್ನ ಹಕ್ಕಿನಿಂದ ಪಡ್ಕೊಳ್ಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ತಾವು ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಇಲಾಖೆ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳು.
2: ಇದುವರೆಗೆ ದಿವ್ಯಾಂಗರಿಗೆ ಇರುವ ವಿಶೇಷ ಅವಕಾಶಗಳು ಈ ಕುರಿತು ಜಿಲ್ಲಾ ಅಂಗವಿಕಲ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಸವಿತಾ ಕಾಳೆ ಅವರೊಂದಿಗೆ ಸಂದರ್ಶನ

0: ನನ್ನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ. ಈಗ ಸಮಯ 7:32:35.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
2: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
1: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
2: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
1: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
2: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
1: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
3: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
1: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
4: ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
5: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ.
6: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
7: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
8: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
9: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
10: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ದ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆಯ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ, ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ.

ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಒಮನ್ಗೆ ಭೇಟಿ ನೀಡಿದ ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರೆಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ, ಸಮೃದ್ಧಿ, ರಾಷ್ಟೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು. ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,875 ರೂಪಾಯಿಗಳಿಂದ 2,125 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಶೇಕಡ 13ರಷ್ಟು ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 150,000 ಮೆಟ್ರಿಕ್ ಟನ್ ಈರುಳ್ಳಿ ರಫ್ತು ಮಾಡಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954 ಏರಿಕೆಯಾಗಿದ್ದು 16592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೊ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಐಎಎನ್ಎಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರದಲ್ಲೇ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16

0: ಇಂದಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನು ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ದ ಮೊರಾಕೋ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32ನೇ ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ಧ 1-0 ಗೋಲುಗಳ ಅಂತರದಿಂದ ಗೆದ್ದು 14ನೇ ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16ರ ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಡ್ರಾಫೆಡ್ನಲ್ಲಿ ನಿನ್ನೆ ನಡೆದಂತಹ 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ 4 ವಿಕೆಟ್ಗಳ ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳಷ್ಟಕ್ಕೆ 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟಿ20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ವರ್ಷ ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. 16 ವರ್ಷ ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನು ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ದ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್ ಭಾರತ ವಿರುದ್ದ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
3: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
2: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
3: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
2: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
3: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
2: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
3: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
2: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
5: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
4: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
5: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
4: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
6: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
7: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
6: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. धोखेबाज, नकली वेबसाइट, सैंक्शन लेटर्स

0: ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪಿ ಸುಶೀಲಾ ಹಾಗೂ ವಾಣಿ ಜೈರಾಮ್ ಇವರ ಸ್ವರದಲ್ಲಿ ಕೇಳಿ ಎರಡು ರೇಖೆಗಳು ಚಿತ್ರದ ಗೀತೆ.

ಇದುವರೆಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನದಲ್ಲಿ ರಾಗ್ ರಾಮ್ಕಲಿ ಕೇಳಿದಿರಿ. ಸಹ ಕಲಾವಿದರು ತಬ್ಲಾ ಸಾತ್ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ್ ಕನಕಾಪುರ್ ಹಾಗೂ ವೈಲಿನ್ ಜಿ ಆರ್ ನಿಂಬರ್ಗಿ. ಆಕಾಶವಾಣಿ ಧಾರವಾಡ.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
0: ಆಕಾಶವಾಣಿ
6: ಆಕಾಶವಾಣಿ
0: ಆಕಾಶವಾಣಿ.
7: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ.

ಆಕಾಶವಾಣಿ ಧಾರವಾಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ವನ ಮಹೋತ್ಸವ ಕುರಿತು ವಿಶೇಷ ಕಾರ್ಯಕ್ರಮ. ವನ ಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ್ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಎಡುಕುಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಕೋಡು ವಿ ಮಧುಸೂದನ್. ಇದು ಆಕಾಶವಾಣಿ ಹಾಸನ್ ಕೇಂದ್ರದ ಕೊಡುಗೆ.

0: ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ವನ ಮಹೋತ್ಸವದ ಒಂದು ಸಪ್ತಾಹದಲ್ಲಿ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ವನ ಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭೂಭಾಗದಲ್ಲಿ ಹಸಿರು ಹೊದಿಕೆ, ಈ ಮಣ್ಣು ಸವಕಳಿಯನ್ನ ತಡೆ ಮಾಡತಕ್ಕಂಥದ್ದು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಈ ವನ ಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ವನ ಮಹೋತ್ಸವ ಅಂತ ಅಂದ್ರೆ ಏನು, ಯಾಕೆ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕುಂಡಲು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ತಮಗೆ ವನ ಮಹೋತ್ಸವದ ಶುಭಾಶಯಗಳು ಸರ್.
2: ದೇಶದ ಮಧ್ಯೆ ನಮ್ಮ ರಾಜ್ಯದ ಎಲ್ಲ ಜನರಿಗೂ ವನ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು.
1: ವನ ಮಹೋತ್ಸವ ಅಂತ ಅಂದ್ರೆ ಏನು ಸರ್?
2: ತಮ್ಮೆಲ್ಲರಿಗೂ ಗೊತ್ತಾದ ಹಾಗೆ ವನ ಮಹೋತ್ಸವ ಅನ್ನೋದು ಒಂದು ಗ್ರೇಟ್ ಟ್ರೀ ಫೆಸ್ಟಿವಲ್ ಅಂತ ಹೇಳ್ಬೋದು. ಅಂದ್ರೆ ಈ ಜುಲೈ ತಿಂಗಳಲ್ಲಿ ಇಡೀ ದೇಶಾದ್ಯಂತ ಇಂಡಿಯನ್ಸ್ ಆಗಲಿ ಇಂಡಿಯನ್ ಆರಿಜಿನ್ ಬೇರೆ ಬೇರೆ ವರ್ಲ್ಡ್ ನಲ್ಲಿದ್ದವರೆಲ್ಲ ಒಂದು ಫೆಸ್ಟಿವಲ್ ಆಗಿ ಇದನ್ನು ಸೆಲೆಬ್ರೇಟ್ ಮಾಡ್ಕೊಂತಾರೆ. ನಮ್ಮ ಇಂಡಿಯಾದಲ್ಲಿ ವನ ಮಹೋತ್ಸವ ಇದು ಒಂದು ಹಬ್ಬ. ಈ ಹಬ್ಬನಲ್ಲಿ ಎಲ್ಲ ಆಲ್ ವಾಕ್ಸ್ ಆಫ್ ದಿ ಲೈಫ್ ಜನಪ್ರತಿನಿಧಿಗಳಾಗಬಹುದು, ಸ್ಕೂಲ್ ಮಕ್ಕಳಾಗಬಹುದು, ಮತ್ತೆ ಎಲ್ಲ ಪರಿಸರವಾದಿಗಳು, ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲದನ್ನು ಇದರಲ್ಲಿ ಭಾಗವಹಿಸಿ ಎಷ್ಟೋ ಪ್ರೀತಿದಿಂದ ಒಂದು ಹಬ್ಬ ತರ ಆಚರಣೆ ಮಾಡ್ತಾ ಇದ್ದ ಕಾರಣ ಇದು ವನ ಮಹೋತ್ಸವ ಅಂತ ನಾವು ಹೇಳ್ತೀವಿ.
1: ವನ ಮಹೋತ್ಸವವನ್ನ ಯಾವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗುತ್ತೆ ಸರ್?
2: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನ ಮಹೋತ್ಸವವನ್ನು ಪ್ರತಿ ವರ್ಷ ಜುಲೈ 1ರಿಂದ 7ನೇ ತಾರೀಕು ಒಂದು ಹಬ್ಬ ತರ, ಯಾಕಂದ್ರೆ ಜೂನ್ ನಲ್ಲಿ ಜನರಲ್ ಆಗಿ ನಮ್ಮದು ಮಾನ್ಸೂನ್ ಸೆಟ್ ಆಗ್ತದೆ. ಮಾನ್ಸೂನ್ ಸೆಟ್ ಆಗಿದ ಮೇಲೆ ಒಂದು ತಿಂಗಳಿಗೆ ನಮ್ಮ ಭೂಮಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗಿರ್ತದೆ. ಆವಾಗ ನಾವು ಗಿಡ ನೆಟ್ಟಿದೀವಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವೈವ್ ಆಗುತ್ತವೆ ಅನ್ನೋದು ದೃಷ್ಟಿದಿಂದ ಪ್ರತಿ ವರ್ಷ ನಾವು ಜುಲೈ ತಿಂಗಳಲ್ಲಿ ವನ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರ್ತೀವಿ.
1: ಇದು ಮುಂಗಾರು ಹಂಗಾಮ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನೆಡುವಂತಹ ಯಾವುದೇ ಸಸ್ಯಗಳಾಗ್ಲಿ ಬದುಕಿ ಉಳಿಯಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ, ಮತ್ತೆ ಹೆಚ್ಚು ಅದು ಬದುಕಿ ಉಳಿಯುತ್ತೆ ಅನ್ನುವಂತ ಉದ್ದೇಶದಿಂದ ಈ ಸಂದರ್ಭವನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷವೂ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ 7 ದಿವಸಗಳ ಕಾಲ ವನ ಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ವನ ಮಹೋತ್ಸವದ ಪ್ರಮುಖವಾದಂತಹ ಉದ್ದೇಶಗಳೇನೇ ಸರ್?
2: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನ ಮಹೋತ್ಸವದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ಉದ್ದೇಶ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಿದವಂದ್ರೆ ಆಸ್ ಎ ಹೋಲ್ ಟ್ರೀ ಕವರ್ ಜಾಸ್ತಿ ಆಗ್ತದೆ, ಫಾರೆಸ್ಟ್ ಏರಿಯಾ ಜಾಸ್ತಿ ಆಗ್ತದೆ. ಫಾರೆಸ್ಟ್ ಏರಿಯಾ ಜಾಸ್ತಿ ಆಗಿದ ಮೇಲೆ ಹವಾಮಾನ ಬದಲಾವಣೆ ಈಗ ಏನಾಗ್ತಾ ಇದೋ ಅದೆಲ್ಲದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಮತ್ತೆ ವಾಯು ಮಾಲಿನ್ಯ, ಬೇರೆ ಬೇರೆ ಎಲ್ಲ ಮಾಲಿನ್ಯಗಳನ್ನು

0: ನಾವು ತಡೆಯಲಕ್ಕಾಗುತ್ತದೆ. ಇದಲ್ಲದೇ ನಾವು ಈ ವನಮಹೋತ್ಸವನಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆಸಿ ನಾವು ಜಾಸ್ತಿ ಹಸುಗಳಿಗೆ ಫಾಡರ್ ಬೆಳೆಸೋದಾಗಲಿ, ಮತ್ತೆ ಶೆಲ್ಟರ್ ಬೆಲ್ಟ್ಸ್ ಹಾಕಲಿಕ್ಕಾಗಲಿ, ಮತ್ತೆ ಜಾಸ್ತಿ ಹಣ್ಣಿನ ಟ್ರೀಸ್ ಬೆಳೆಸಿ ನಮ್ಮ ದೇಶ ಅಭಿವೃದ್ಧಿಗೊಳಿಸೋದಕ್ಕಾಗಲಿ, ಮತ್ತೆ ಸಾಕಷ್ಟು ಟೈಮ್ನಲ್ಲಿ ಎಲ್ಲ ಫ್ಯೂಯಲ್ ವುಡ್ ಕಂಟ ನಾವು ಹೇಳ್ತೀವಿ. ಈಗ ನಾವು ಈ ಮರಗಳಿದ್ವು ಅಂದ್ರೆ ಆಲ್ಟರ್ನೇಟ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಸೊ ಅರಣ್ಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ, ಆವಾಗ ಅರಣ್ಯನ ಒಳ್ಳೆ ರೀತಿಯಲ್ಲಿ ಆಗ್ತವೆ. ಮತ್ತೆ ಇದೆಲ್ಲದೂ ಮರ ಗಿಡ ಬೆಳೆಸುದು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಂದ ಹ್ಯೂಮನ್ ಬೀಯಿಂಗ್ಸ್ಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ಉದ್ದೇಶ ಆಗಿದೆ.
1: ಈ ಒಂದು ಉದ್ದೇಶದಿಂದ ವನ ಮಹೋತ್ಸವನ ಆಚರಣೆಯನ್ನ ಮಾಡಲಾಗುತ್ತೆ. ಯಾವುದೇ ಒಂದು ಭೂಭಾಗಕ್ಕೆ ದೇಶಕ್ಕೆ ಈ ಅರಣ್ಯ ಅನ್ನುವಂಥದ್ದು ಒಂದು ದೊಡ್ಡ ಸಂಪತ್ತು, ಮತ್ತೆ ಅನಿವಾರ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ಸಂಪತ್ತು ಸರ್. ನಮ್ಮ ದೇಶದ ಅರಣ್ಯದ ಪರಿಸ್ಥಿತಿ ಪ್ರಸ್ತುತ ದಿವಸಗಳಲ್ಲಿ ಹೇಗಿದೆ?
0: ನಮ್ಮ ಇಂಡಿಯಾದಲ್ಲಿ ಸದ್ಯಕ್ಕೆ 22% ಅಷ್ಟು ಜಾಗ್ರಫಿಕಲ್ ಏರಿಯಾ ಅರಣ್ಯ ಇದೆ. ಸುಮಾರು 68 ಮಿಲಿಯನ್ ಹೆಕ್ಟರ್ ಭೂಭಾಗದಲ್ಲಿ ಅರಣ್ಯ ಇದೆ. 22-25% ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ಇದ್ದ ಅರಣ್ಯಗಳು ಸಾಕಷ್ಟು ವೈವಿಧ್ಯತನು ಹೊಂದಿ ಇರ್ತವೆ. ಆಲ್ಪೈನ್ ಫಾರೆಸ್ಟ್ ಅಂತ ಹೇಳ್ತವೆ, ಮೌಂಟೇನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಮತ್ತೆ ವೆಸ್ಟರ್ನ್ ಗಾಟ್ಸ್ ಇದ್ದಾವೆ, ಮತ್ತೆ ಕುರುಚಲ ಕಾಡುಗಳಿದ್ದಾವೆ, ಮತ್ತೆ ನಿತ್ಯ ಹರಿದ್ವರನ ಕಾಡುಗಳಿದ್ದಾವೆ, ಮತ್ತೆ ಸಮುದ್ರ ಅಕ್ಕಪಕ್ಕದಲ್ಲಿ ಇದ್ದ ಮ್ಯಾಂಗ್ರೂವ್ಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಇಂಡಿಯನ್ ಫಾರೆಸ್ಟ್ ಸಾಕಷ್ಟು ವೈವಿಧ್ಯತನು ಇದ್ದಾವೆ. ಮತ್ತೆ ಇಂಡಿಯನ್ ಫಾರೆಸ್ಟ್ ನಾವು 1 of the 10 ಬಯೋಡೈವರ್ಸಿಟಿ ರಿಚ್ ಹಾಟ್ಸ್ಪಾಟ್ ಅಂತಾನು ಹೇಳ್ಬಹುದು ವರ್ಲ್ಡ್ ಅಲ್ಲಿ.
1: ಪ್ರಮುಖವಾದಂತ 10 ಸ್ಥಳಗಳಲ್ಲಿ ನಮ್ಮ ದೇಶವು ಕೂಡ ಒಂದು ಅರಣ್ಯಕ್ಕೆ
0: ಬಯೋಡೈವರ್ಸಿಟಿ ರಿಚ್ ಏರಿಯಾನಲ್ಲಿ
1: ಜೀವ ವೈವಿಧ್ಯತೆ ತಾಣವಾಗಿ
0: ಜೈವಿಕ ವೈವಿಧ್ಯತೆ ಹೊಂದಿದ್ದ ಜಾಗಗಳಲ್ಲಿ 10 ಇಂಡಿಯಾ ಒಂದು ಆಗಿದೆ.
1: ಇಷ್ಟೆಲ್ಲ ವೈವಿಧ್ಯತೆಯನ್ನ ನಮ್ಮ ದೇಶ ಹೊಂದಿದೆ. ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಸಂಪತ್ತಿನ ಬಗ್ಗೆ ತಮಗೆ ಒಂದು ಒಪ್ಪಿಗೆ ಇದೆಯಾ ಸರ್?
0: 100% ಒಪ್ಪಿಗೆ ಇದೆ. ನಮ್ಮ ಇಂಡಿಯಾದಲ್ಲಿದ್ದ ಅರಣ್ಯ ಸಂಪತ್ತು ಮುಂಚೆ ನಾನು ಹೇಳ್ತಾ ಇದ್ದೆ ಎಲ್ಲಾ ರೀತಿಯಲ್ಲಿ ವೈವಿಧ್ಯತಾದಿಂದ ಇದೆ. ಸಪೋಸ್ ವೆಸ್ಟರ್ನ್ ಗಾಟ್ಸ್ ಅಂತ ಹೇಳ್ತೀವಿ,
1: ಪಶ್ಚಿಮ ಘಟ್ಟಗಳು,
0: ಅದೇ ರೀತಿಯಲ್ಲಿ ಹಿಮಾಲಯನಲ್ಲಿ ಇದ್ದದ ಎಲ್ಲ ಫಾರೆಸ್ಟ್ ನಲ್ಲಿ ಸಾಕಷ್ಟು ಬಯೋಡೈವರ್ಸಿಟಿ ರಿಚ್ ಅಂದ್ರೆ ಬೇರೆ ವರ್ಲ್ಡ್ ನಲ್ಲಿ ಎಲ್ಲಿ ಸಿಕ್ಕದಂತಹ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಇಲ್ಲೆಲ್ಲ ನಮ್ಮ ದೇಶದಲ್ಲಿದೆ. ಅದೇ ರೀತಿಯಲ್ಲಿ ಈ ವನ ಸಂಪದ ಫಾರೆಸ್ಟ್ ನಲ್ಲಿ ಸಾಕಷ್ಟು ವನ್ಯಜೀವಿಗಳಿದೆ. ಅವೆಲ್ಲರೂ ನೋಡ್ತಾ ಇದೆ, ಎಲಿಫೆಂಟ್ಸ್ ಆಗಲಿ, ಟೈಗರ್ಸ್ ಆಗಲಿ, ಲೆಪರ್ಡ್ಸ್, ಬೈಸನ್ಸ್, ಈ ರೀತಿಯಲ್ಲಿ ಸಾಕಷ್ಟು ಜೈವಿಕ ವೈವಿಧ್ಯ ಇರುವುದು ಅಷ್ಟು ಇಂಪಾರ್ಟೆಂಟ್ ಕಾಡುಗಳು ಇವೆಲ್ಲ ಆಗಿದೆ.
1: ಇಷ್ಟೆಲ್ಲ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತಹ ನಮ್ಮ ದೇಶಕ್ಕೆ ಈ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಇವತ್ತು ಏನು ಒಂದಷ್ಟು ಅರಣ್ಯ ನಾಶ ಆಗಿದೆಯೋ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡುವಲ್ಲಿ ಈ ವನ ಮಹೋತ್ಸವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸರ್?
0: ವನ ಮಹೋತ್ಸವದ ಅಂಗವಾಗಿ ಸಾಕಷ್ಟು ಎಲ್ಲ ವಾಕ್ಸ್ ಆಫ್ ದಿ ಲೈಫ್ ಅಂದ್ರೆ ಮಕ್ಕಳದಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಎಲ್ಲದನ್ನು ಎಲ್ಲ ಕಡೆದನು ಎಲ್ಲ ಈ ಅರಣ್ಯದ ಬಗ್ಗೆ ನಿರ್ವಹಣೆ ಮಾಡುದು, ಫಾರೆಸ್ಟ್ ಯಾಕೆ ಕಡಿಯಬಾರದು ಅಂತ ಜಾಥಾಗಳು ಆಗುದು, ಮತ್ತೆ ಮಕ್ಕಳಿಗೆ ಅವರಿಗೆ ಇಂಟ್ರೆಸ್ಟ್ ಮೂಡಿಸದಷ್ಟು ಪೇಂಟಿಂಗ್ಸ್ ಇವೆಲ್ಲ ಕಾರ್ಯಕ್ರಮಗಳು ಮಾಡುದು, ಮತ್ತೆ ಗಿಡ ನೆಡುದು ಕಾರ್ಯಕ್ರಮಗಳು ಮಾಡುದು, ಮತ್ತೆ ಜನರನ್ನೆಲ್ಲ ಸೇರಿಸಿಕೊಂಡು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಿದ ಮೇಲೆ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದಾವೆ. ಈ ಕಾರ್ಯಕ್ರಮದಲ್ಲಿ ಗಿಡ ನೆಡುದು ಕಾರ್ಯಕ್ರಮಗಳನ್ನು ಇದ್ದಾವೆ, ರೈತರ ಜೊತೆಗೆ ಸೇರಿಕೊಂಡು ಗಿಡ ನೆಡುದು, ಮತ್ತೆ ಮಕ್ಕಳ ಜೊತೆಗೆ ಸೇರಿಕೊಂಡು ಅವರ ಸ್ಕೂಲು ಮತ್ತೆ ಎಲ್ಲ ಗವರ್ಮೆಂಟ್ ಪ್ಲೇಸ್ ನಲ್ಲಿ ಮರ ಗಿಡಗಳನ್ನ ಹಾಕೋದು, ರೈತರು ಅವರ ಸ್ವಂತ ಜಮೀನಿನಲ್ಲಿ ವ್ಯಾಲ್ಯೂಬಲ್ ಕ್ರಾಪ್ಸ್ ಅಂತ ಹೇಳಿದೆ ರೈತರಿಗೆ ಬೆಲೆ ಬಾರದಷ್ಟು ಮರಗಳನ್ನೆಲ್ಲ ಅವರು ಮಾಡಿಕೊಂಡದ್ದು, ಮತ್ತೆ ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿ ಪೊಲ್ಯೂಷನ್ ಎಲ್ಲ ತರ ಅಲ್ಲಿ ಮತ್ತೆ ಗಿಡ ನೆಡುದು. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ವನ ಮಹೋತ್ಸವ ಅಂತ ಒಂದು ಪ್ರೋಗ್ರಾಮೇ ಇದೆ. ಅದರಲ್ಲಿ ನಾವು ಪ್ರತಿ ಜಿಲ್ಲಾದಲ್ಲ 100,000+ ಸಸಿಗಳನ್ನು ಬೆಳೆಸಿ ಸ್ಕೂಲ್ಸ್ಗೆ ಮತ್ತೆ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲ ಸೇರ್ಕೊಂಡು ನಾವು ಗಿಡಗಳನ್ನೆಲ್ಲ ನಾವು ಸೂಕ್ತ ಪ್ರದೇಶಗಳನ್ನ ನೆಟ್ಟು ಇವೆಲ್ಲ ಮರಗಳಾಗಿ ಬೆಳೆಯಲಿಕ್ಕೆ ಮತ್ತೆ ಒಳ್ಳೆ ರೀತಿಯಲ್ಲಿ ವೃಕ್ಷ ಸಂಪತ್ತು ಬೆಳೆಯಲಿಕ್ಕೆ ಎಲ್ಲ ಕಾರಣವಾಗ್ತಾ ಇದೆ.
1: ಯಾವೆಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ವನ ಮಹೋತ್ಸವವನ್ನು ಆಚರಣೆ ಮಾಡ್ತೀರಿ ಸರ್?
0: ಸಾಕಷ್ಟು ಪರಿಸರ ಸಂಘ ಸಂಸ್ಥೆಗಳು ಮತ್ತೆ ಇಂಟರ್ನ್ಯಾಷನಲ್

0: ಪರಿಸರ ಸಂಘ ಸಂಸ್ಥೆಗಳಿದೆ, ಗವರ್ನಮೆಂಟ್ ಇದೆ, ನಾನ್ ಗವರ್ನಮೆಂಟ್ ಇದೆ, ಮತ್ತೆ ಸ್ಕೂಲ್ ಮಕ್ಕಳು, ಸ್ಕೂಲ್ನಲ್ಲಿ ಎಕೋ ಕ್ಲಬ್ಸ್ ಅಂತ ಇದ್ದಾವೆ, ಅವ್ರ ಜೊತೆಗೇನು, ಮತ್ತೆ ಸಾಕಷ್ಟು ಸಾರ್ವಜನಿಕರು, ಜನಪ್ರತಿನಿಧಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲೇ ಇದ್ದ ಎಲ್ಲ ಗವರ್ನಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಇದರಲ್ಲಿ ಭಾಗ ಆಗಿದ್ದಾರೆ.
1: ನಮ್ಮ ಹಾಸನ ಅರಣ್ಯ ವೃತ್ತ ಇದೆಯಲ್ಲ ಸರ್, ಈ ಹಾಸನ ಅರಣ್ಯ ವೃತ್ತದಲ್ಲಿ ಈ ಸಾಲಿನಲ್ಲಿ ವನಮಹೋತ್ಸವ ಹೇಗೆ ಆಚರಣೆ ಆಗ್ತಾ ಇದೆ, ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ?
0: ತಮ್ಮೆಲ್ಲರಿಗೂ ಗೊತ್ತಿದ್ದಾನೆ, ಹಾಸನ ವೃತ್ತದಲ್ಲಿ ಎರಡು ಜಿಲ್ಲೆಗಳು ಬರ್ತವೆ, ತುಮಕೂರು ಅಂಡ್ ಹಾಸನ. ಇದಲ್ಲದೇ ನಾವು ಸೋಷಿಯಲ್ ಫಾರೆಸ್ಟ್ರಿ ಅಂತ ಸಾಮಾಜಿಕ ಅರಣ್ಯ ಅನ್ನೋದು ಎರಡು ಜಿಲ್ಲೆಗಳಲ್ಲಿ ಇದೆ. ಸಾಮಾಜಿಕ ಅರಣ್ಯ ಮತ್ತೆ ಟೆರಿಟೋರಿಯಲ್ ರೆಗ್ಯುಲರ್ ಫಾರೆಸ್ಟ್ ಮತ್ತೆ ಎಲ್ಲ ಪರಿಸರ ಇಲಾಖೆಯವರು ಎಲ್ಲ ಸೇರಿಕೊಂಡು ನಾವು ವನ ಮಹೋತ್ಸವ ಕಾರ್ಯಕ್ರಮ ಮತ್ತೆ ಎನ್ವಿರಾನ್ಮೆಂಟಲ್ ಡೇ ಪ್ರೋಗ್ರಾಮ್ಸ್ ಇವೆಲ್ಲ ನಾವು ಇದು ಮಾಡ್ತಾ ಇದ್ವಿ. ಈ ವರ್ಷ ಈ ಜಿಲ್ಲೆಯಲ್ಲಿ 5-5 ಲಕ್ಷ ಗಿಡಗಳನ್ನ ನಾವು ವನ ಮಹೋತ್ಸವ ಅಂಗವಾಗಿ ನಾವು ಸಂಸ್ಥೆಗಳಲ್ಲಿ ಗವರ್ಮೆಂಟ್ ಪ್ಲೇಸ್ನಲ್ಲಿ ಮತ್ತೆ ರೈತರಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಈ ಪ್ಲಾಂಟೇಶನ್ ಮಾಡ್ತಾ ಇದ್ದ ಎಲ್ಲ ಗಿಡಗಳಿಗೆ ನಾವು ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ವಿ. ಜಿಯೋ ಟ್ಯಾಗಿಂಗ್ ಮಾಡಿ ಯಾವ್ದಾವ್ದ ಜಾಗದಲ್ಲಿ ಯಾವ್ದಾವ್ದ ತರ ಗಿಡಗಳನ್ನ ಹಾಕ್ತಾ ಇದೀವಿ, ಎಷ್ಟೆಷ್ಟು ಗಿಡಗಳು ಹಾಕಿತಾ ಇದೀವಿ ಅನ್ನೋದು ಎಲ್ಲ ನಾವು ಲಿಸ್ಟ್ ಮಾಡಿ ಇದೆಲ್ಲದನ್ನು ನಾವು ಹೆಡ್ ಆಫೀಸ್ಗೆ ಕಳಿಸಬೇಕಾಗಿದೆ. ಸೊ ಅದೆಲ್ಲದನ್ನು ಆ್ಯಪ್ನಲ್ಲಿ ಅವರು ಮಾನಿಟರ್ ಮಾಡ್ತಾರೆ. ಈಗಾಗಲೇ ನಮ್ಮದು ವನ ಮಹೋತ್ಸವ ಕಾರ್ಯಕ್ರಮ ಆಲ್ರೆಡಿ ಶುರುವಾಗಿದೆ, ಎನ್ವಿರಾನ್ಮೆಂಟ್ ಡೇ ನಲ್ಲಿನೂ ಸ್ವಲ್ಪ ಹಾಕಿದ್ವಿ, ಬಟ್ ಈ ವೀಕ್ ನಲ್ಲಿ ಆಲ್ರೆಡಿ ನಮ್ಮ ಈ ಎರಡು ಜಿಲ್ಲೆಗಳಲ್ಲಿ ಪ್ರೋಗ್ರಾಮ್ ಶುರುವಾಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.
1: ಈ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಸರ್?
0: ಜಿಯೋ ಟ್ಯಾಗಿಂಗ್ ಮಾಡಿದ್ರೆ ಏನಾಯ್ತಂದ್ರೆ ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಅದನ್ನ ಮತ್ತೆ ಪೋಷಣೆ ಮಾಡುದು ಮರೆತು ಹೋಗುತ್ತೀವಿ ಒಂದೊಂದ್ ಸಾರಿ. ಜನರಲ್ ಆಗಿ ಈ ಪಬ್ಲಿಕ್ ಪ್ರೋಗ್ರಾಮ್ ಮಾಡೋ ಟೈಮ್ ನಲ್ಲಿ ಎಲ್ಲರೂ ಬರ್ತಾರೆ ಮತ್ತೆ ಗಿಡ ನೆಟ್ಟು ಹೋಗ್ತಾರೆ, ಅದನ್ನ ಮತ್ತೆ ನೋಡಿಲ್ಲ ಅಂದ್ರೆ ಅವೆಲ್ಲ ಮಾನ್ಸೂನ್ ಡಿಲೇ ಆಗೋ ಟೈಮ್ನಲ್ಲಿ ಎಲ್ಲ ಡ್ರೈ ಆಗಲಿಕ್ಕೆ ಚಾನ್ಸ್ ಇದೆ. ಅದರಿಂದ ಏನಾಯ್ತಂದ್ರೆ ಮತ್ತೆ ಅದೆಲ್ಲ ಡ್ರೈ ಆಗಿ ಹೋಗ್ತವೆ. ಅದನ್ನ ಮತ್ತೆ ಮತ್ತೆ ವಿಸಿಟ್ ಮಾಡಿ ಅದನ್ನು ಸರಿಯಾದ ರೀತಿನಲ್ಲಿ ಬೆಳ್ತಾ ಇದ್ವಾ ಇಲ್ವಾ ಅಂತ ನೋಡ್ಕೊಂಡು ಅದಕ್ಕೆ ನೀರು ಹಾಕೋದು ಪರಿಸ್ಥಿತಿ, ಅದಕ್ಕೆ ಒಂದು ಜವಾಬ್ದಾರಿ ಅನ್ನೋದು ಈ ಜಿಯೋ ಟ್ಯಾಗಿಂಗ್ ದಿಂದ ಬರ್ತದೆ.
1: ಹೀಗೆ ಇದು ಅನುಕೂಲವನ್ನ ಮಾಡುತ್ತೆ, ಆ ಗಿಡವನ್ನ ಸಂರಕ್ಷಣೆ ಮಾಡಲಿಕ್ಕೆ ಪೋಷಣೆ ಮಾಡಲಿಕ್ಕೆ ಹೆಚ್ಚು ಅನುಕೂಲವನ್ನ ಇದು ಮಾಡುತ್ತೆ ಅನ್ನುವಂಥದ್ದು. ಇನ್ನು ಈ ಅರಣ್ಯ ವೃದ್ಧಿಗಾಗಿ ಸರ್, ಮತ್ತೆ ಈಗಿರುವಂತಹ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ?
0: ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ನಾವು ಎಲ್ಲಾ ರೀತಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಈಗ ರೈತರಿಗೆ ಇದ್ದರಂದ್ರೆ ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಇರ್ತದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಬೆಲೆ ಬಾರದಷ್ಟು ಮರಗಳನ್ನು ರೈತರಿಗೆ ನಾವು ಕೊಟ್ಟು ಅವರು ಸ್ವಂತ ಜಮೀನಲ್ಲಿ ಬೆಳೆಸಿಕೊಂಡದ್ದು. ನೆಟ್ಟಿದ ಪ್ರತಿ ಬದುಕಿದ ಗಿಡಕ್ಕೆ ಫಸ್ಟ್ 3 ಇಯರ್ಸ್ ನಾವು 3 ವರ್ಷ ಸೇರಿ ಒಂದೊಂದು ಗಿಡಕ್ಕೆ 125 ರೂಪೀಸ್ ನಾವು ಕೊಡ್ತೀವಿ. ಅಂದ್ರೆ ಸುಮಾರು 1 ಎಕರೆಗೆ ರೈತರು ಗಿಡಗಳು ಉಳಿಸಿಕೊಂಡಿದ್ರ ಅಂದ್ರೆ ಸುಮಾರು 50,000
1: ಹಣ
0: ಅವ್ರಿಗೆ ಅರಣ್ಯ ಇಲಾಖೆದಿಂದಾನೆ ಪ್ರೋತ್ಸಾಹಧನದಿಂದ ಬರ್ತದೆ. ಸೊ ಇದು ರೈತರಿಗೆ ಸಂಬಂಧಪಟ್ಟ ಇದರಲ್ಲಿ. ಇದೇ ರೀತಿನಲ್ಲಿ ಅರಣ್ಯದಲ್ಲಿ ಸ್ವಲ್ಪ ಡಿಗ್ರೇಡೆಡ್ ಫಾರೆಸ್ಟ್ ಅಂತ ಇರ್ತವೆ, ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಿದ್ದ ಫಾರೆಸ್ಟ್ ನಲ್ಲಿ ನಾವು ಗಿಡಗಳನ್ನ ಮತ್ತೆ ನೆಡ್ತೀವಿ. ಕರ್ನಾಟಕ KFDF ಪ್ರೋಗ್ರಾಂ ಅಂತ ಇರ್ತದೆ, ಕಂಪೆನ್ಸೇಟರಿ ಎಫಾರೆಸ್ಟ್ರೇಷನ್ ಪ್ರೋಗ್ರಾಂ ಅಂತ ಒಂದಿದೆ, ಗ್ರೀನ್ ಇಂಡಿಯಾ ಮಿಷನ್ ಅಂತ ಇದೆ. ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಸುಮಾರು ಇಡೀ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಂ ಇದೆ. ಆ ಪ್ರೋಗ್ರಾಮ್ ದಿಂದ ಆಲ್ಮೋಸ್ಟ್ 1.36 ಬಿಲಿಯನ್ ಅಷ್ಟು ಹೆಕ್ಟೇರ್ ಇಂಡಿಯಾನಲ್ಲಿ ನಾವು ಎಫಾರೆಸ್ಟ್ರೇಷನ್ ಮಾಡಬೇಕಾಗಿದೆ. ಆಸ್ ಪಾರ್ಟ್ ಆಫ್ ದಿ UNFCCC ಕ್ಲೈಮೇಟ್ ಮಿಟಿಗೇಷನ್ ಪ್ಲಾನ್ ಅಂತ ಏನೋ ಇದೆಯೋ ಅದು ಪ್ರಕಾರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇದಲ್ಲದೇ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಇದೆ. ಬ್ಯಾಂಬೂನು ಎಲ್ಲೆಲ್ಲಿ ರೈತರಿಗೆ ಅವ್ರ ಜಮೀನಲ್ಲಿ ಬೆಳೆಸಲಿಕ್ಕೆ ಬ್ಯಾಂಬೂನು ಕೊಡ್ತಾರೆ, ಮತ್ತೆ ಅರಣ್ಯದಲ್ಲಿನೂ ಬ್ಯಾಂಬೂ ಬೆಳೆಸಿ ಈ ಬ್ಯಾಂಬೂದಿಂದ ಸಾಕಷ್ಟು ಫರ್ನಿಚರ್ ಆಗ್ಲಿ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡ್ಲಿಕ್ಕೋಸ್ಕರ ಏನೇನು ಅನುಕೂಲಗಳಿರ್ತವೆ ಇದೆಲ್ಲದಕ್ಕೂ, ಮತ್ತೆ ವರ್ಕ್ಶಾಪ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಹಾಕಲಿಕ್ಕೂ ನ್ಯಾಷನಲ್ ಬ್ಯಾಂಬೂ ಮಿಷನ್ ದಿಂದ ಅನುಕೂಲ ಆಗುವಂತ ನಾವು ಪ್ರೋಗ್ರಾಮ್ ಇದೆ. ಇದಲ್ಲದೇ ನಗರ ವನಗಳ ಪ್ರೋಗ್ರಾಮ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಇದು. ಇದಲ್ಲದೇ ಟ್ರೀ ಪಾರ್ಕ್ಸ್ ಪ್ರೋಗ್ರಾಮ್ ಇದೆ. ಈ ರೀತಿನಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಇಟ್ಟುಕೊಂಡು, ಇದಲ್ಲದೇ ರೋಡ್ ಸೈಡ್ ಪ್ಲಾಂಟೇಶನ್ ಅಂತ ಇರ್ತದೆ. ಇಡೀ ದೇಶದಲ್ಲಿದ್ದ ರೋಡ್ ಸೈಡ್ ನಲ್ಲಿ ಎಲ್ಲ ಗಿಡಗಳು ಹಾಕುದು ಪ್ರೋಗ್ರಾಮ್ ಇದೆ. ಮ್ಯಾಂಗ್ರೂವ್ಸ್ ಪ್ಲಾಂಟೇಶನ್ ಅಂತ ಇದೆ, ಸಮುದ್ರ ಪಕ್ಕದಲ್ಲಿ ಏನೇ ಇರ್ತಾವೋ ಅದರೆಲ್ಲದನ್ನು ಮ್ಯಾಂಗ್ರೂವ್

0: ಪ್ಲಾಂಟೇಶನ್ ಮಾಡಲಿಕ್ಕೂ ಯೋಜನೆಗಳಿದೆ.
1: ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಪ್ರದೇಶವನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಇನ್ನೂ ಹೆಚ್ಚಳ ಮಾಡುವ ಸಲುವಾಗಿ ಅರಣ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಮಾಡ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಸರ್, ಮತ್ತು ಅದನ್ನು ಹೇಗೆ ಪರಿಹರಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ?
0: ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿದ್ದ ಅರಣ್ಯಗಳು ಸಾಕಷ್ಟು ಸಮೃದ್ಧವಾದ ಫಾರೆಸ್ಟ್ಗಳು. ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವೆಸ್ಟರ್ನ್ ಗಾಟ್ಸ್ ಇದೆ. ವೆಸ್ಟರ್ನ್ ಗಾಟ್ಸ್ನು ಸ್ವಲ್ಪ ಪ್ರದೇಶಗಳಲ್ಲಿ ಬರ್ತವೆ, ಬನ್ನೇರುಘಟ್ಟ ಈ ಭಾಗದಲ್ಲಿ. ಇದಲ್ಲದೇ ಸಾಕಷ್ಟು ಡ್ರೈ ಫಾರೆಸ್ಟ್ ಅಂತ, ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಮತ್ತೆ ಕುರುಸಲು ಕಾಡುಗಳು, ಎಲ್ಲಾ ರೀತಿಯಲ್ಲಿ ಅರಣ್ಯಗಳು ನಮ್ಮ ಕರ್ನಾಟಕದಲ್ಲಿದೆ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಲ್ಲದೇ ನಾವು ಸಾಕಷ್ಟು ಒಂದು 50-60 ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ಸೊ ಅದರಲ್ಲಿ ಬಂದಿಪುರ್, ನಾಗರ್ ವಲಯ, ಭದ್ರಾ ಟೈಗರ್ ರಿಸರ್ವ್ಸ್ ಮತ್ತೆ ಕಾಲಿ ಟೈಗರ್ ರಿಸರ್ವ್ಸ್ ಈ ರೀತಿನಲ್ಲಿ, ಇದಲ್ಲದೇ ಮತ್ತೆ ಸಾಕಷ್ಟು ಬರ್ಡ್ ಸ್ಯಾಂಕ್ಚುರೀಸ್ ಮಾಡಿದೆ. ರಂಗಂತಿತ್ತು ಬರ್ಡ್ ಸ್ಯಾಂಕ್ಚುರಿ, ನುಗು ಬರ್ಡ್ ಸ್ಯಾಂಕ್ಚುರಿ ಈ ರೀತಿನಲ್ಲಿ, ಈ ರೀತಿನಲ್ಲಿ ಸಾಕಷ್ಟು ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ ಡಿಕ್ಲೇರ್ ಮಾಡಿ ಬರ್ಡ್ಸ್ ಮತ್ತೆ ನೀರಿನ ಅಂಶ ಇದ್ದ ಜಾಗಗಳಲ್ಲಿದ್ದ ಎಲ್ಲ
1: ಜೋಗು ಪ್ರದೇಶ
0: ಅವ್ರ ಎಕಾಲಜಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ನಾವೆಲ್ಲ ರೀತಿನಲ್ಲಿ ಮೆಜರ್ಸ್ ಎಲ್ಲ ತಗೊಂಡಿದೀವಿ. ಆದ್ರೆ ಕೆಲವು ಪ್ರಾಬ್ಲಮ್ಸ್ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಸ್ ಮಾಡ್ತೇವೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಏನಾಯ್ತಂದ್ರೆ ಮಾನವ ವನ್ಯಜೀವಿ ಸಂಘರ್ಷ, ಆನೆ ಮಾನವ ಸಂಘರ್ಷ, ಮತ್ತೆ ಲೆಪರ್ಡ್ ಚಿರತೆ, ಮತ್ತೆ ಕಾಟಿ, ಮತ್ತೆ ಟೈಗರು, ಮತ್ತೆ ಕರಡಿ, ಅದರದಿಂದಾನು ಅಡ್ಜಾಯಿನಿಂಗ್ ಏರಿಯಾಸ್ ನಲ್ಲಿ ಜನರು ಸಾಕಷ್ಟು ಡೆತ್ ಆಗುದು, ಇವೆಲ್ಲದನ್ನು ನಾವು ನೋಡ್ತಾ ಇದೀವಿ. ಇದೆಲ್ಲದನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಮೆಜರ್ಸ್ ತಗೊಂಡಿದೆ. ಇದಲ್ಲದೇ ಸೆಕೆಂಡ್ನೇ ಮೇಜರ್ ಪ್ರಾಬ್ಲಮ್ ಏನೈತಂದ್ರೆ ಎನ್ಕ್ರೋಚ್ಮೆಂಟ್ ಪ್ರಾಬ್ಲಮ್, ಅರಣ್ಯ ಒತ್ತುವರಿ. ಕರ್ನಾಟಕದಲ್ಲಿ ಸುಮಾರು 1.5 ಲಕ್ಷದಷ್ಟು ಅರಣ್ಯ ಭೂಮಿಯನ್ನು ಒತ್ತುವರಿ ಆಗಿದೆ. ಒತ್ತುವರಿದು ಮೇಜರ್ ಪ್ರಾಬ್ಲಮ್ ಏನೈತಂದ್ರೆ ಒಂದು ಜಮೀನೇ ಅಲ್ಲ ಅದು. ಒತ್ತುವರಿ ಮಾಡೋ ಟೈಮ್ ಏನಂತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ವನ್ಯಜೀವಿಗಳು ಚಲನವಲನಗಳಿಗೂ ಸಹ ಇವರು ಅಡ್ಡು ಆಗ್ತಾರೆ.
1: ಹೌದು,
0: ಅಂದ್ರೆ ಕಾರಿಡಾರ್ ಅನ್ನೋದು ಎಲಿಫೆಂಟ್ ಹೋಗೋ ಕಾರಿಡಾರ್ ನಲ್ಲಿ ಯಾವುದೋ ಒಂದು ಒತ್ತುವರಿ ಮಾಡುದು, ಆವಾಸ ಸ್ಥಾನಗಳಿಗೆ ಹೋಗಿ ಅಲ್ಲಿ ಮನೆ ಮತ್ತೆ ಬೇರೆ ಎಲ್ಲ ರಿಸಾರ್ಟ್ ಕಟ್ಟಿಕೊಂಡು ಅಂದ್ರೆ ಎಲ್ಲ ಪ್ರಾಣಿಗಳು ಮತ್ತೆ ಹೊರಗಡೆ ಬರೋದು, ಇದು ಮೇಜರ್ ಪ್ರಾಬ್ಲಮ್ ಅನ್ನೋದು ಆಗ್ತಾ ಇದೆ. ಇದೆಲ್ಲವನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಎನ್ಕ್ರೋಚ್ಮೆಂಟ್ ಎವಿಕ್ಷನ್ಸ್ ಮಾಡಿದೆ. ಮತ್ತೆ ಇದಕ್ಕೆ ಎಲ್ಲ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇದಕ್ಕೂ ಎಲ್ಲ ಎನ್ಕ್ರೋಚ್ಮೆಂಟ್ಸ್ ಯಾವ ರೀತಿಯಲ್ಲಿ ನಾವು ಸಹಿಸಬಾರದು, ಇದನ್ನು ತೆಗೆಯಲೇಬೇಕು. ಯಾಕಂದ್ರೆ ವನ್ಯಜೀವಿಗಳಿಗೆ ಬೇಕಾಗದಷ್ಟು ಆವಾಸ ಸ್ಥಾನಗಳು ಅವ್ರಿಗೆ ಇರಬೇಕು, ಜನರು ಇರಬೇಕಾಗದ ಪ್ಲೇಸ್ ನಲ್ಲಿ ಜನರು ಇರಬೇಕು ಅನ್ನೋದು ಕ್ಲಿಯರ್ ಕಟ್ ಇರಬೇಕು. ಮತ್ತೆ ವನ್ಯಜೀವಿಗಳ ಪ್ಲೇಸ್ ನಲ್ಲಿ ನಾವು ಹೋಗಿದ್ದ ಟೈಮ್ ನಲ್ಲಿ ಮಾನವ ವನ್ಯಜೀವಿ ಸಂಘರ್ಷಣೆ ಆಗೇ ಆಗುತ್ತದೆ, ಅದಕ್ಕೆ ಯಾವ ರೀತಿಯಲ್ಲಿ ಟಾಲರೆನ್ಸ್ ಇರಬಾರದು ಅಂತ ಎಲ್ಲ ಕ್ಲಾರಿಟಿ ಆಗಿ ಕೋರ್ಟ್ಸ್ ಮತ್ತೆ ಗವರ್ಮೆಂಟ್ ಹೇಳಿದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ನಾವು ತೆಗಿತಾ ಇದ್ದೀವಿ.
1: ಈ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಏನಿದೆ ಸರ್, ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಾಮಾನ್ಯ ಜನರು ಇನ್ನು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅಂತಾರೆ?
0: ಒಂದೊಂದು ವನ್ಯಜೀವಿಗೆ ಒಂದೊಂದು ಆವಾಸ ಸ್ಥಾನ ಅಂತ ಇರುತ್ತೆ, ಮತ್ತೆ ಅದಕ್ಕೆ ಆದ ಒಂದು ನ್ಯಾಚುರಲ್ ಬಿಹೇವಿಯರ್ ಅಂತ ಇರ್ತದೆ. ಸಪೋಸ್ ಆನೆ ಇದ್ದು ಅಂದ್ರೆ ಒಂದು ಹರ್ಡ್ಗೆ 500-600 ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಷ್ಟು ಬೇಕಾಗ್ತದೆ. ಮತ್ತೆ ಅದು ನಿರಂತರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಚಲನವಲನಗಳು ಮಾಡಲೇಬೇಕು, ಅದನ್ನು ಸರ್ವೈವ್ ಆಗಬೇಕಂದ್ರೆ. ಸೊ ಈ ಟೈಮ್ನಲ್ಲಿ ವನ್ಯಜೀವಿಗಳ ಯೊಕ್ಕ ಬಿಹೇವಿಯರ್ನು ಅದು ಅಕ್ಕಪಕ್ಕ ಇದ್ದ ಜನರನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಯಾವ ಟೈಮ್ನಲ್ಲಿ ಅದು ಮೇವುಕ್ಕೆ ಬರ್ತವೆ, ಯಾವ ಟೈಮ್ನಲ್ಲಿ ನಾವು ಎಷ್ಟು ಹತ್ತರವರೆಗೆ ನಾವು ಹೋಗಬಹುದು, ಎಷ್ಟು ಹತ್ತರಕ್ಕೆ ಹೋಗಬಾರದು, ಈ ರೀತಿನಲ್ಲಿ ಎಲ್ಲ ಅದು ಬಿಹೇವಿಯರ್ ಅನ್ನೋದು ವಿ ಹ್ಯಾವ್ ಟು ಲರ್ನ್. ಇನ್ನೊಂದು ಲೆಪರ್ಡ್ ಅಂತ ಇರ್ತದೆ. ಲೆಪರ್ಡ್ ಜನರಲ್ ಆಗಿ ಇದು ನೈಟ್ ಟೈಮ್ ನಲ್ಲೂ ಸಂಚಾರ ಮಾಡ್ತಾ ಇರ್ತವೆ. ಸೊ ಸಂಚಾರ ಮಾಡೋ ಟೈಮ್ನಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಅವ್ರನ್ನ ಫಾರೆಸ್ಟ್ ಹತ್ತರಕ್ಕೆ ಮತ್ತೆ ಹೊರಗಡೆ ಅವ್ರನ್ನ ಮಲಗಲಿಕ್ಕೆ ಬಿಡಬಾರದು, ಅಂದ್ರೆ ಕೆಲವು ಪ್ರಿಕಾಷನ್ಸ್ ಇರ್ತವೆ. ಮತ್ತೆ ನಾವು ಓಪನ್ ಡಿಫಿಕೇಶನ್ ಗೆ ಹೋಗಬಾರದು,
1: ಬಹಿರ್ದೆಸೆ
0: ಬಹಿರ್ದೆಸೆಗೆ. ಆವಾಗ ಕೂರಿದ ಟೈಮ್ ನಲ್ಲಿ ಲೆಪರ್ಡ್ ಕಿಂತ ಕಡಿಮೆ ಹೈಟ್ ನಲ್ಲಿ ಕಾಣಿಸ್ತಾ ಇದ್ದ ಕಾರಣ ಲೆಪರ್ಡ್ ಇದು ನಮ್ನ ತಿನ್ನಬಹುದು ಅನ್ನೋದು ಮೈಂಡ್ ಗೆ ಬಂದ್ಬಿಡ್ತದೆ.
1: ಹೌದು,
0: ಈ ರೀತಿನಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಪ್ರಿಕಾಷನ್.

0: ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದೊಂದು ಆನಿಮಲ್ಗೆ ಒಂದು ನಾವು ಡೂಸ್ ಅಂಡ್ ಡೋಂಟ್ ಅಂತ ಎಲ್ಲ ಒಂದು ಪತ್ರಿಕೆಗಳೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾವು ಇದೆಲ್ಲದನ್ನು ಅಡ್ವರ್ಟೈಸ್ ಮಾಡ್ತಾ ಇದೀವಿ ಎಲ್ಲ ಪಂಚಾಯತಿ ಜಾಗದಲ್ಲಿ, ಮತ್ತೆ ಪಿಡಿಒ ಆಫೀಸಸ್, ತಾಲೂಕು ಆಫೀಸಸ್, ಜಿಲ್ಲಾ ಆಫೀಸ್ಗಳನ್ನ ಎಲ್ಲ ನಾವು ಇದನ್ನು ಅಂಟಿಸ್ತಾ ಇದೀವಿ. ಲೆಪರ್ಡ್ ಯಾವ ರೀತಿನಲ್ಲಿ ಪ್ರಿಕಾಷನ್ಸ್ ತಗೊಂಡು ಹೋಗ್ಬೇಕು, ಆನೆಕೆ ಯಾವ ರೀತಿನಲ್ಲಿ ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಕರಡಿ ಅದರಿಂದ ಯಾವ ರೀತಿನಲ್ಲಿ ರಕ್ಷಣೆ ಮಾಡಬೇಕು, ಯಾವ ರೀತಿನಲ್ಲಿ ತಪ್ಪುಗಳನ್ನು ಮಾಡಬಾರದು ಅನ್ನೋದು ಎಲ್ಲದರೂ ನಾವು ಅಡ್ವರ್ಟೈಸ್ ಮಾಡಿ ಡಿಪಾರ್ಟ್ಮೆಂಟ್ ಎಲ್ಲ ರೀತಿನಲ್ಲಿ ಮೆಟೀರಿಯಲ್ ರೆಡಿ ಮಾಡಿ ಸಾರ್ವಜನಿಕರಲ್ಲಿ ನಾವು ಈಗ ಅರಿವು ಮೂಡಿಸ್ತಾ
1: ಇದ್ದೀವಿ. ಸರ್, ಕಟ್ಟಕಡೆಯದಾಗಿ ಈ ವನಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾಮಾನ್ಯ ಜನರಿಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಮಗೂ ಇರುದು ಒಂದೇ ಭೂಮಿ, ಒಂದೇ ಭೂಮಿ ಆಗಿದ್ದ ಕಾರಣ ನಾವು ಈ ಭೂಮಿನಲ್ಲಿ ಈ ಅಕಾಲಜಿನಿ ನಾವು ಎಷ್ಟು ಹಾಲು ಮಾಡಿದ್ದೀವೋ ಅಷ್ಟು ತೊಂದರೆಗಳು ನಮಗ್ ಬರ್ತವೆ. ಅದರಿಂದ ಏನಾಯ್ತಂದ್ರೆ ನಾವು ಈ ಭೂಮಿನಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಿದ್ದವಂದ್ರೆ ಆ ಮುಂದಿನ ಪೀಳಿಗೆ ಜೀವನವನ್ನು ಸುಖಕರವಾಗಿ ಇರ್ತದೆ. ಅದೇ ಇವತ್ತೇ ನಾವೆಲ್ಲ ಅರಣ್ಯ ಸಂಪತ್ತು ಮತ್ತೆ ನೀರಿನ ಸಂಪತ್ತು, ನದಿ ಮೂಲಗಳು ಇವೆಲ್ಲದನ್ನು ಇವತ್ತೇ ನಾವು ಕಲುಷಿತ ಮಾಡಿದ್ವು, ಮತ್ತೆ ಅರಣ್ಯಗಳನ್ನೆಲ್ಲ ನಾವು ನಾಶ ಮಾಡಿದವಂದ್ರೆ ಮುಂದಿನ ಪೀಳಿಗೆಗೆ ಸಸ್ಟೈನಬಲ್ ಆಗಿ ಅವರು ಬದುಕಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಈ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಸಂಪತ್ತುಗೆ ಏನಿದೆಯೋ ನಾವು ಅನುಭವಿಸಬೇಕು, ಮತ್ತೆ ಮುಂದಿನ
1: ಬಿಡಬೇಕು
0: ಬಿಡಬೇಕು ಅಂತ ಹೇಳಲಿಕ್ಕೆ ನಾನು ಎಲ್ಲರಿಂದ ಕಲಕಲದಿಂದ ಕೇಳ್ಕೊಂತ ಇದ್ದೀನಿ.
1: ಒಳ್ಳೆಯದು ಸರ್, ಈ ಒಂದು ವನಮಹೋತ್ಸವದ ಸಂದರ್ಭದಲ್ಲಿ ತಾವು ನಮ್ಮ ಆಕಾಶವಾಣಿಗೆ ಆಗಮಿಸಿ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆ.
3: ಇದುವರೆಗೆ ವನಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕವಿ ಚನ್ನವೀರ ಕಣವಿಯವರ ಕವಿತೆಯನ್ನ ಹೇಮಂತ್ ಅವರ ಧ್ವನಿಯಲ್ಲಿ ಕೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ.

0: ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
1: ಕಾರ್ಯಕ್ರಮ ಕರೆಗೊಂದು ಗೀತೆ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಕರೆಗೊಂದು ಗೀತೆಗೆ ಸ್ವಾಗತ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ಸಂಖ್ಯೆ 244-3414-1 5 244-3416. ಧಾರವಾಡದ STD ಕೋಡ್ 0836. ಮೊದಲೇ ಕರೆ ಯಾರ್ದು ಅಂತ ನೋಡೋಣ. ಹಲೋ
5: ಹಲೋ
1: ಹಲೋ, ಯಾರು ಮಾತಾಡೋದು?
5: ನಾವು ಹಳೆಯಿಂದ ಅಂಜನಾ ಅಂತ ಮೇಡಮ್.
1: ಅಂಜನಾ, ಹಾ ಹೇಳ್ರಿ, ಏನ್ ಮಾಡ್ತೀರಿ ತಾವು? ಹೌದಾ, ಓಕೆ. ಈಗ ನಿಮಗೆ ಯಾವ ಚಿತ್ರದ ಗೀತೆಯನ್ನ ನಾವು ಪ್ರಸಾರ ಮಾಡಬೇಕು?
5: ನನಗೆ ಯಾರೇ ನೀನು ಕೆಲವೇಯಿಂದ ಕುಶಲವೇ ಕ್ಷೇಮವೇ ಅಂತ ಹೇಳ್ರಿ ಮೇಡಮ್.
1: ಹಾ, ತಾವು ಅಂದ್ರೆ ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಕೇಳ್ತೀರಿ? ಹೌದಾ, ಅಂದ್ರೆ ನೀವು ಹಳೆ ಯಾವಾಗೂ ಕರೆ ಮಾಡ್ಕೋತಾ ಇರ್ತೀರಿ? ಹೌದಾ, ನಿಮ್ಗೆ ಯಾವ್ದು ಅಚ್ಚುಮೆಚ್ಚಿನ ಕಾರ್ಯಕ್ರಮ?
5: ಇದು ಕರೆಗೊಂದು ಗೀತೆ, ಎಲ್ಲ ಕಾರ್ಯಕ್ರಮ ಚಲೋ ಬರ್ತಾವ್ರಿ. ಕೇಳು ಗೆಳತಿ, ಎಲ್ಲ ಕಾರ್ಯಕ್ರಮ ಚಲೋ ಬರ್ತಾವ್ರಿ ಮೇಡಮ್.
1: ಹೌದಾ,
5: ಇದಿಲ್ಲ.
1: ಅಂದ್ರೆ ನೀವು ಬಹಳ ಮನೆಯೊಳಗಂದ್ರೆ ನೀವು ಅಂದ್ರೆ ಅಡಿಗೆ ಕೆಲಸ ಎಲ್ಲ ಮಾಡ್ಕೊಂತ ಕಾರ್ಯಕ್ರಮ
5: ಕೇಳ್ತೀವಿ ಮೇಡಮ್. ಎಲ್ಲಾ ಕಡೆ ಕೇಳಕ್ ಬರ್ತೈತ್ರಿ.
1: ಹೌದಾ, ಯಾರೇ ನೀನು?
5: ಯಾರೇ ನೀನು ಚಲ್ವೆಯಿಂದ ಕುಶಲವೇ ಕ್ಷೇಮವೇ ಅಂತ ಐತಲ್ರಿ, ರವಿಚಂದ್ರನ್ ಮತ್ತು ಸಂಗೀತ ಅವ್ರ ನಡೆಸಿದ್ದೆ.
1: ಕರೆಕ್ಟು, ಆ ಚಿತ್ರದ ಗೀತೆ ಲಭ್ಯ ಇಲ್ಲ. ಬೇರೆ ಯಾವ್ದಾದ್ರು ಪ್ರಸಾರ ಮಾಡೋಣ?
5: ಬೇರೆ ಭಾಗ್ಯವಂತರದಿಂದ.
1: ಭಾಗ್ಯವಂತರು ಹಾಕೋಣ.
5: ನನ್ನ ನಿನ್ನ ಮನವು ಸೇರಿತು ಅಂತ
1: ಭಾಗ್ಯವಂತರು.
5: ರಾಜ್ಕುಮಾರ್ ಜಿ ಸರ್ಗದಿ.
1: ನನ್ನ ನಿನ್ನ ಮನವು ಸೇರಿತು. ಆಯ್ತ್ರಿ, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳ್ರಿ.
5: ನಮಸ್ತೆ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ.
1: ಲಿಂಗಸ್ಕೂರು ತಾಲೂಕು ನವಲಿಯಿಂದ ವೈದಿ ಚಳ್ಳಮರದ ಮಾತಾಡ್ತಿರೋದು.
0: ಹಾ, ಹೇಳಿ ಸರ್.
1: ಊರಿಗೆ ಉಪಕಾರಿ ಚಿತ್ರದಿಂದ
0: ಹಾ
1: ಹಸಿರು ಹಸಿರು ಭೂಮಿಯನ್ನೆಲ್ಲ ಅಂತ ಒಂದು ಗೀತೆ ಬರುತ್ತೆ. ಆ ಸುಮಧುರವಾದ ಜೋಡಿಯುಗಳ ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್.
0: ಊರಿಗೆ ಉಪಕಾರಿ,
1: ಹಾ, ಊರಿಗೆ ಉಪಕಾರಿ ಚಿತ್ರದಿಂದ ಹಸಿರು ಹಸಿರು ಭೂಮಿಯನ್ನೆಲ್ಲ ಅಂತ ಬರುತ್ತೆ.
0: ಓಕೆ,
1: ಪ್ರಸಾರ ಮಾಡಿ.
0: ತಾವೇನ್ ಮಾಡ್ತಾ ಇದ್ದೀರಾ?
1: ನಾವು ಒಂದು ಪ್ರೈವೇಟ್ ಹೈಸ್ಕೂಲ್ ಅಲ್ಲಿ ಮೇಸ್ಟರ್. ನಾವು BA BEd. ನಮ್ದು ನೌಕರಿ ಗವರ್ಮೆಂಟ್ ಆಗಿಲ್ರಿ. ನಾವು ಹಿಂಗಾಯ್ತು, ಇದ್ರ ಕಾಶ್ನಾಗ ಹೋಗ್ಬಿಡಿದ್ರಿ. ಹಿಂಗಾಗಿ ಆಗಿಲ್ಲ ರೀ.
0: ಊರಿಗೆ
1: ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದ್ದಾವೆ.
0: ಹೌದಾ?
1: ಆದ್ರೆ ಮುಂಜಾನೆ 8:30 ಇದು ಸ್ವಲ್ಪ ಶಾಸ್ತ್ರೀಯ ಸಂಗೀತ ಹಾಕ್ಬಿಡ್ತಾರೆ ನಮ್ಗೆ. ಅದು ರೇಡಿಯೋ ಆಫ್ ಮಾಡೋ ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವು ಮುಂಜಾನೆ ಸ್ವಲ್ಪ ಚೆನ್ನಾಗಿ ಹಾಡುಗಳನ್ನ ಕೇಳಿ ಹೋಗ್ತಿದ್ವಿ.
0: ಬಟ್ ಆದ್ರೆ ಶಾಸ್ತ್ರೀಯ ಸಂಗೀತ ತುಂಬಾ ಜನ ಇಷ್ಟಪಡ್ತಾರೆ ಸರ್.
1: ಇಷ್ಟ ಇಲ್ರಿ, ಅದು ಏನಾಗುತ್ತೆ, ಬೆಳಗ್ಗೆ ಏನಿರಂಗಿಲ್ಲ. ಸ್ವಲ್ಪ ಜನಪದ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವ್ದು ಇದ್ರೆ ಸ್ವಲ್ಪ ರಾಗ ಅಂದ್ರೆ ಅದು ರಾತ್ರಿ ಹೊತ್ತು ಚೆನ್ನಾಗಿರುತ್ತೆ. ಇರ್ಲಿ, ಅದು ಏನು ಮಾಡೋಕ್ಕಾಗಲ್ಲ. ಅವ್ರು ನಮ್ಮ ಮನಸ್ಸಿಗೆ ನಾನು ಹೇಳಿದಂತೆ.
0: ಕರೆಕ್ಟ್ ಕರೆಕ್ಟ್. ನಿಮಗೆ ಬೇರೆ ಯಾವುದಾದ್ರೂ ಚಿತ್ರದ ಗೀತೆ?
1: ಅದಿಲ್ಲೇನ್ರಿ, ಇಲ್ರಿ.
0: ಇಲ್ಲ, ಅದಕ್ಕೆ ಕೇಳ್ತಾ ಇರೋದು.
1: ಹೌದ್ರಿ? ಹಾಗಾದ್ರೆ ವಸಂತಲಕ್ಷ್ಮಿ ತಗೊಂಡ್ರಿ.
0: ವಸಂತಲಕ್ಷ್ಮಿ, ಅದ್ರಾಗಿಂದ ಯಾವ್ದು ಬೇಕು?
1: ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಅಂತ.
0: ಓಕೆ, ಆಯ್ತು. ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ನಮ್ಮ ಇದಕ್ಕೆ ಕರೆಗೆ ಸ್ಪಂದಿಸಿದ ತಮಗೆ ಅನಂತ ಅನಂತ ಅಭಿನಂದನೆಗಳ ಜೊತೆಗೆ ಶುಭೋದಯದ ಶುಭಾಶಯಗಳು
0: ತಮಗೂ ಕೂಡ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ,
0: ಹಲೋ ಹೇಳಿ, ಯಾರು ಮಾತಾಡೋದು?
1: ನಾವು ರಟ್ಟೆ ಶಿರಗಾಮಿಯಿಂದ ಮಹೇಶ್ ಕೆರೂರ್ ಅಂತ.
0: ಮಹೇಶ್ ಕೆರೂರ್?
1: ಹ್ಞೂ ರೀ ಮೇಡಮ್.
0: ಏನು ಮಾಡ್ತೀರಿ? ನಾವು
1: ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಮೇಡಮ್ ರೀ.
0: ಹೌದಾ, ಯಾವ ಸ್ಕೂಲ್?
1: ಹ್ಞೂ ರೀ, ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಕಡೂರ್ ಅಂತ ಬರ್ತದೆ ಮೇಡಮ್, ರಟ್ಟೆ ಪಕ್ಕ ಇಲ್ಲೇ.
0: ಹೌದಾ, ಹಾಂ ಹಾಂ.
1: ಹ್ಞೂ ರೀ ಮೇಡಮ್. ಹ್ಞೂ ರೀ, ಹ್ಞೂ ರೀ.
0: ತಮಗೆ ಯಾವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಬೇಕು?
1: ನಮಗೆ ನೂರಾಗಾರಲಿತ ಸಿನಿಮಾದಿಂದ ಗಂಗಾ ಯಮುನಾ ಸಂಗಮ ಅಂತ ಬೇಕಾಯ್ತು ನಮ್ರೆ.
0: ಹಾಂ,
1: ಆಮೇಲೆ ಆಕಾಶವಾಣಿ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ಬೆಳಿಗ್ಗೆ ವಂದನ ಇರ್ಬೋದು, ಆಮೇಲೆ ಶುಭದ ಸಮಾಲೋಚನೆ, ಭಾವಯಾನ, ಭಕ್ತಿಗೀತೆ, ರಾತ್ರಿ ನಾಟಕ ಪ್ರೋಗ್ರಾಮ್ ಇರ್ಬೋದು, ಆಮೇಲೆ ವೈದ್ಯಕೀಯ ಸಲಹೆಗಳ ಬಗ್ಗೆ ಅಂತ ಸಮಾಲೋಚನೆ.
0: ಅಂದ್ರೆ ತಾವು ನಮ್ಮ ಕಾಯಂ ಕೇಳುಗರು?
1: ಹೌದು ಮೇಡಮ್, ಪ್ರತಿ ದಿನ ಬೆಳಿಗ್ಗೆ 6ಕ್ಕೆ ರೆಡಿ ಆನಾತಂದ್ರೆ 9 ಕಾಲು ಶಾಲೆಗೆ ಹೋಗೋ ಮಟನ ರೆಡಿ ಆಗಿರ್ತದ್ರಿ. ಮತ್ತೆ ಸಾಯಂಕಾಲ 6ಕ್ಕೆ ಬಂದ್ರೆ ರಾತ್ರಿ 10:30 ಮಟನ ರೆಡಿ ಆಗಿರ್ತೀವಿ. ಮಧ್ಯಾಹ್ನ ಉಡು ಟೈಮ್ನಾಗ ಶಾಲೆಗೆ ರೆಡಿ ಐತಿ ನಮ್ಮ ಒಂದು ಮೊಬೈಲ್ ರೆಡಿ ಆಪ್ ಐತಿ. ನಾನು ಟಿವಿ ನೋಡೋದು ಬಹಳ ಕಡಿಮೆ. ನನ್ನ ಹುಡುಗರಿಗೆ ಎಲ್ಲಾ ಹುಡುಗರಿಗೆ ನಿಮ್ಗೆ ರೆಡಿ ರೆಡಿ ಪ್ರೋಗ್ರಾಮ್ ಕೇಳ್ರಿ, ಇಂತ ಕಾರ್ಯಕ್ರಮ ಬರ್ತಾವೆ ಅಂತೇಳಿ ಶಾಲೆಗೆ ಮಕ್ಕಳಿಗೆ ಹೇಳ್ತೇನೆ ಮೇಡಮ್ರೆ. ಶಾಲೆ ಒಳಗಡೆ ನಮ್ದೊಂದು ಸ್ಪೀಕರ್ ಐತೆ, ಆ ಸ್ಪೀಕರ್ ಮೂಲಕ ರೇಡಿಯೋ ಪ್ರೋಗ್ರಾಮ್ ಏನ್ರಿ ಇಂಪಾರ್ಟ್ ಇದ್ವು ಅಂದ್ರೆ ಇಡೀ ಹುಡುಗರಿಗೆ ಕೂರಿಸಿ ಅದಕ್ಕೆ ಕೇಳ್ತೇನೆ ಮೇಡಮ್.
0: ಹೌದಾ, ಓಹೋ,
1: ಹಾಗಾಗಿ ಅದ್ಭುತ ನಮ್ಮ ಆಕಾಶವಾಣಿ ಎತ್ತರವಾಗಿ ಬೆಳೀಲಿ, ಸುಮಾರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಲಿ ಅಂತ ಹಾರೈಸ್.
0: ಆಯ್ತು, ತಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ಆಯ್ತು ಮೇಡಮ್.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡೋದು?
1: ನಾವು ಇಲ್ಲಿ ಸೌನೂರಿಂದ.
0: ಹಾಂ, ಏನು ಹೆಸರು?
1: ಪಾರ್ವತಿ.
0: ಪಾರ್ವತಿ, ಏನು ಮಾಡ್ತೀರಿ ತಾವು?
1: ನಾವು ಮನೆಯಲ್ಲಿ ಕೆಲಸ ಮಾಡ್ತೀರಿ.
0: ಹೌದಾ? ಹಾಂ, ಈಗ ನಿಮಗೆ ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕು?
1: ಒಡ ಹುಟ್ಟಿದವರು ಪಿಕ್ಚರ್ನಿಂದ ರೀ, ಮಣ್ಣು ನಂಬಿ ಕೆಟ್ಟವರಿಲ್ಲೋ ಅಂತಂದೈತೆ.
0: ಒಡ ಹುಟ್ಟಿದವರು ಯಾವ್ದು ಹಾಡನ್ರಿ?
1: ಮಣ್ಣು ನಂಬಿ ಕೆಟ್ಟವರಿಲ್ಲ.
0: ಅದ್ರಾಗ ಹಾಡಿಲ್ಲಲ್ಲ.
1: ಇಲ್ರಿ ಮೇಡಮ್.
0: ಹಾ,
1: ಅಮೃತಾ ರಾಜ್ಕುಮಾರ್ ಅವ್ರು ಹಾಡ್ಯಾರ ನಂಬಿ ಕೆಟ್ಟವರಿಲ್ಲವ.
0: ನಂಬಿ ಕೆಟ್ಟವರಿಲ್ಲವ. ಆಯಿತು, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ನಮಸ್ಕಾರ.
0: ನಮಸ್ಕಾರ.

0: ಪ್ರೋಗ್ರಾಮ್ ಎಲ್ಲಾದ್ರೂ ನೋಡ್ತಾ ಇದೀವಿ ಮೇಡಮ್ ಅವರೇ. ನಾವು
1: ಹೌದಾ
0: ಇದೀವಿ.
1: ನೀವು ಯಾವಾಗೂ ಕರೆ ಮಾಡ್ತಾ ಇರ್ತೀರಾ?
0: ಹಾ ಮಾಡ್ತಾ ಇರ್ತೀವಿ ರೀ ಮೇಡಮ್ ಅವರೇ.
1: ಹೌದಾ?
0: ಸಿನಿಮಾ ಕ್ವಿಜ್ಜು ಎಲ್ಲಾದ್ರೂ ಭಾಳ ಕೇಳ್ತಾ ಇರ್ತೀವಿ.
1: ಓಕೆ. ಮತ್ತೆ ಯಾವ ಊರು ನಿಮ್ದು?
0: ನಮ್ದು ಹೊನ್ನಾಳಿ ರೀ ಮೇಡಮ್ ಅವರೇ.
1: ಹೊನ್ನಾಳಿ?
0: ದಾವಣಗೆರೆ ಜಿಲ್ಲೆ.
1: ಹಾ ಹಾ.
0: ಹಾ ಸರಿ.
1: ಆಕಾಶವಾಣಿದು ಯಾವ ಕಾರ್ಯಕ್ರಮ ನಿಮಗೆ ತುಂಬ ಇಷ್ಟ?
0: ನಮಗೆ ನಂದನ ಕಾರ್ಯಕ್ರಮ ಇಷ್ಟ.
1: ಹಾ, ಅದು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ
0: ಇದು ಇದು ಬಾಳ ಬುತ್ತಿ.
1: ಬಾಳಭೂತಿ? ಓಹೋ. ನೀವು ಬಂದಿದ್ದೀರಾ ಆಕಾಶವಾಣಿಗೆ ಯಾವಾಗಾದ್ರೂ?
0: ಇಲ್ರಿ ಮೇಡಮ್ ಅವರೇ, ಬಂದಿಲ್ಲ, ಹಂಗೆ ಕೇಳ್ತಾ ಇದ್ದೀವಿ ಅಷ್ಟೇ.
1: ಹೌದಾ?
0: ನಮಸ್ತೆ ರೀ ಮೇಡಮ್ ಅವರೇ.
1: ನಮಸ್ತೆ. ನಿಮಗೆ ಬೇರೆ ಯಾವುದಾದ್ರೂ ಗೀತೆಯನ್ನು ಪ್ರಸಾರ ಮಾಡೋಣ?
0: ಬೇರೆದ್ ಮಾಡ್ತೀರಾ?
1: ಯಾವ್ದು ಮಾಡೋಣ ಹೇಳಿ.
0: ಆಕಸ್ಮಿಕದಲ್ಲಿ ಬೇರೆ ಯಾವುದು ಇಲ್ವಾ ಮೇಡಮ್ ಅವರೇ?
1: ಇಲ್ಲ, ಅದು ಬಿಟ್ಟರೆ ಬೇರೆ ಯಾವುದಾದ್ರೂ?
0: ಬೇರೆ ಪ್ರೇಮಲೋಕ ಫಿಲಮ್ ಇಂದ ಹಾಕಿ ಮೇಡಮ್.
1: ಪ್ರೇಮಲೋಕ?
0: ಯಾರೇ ನೀನು ಸುಂದರ ಚಲೆ.
1: ಪ್ರೇಮಲೋಕದ ಹಾಕೋಣ. ನೀವು ನೋಡಿದ್ದೀರಾ ಈ ಸಿನಿಮಾ?
0: ಹಾ ನೋಡಿದೀವಿ.
1: ಓಕೆ.
0: ರಣವೀರ
1: ಯಾವ್ದು ಹಾಕ್ಬೇಕಾದ್ರೆ?
0: ಯಾರೇ ನೀನು ಸುಂದರ ಚಲೋ ಇದೆ ಅಲ್ರಿ ಮೇಡಮ್.
1: ಪ್ರೇಮಲೋಕದಾಗ ಯಾರೇ ನೀನು, ಅದೇ ಯಾರಿವನು ಅಂತಿದೆ, ಅದು ಹಾಕೋಣ.
0: ಅಲ್ರಿ ಮೇಡಮ್ ಅರೇ, ಯಾರೇ ನೀನು ಸುಂದರ ಚಲವೇ,
1: ಅದು ಪ್ರೇಮಲೋಕದೊಳಗೆ ಇಲ್ಲಲ್ರಿ.
0: ರಾಣೆ ಇದು ರಣಧೀರ ರೀ.
1: ಮತ್ತೆ ನೀವು ಪ್ರೇಮಲೋಕ ಅಂದ್ರಿ?
0: ಇಲ್ಲ ಇಲ್ಲ, ಕನ್ಫ್ಯೂಸ್ ಆಯ್ತು ಸ್ವಲ್ಪ.
1: ಕನ್ಫ್ಯೂಸ್ ಆಯ್ತಾ? ಓಕೆ. ರಣಧೀರ ಒಳಗಿಂದ ಹಾಕ್ಬೇಕಾ?
0: ಹಾ ಮೇಡಮ್ ಅದೇ.
1: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.

0: हेलो
1: ಹಲೋ,
0: हेलो यार ಮಾತಾಡೋದು
1: ನಾವು ಹೊನ್ನಾಳಿಯಿಂದ ಅಕ್ಷತಾ.
0: ಅಕ್ಷತಾ. ಏನು ಮಾಡ್ತೀರಿ ಅಕ್ಷತಾ?
1: ನಾವು ಮನೇಲೇ ಇದೀವಿ ರೀ ಮೇಡಮ್ ಅವರೇ.
0: ಹೌದಾ? ಹಾಂ.
1: ಹಾಂ,
0: ನಿಮಗೆ ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕು?
1: ನಮಗೆ ಆಕಸ್ಮಿಕ ಫಿಲಮಿಂದ
0: ಹಾಂ
1: ಇದು ಆಗೊಂಬೆಯ ಇದೆಯಲ್ಲ,
0: ಹಾಂ
1: ಆ ಸಾಂಗ್ ಬೇಕಿತ್ತು.
0: ಹೌದಾ? ಈ ಸಿನಿಮಾ ನೋಡಿದ್ದೀರಾ ನೀವು?
1: ಹಾಂ ಮೇಡಮ್, ನೋಡಿದ್ದೀವಿ.
0: ಹೌದಾ? ಹಾಂ.

0: ಇದುವರೆಗೆ ಹಲೋ ಅಭಿಲಾಷ ಕಾರ್ಯಕ್ರಮ ಕೇಳಿದಿರಿ. ಕರೆ ಮಾಡಿದಂಥ ಎಲ್ಲ ನಮ್ಮ ಕೇಳುಗರಿಗೆ ಧನ್ಯವಾದಗಳು. ತಾಂತ್ರಿಕ ಸಹಾಯ ನೀಡಿದವರು ಎನ್ ಸುಬ್ಬಯ್ಯ ಹಾಗೂ ವಿಜಯ ಅಥಣಿ. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಧಾರವಾಡ, ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ.
2: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಬಾಳಬುತ್ತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಹಾಗೂ ನಿವೃತ್ತ ಉಪನ್ಯಾಸಕರಾದ ಪ್ರೊಫೆಸರ್ ವೆಂಕಟೇಶ್ ಹುಣಶಿಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣೇಕ್.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಒಬ್ಬ ವ್ಯಕ್ತಿಗೆ ಬದುಕಿನಲ್ಲಿ ಒಂದು ಸಾಧನೆ ಮಾಡಬೇಕು, ಏನಾದರೂ ಸಾಧಿಸಬೇಕು ಅನ್ನುವಂತ ಒಂದು ಛಲ ಹಠ ಇತ್ತು ಅಂತಂದ್ರೆ ಅವರು ಇಡೀ ಜಗತ್ತನ್ನೇ ಗೆಲ್ಲಿಕ್ಕೆ ಸಾಧ್ಯ ಅನ್ನೋ ಮಾತದ. ಈ ಮಾತಿಗೆ ಅನುರೂಪವಾಗಿ ಇವತ್ತು ಹಲವಾರು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಅವರು ಈ ಮಾತಿನಂತೆ ನಡೆದು ತೋರಿಸಿ ಮಾದರಿಯಾಗ್ಯಾರ. ವೃತ್ತಿಯಲ್ಲಿ ವಿಜ್ಞಾನದ ಪ್ರಾಧ್ಯಾಪಕರಾಗಿದ್ರೂ ಕೂಡ ಪ್ರವೃತ್ತಿಯಲ್ಲಿ ಸಾಹಿತ್ಯವನ್ನ ತಮ್ಮ ಉಸಿರನ್ನಾಗಿ ಮಾಡಿಕೊಂಡು ತಮ್ಮ ಲೇಖನಿಯಿಂದ ಹಲವಾರು ಪುಸ್ತಕಗಳನ್ನ ಹೊರತಂದವರು ಪರಿಸರ ಸಾಹಿತಿ ಪ್ರೊಫೆಸರ್ ವೆಂಕಟೇಶ್ ಹುಣಶಿಕಟ್ಟಿ ಅವರು. ಪ್ರೊಫೆಸರ್ ವೆಂಕಟೇಶ್ ಹುಣಶಿಕಟ್ಟಿ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದವರು. ಆದ್ರೆ ತಮ್ಮ ವೃತ್ತಿಯ ಹೆಚ್ಚಿನ ಕಾಲವನ್ನ ಅವರು ಹೊನ್ನಾವರದ ಎಂಪಿಇಎಸ್ ಎಸ್ಡಿಎಂ ಕಾಲೇಜ್ನಲ್ಲಿ ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಮಾಡಿದಂತವರು. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಪ್ರೊಫೆಸರ್ ವೆಂಕಟೇಶ್ ಹುಣಶಿಕಟ್ಟಿ ಅವರಿಗೆ ಕೇವಲ 86 ಪ್ರಾಯ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಖುಷಿ ಅನಿಸ್ತದೆ. ಯಾಕಂದ್ರೆ ಅಷ್ಟು ಒಂದು ಜೀವನ ಪ್ರೀತಿ ಉತ್ಸಾಹದಿಂದ ಅವರು ರಾಮದುರ್ಗದಿಂದ ಧಾರವಾಡ ಆಕಾಶವಾಣಿಗೆ ಬಂದು ಸ್ಟುಡಿಯೋದಲ್ಲಿ ನನ್ನ ಜೊತೆ ಕೂತ್ಕೊಂಡಿದ್ದಾರೆ. ಪ್ರೊಫೆಸರ್ ವೆಂಕಟೇಶ್ ಹುಣಶಿಕಟ್ಟಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ ನಿಮಗೆ.
4: ನಮಸ್ಕಾರ ಮೇಡಮ್, ನಮಸ್ಕಾರ.
3: ಈಗ ನಿಮ್ಮ ಮೂಲ ಊರು ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮ. ನಿಮ್ಮ ಪ್ರಾಥಮಿಕ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು ಸ್ವಲ್ಪದ್ರಲ್ಲೇ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ?
4: ನಮ್ದು ರಾಮದುರ್ಗ ತಾಲೂಕಿನ ಹೊಸಕೋಟೆ. 1956 ನಾನು ಪ್ರಾಥಮಿಕ ಶಿಕ್ಷಣ ಮುಗಿಯಿತು ಅಲ್ಲಿ. ಅದ ಮುಂದೆ ನಾನು ರಾಮದುರ್ಗ ಸ್ಟೇಟ್ ಹೈಸ್ಕೂಲ್ ಅಲ್ಲಿ ಮಾಧ್ಯಮಿಕ ಶಾಲೆ ಸೇರ್ಕೊಂಡೆ. ಅಲ್ಲಿ 1960 ನಂದು ಎಸ್ಎಸ್ಸಿ ಮುಗಿತದೆ. ಆಮೇಲೆ ಎಸ್ಎಸ್ಸಿ ಮುಗಿದ ನಂತರ ನಾನು 60ನೇ ಇಸ್ವಿಯಲ್ಲಿ ಬಾಗಲಕೋಟೆ ಬಸವೇಶ್ವರ ಕಾಲೇಜಿಗೆ ಸೇರ್ಕೊಂಡೆ. ಅಲ್ಲಿ ನಂದು ಬಿಎಸ್ಸಿ ಮುಗಿತು. ಆಮೇಲೆ ಬಿಎಸ್ಸಿ ಆದ್ಮೇಲೆ ಎಂಎಸ್ಸಿ ಸೀಟು ಸಿಗಲಿಲ್ಲ. ಅವಾಗ ಒಂದು ವರ್ಷ ನಾನು 43 ಹೈಸ್ಕೂಲ್ನಲ್ಲಿ ಶಿಕ್ಷಕ ಅಂತ ಅಲ್ಲಿ ಸೇವೆ ಸಲ್ಲಿಸಿದೆ. ಮುಂದೆ 65 ಮತ್ತೆ ನನಗೆ ಎಂಎಸ್ಸಿ ಅವಕಾಶ ಸಿಕ್ತು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ. ಅವಾಗ ನಾನು 65-67 ನಾನು ಎಂಎಸ್ಸಿ ವಿದ್ಯಾಭ್ಯಾಸ ಮುಗಿಸಿದೆ. ಅಲ್ಲಿ ಭೌತ ರಸಾಯನ ಶಾಸ್ತ್ರ ಅಂತೆ, ಫಿಸಿಕಲ್ ಕೆಮಿಸ್ಟ್ರಿ ಅಂತೇಳಿ. ಅಲ್ಲಿ ಮುಗಿಸಿದ ನಂತರ ನಾನು 1967 ನಾನು ಎಂಎಸ್ಸಿ ಮುಗಿಸಿದ್ರು ಕೂಡ ಅಲ್ಲಿ ನನಗೆ ಈ ಪ್ರಾಧ್ಯಾಪಕ ಆಗುವಂತ ಅವಕಾಶ ಸಿಗಲಿಲ್ಲ. ಆಮೇಲೆ ನಾನು ಒಂದು ವರ್ಷ ಸಿರಿಗೇರಿಯಲ್ಲಿ ಒಂದು ತಿಂಗಳು ಸಿರಿಗೇರಿ ಮಠ ಆಯ್ತಲ್ರಿ ಅವರ ಹೈಸ್ಕೂಲ್ನಲ್ಲಿ ಒಂದು ತಿಂಗಳು ಸರ್ವಿಸ್ ಮಾಡಿದೆ. ಮುಂದೆ ಹೊನ್ನಾವರಕ್ಕೆ August 14 ನಾನು ಅಲ್ಲಿ ಪ್ರಾಧ್ಯಾಪಕ ಅಂತೇಳಿ ನಾನು ಸೇವೆಗೆ ಸೇರ್ಕೊಂಡೆ. ಆವಾಗ ನನಗೆ ನಮ್ಮ ವಿಷಯ ಅವರು ಪ್ರಿನ್ಸಿಪಲ್ ಆಗಿದ್ರು,
3: ಪ್ರಾಚಾರ್ಯ
4: ವಿ ಸೀತಾರಾಮಯ್ಯ ಅವರು. ಅವಾಗ ಅವರು ಕೂಡ ನನಗೆ ಒಂದು ಸಹೋದ್ಯೋಗಿ ಕೆಲಸ ಮಾಡಲಿಕ್ಕೆ ಒಂದು ವರ್ಷ ಅವಕಾಶ ಸಿಕ್ತು. 1967-68
3: ಸುಮಾರು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ?
4: 32 ಆಯ್ತು.
3: 32
4: 1967-99 32 ಸೇವೆ ಸಲ್ಲಿಸಿದ್ರೆ ಮುಂದೆ ನಾನು 67-99 ನಾನು ಅಲ್ಲಿಯೇ ಸೇವೆ ಸಲ್ಲಿಸಿದೆ, ರಸಾಯನ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದೆ ಅಲ್ಲಿ.
3: ಈಗ ವೃತ್ತಿ ಒಳಗೆ ನೀವು ವಿಜ್ಞಾನ ಪ್ರಾಧ್ಯಾಪಕರಾಗಿ 32 ವರ್ಷಗಳ ಕಾಲ ಸೇವೆ ಮಾಡಿದ್ರು ಕೂಡ ಈ ಕನ್ನಡ ಸಾಹಿತ್ಯ ಇದರಲ್ಲಿ ಸಾಕಷ್ಟು ನೀವು ಕಥೆಗಳನ್ನು ಬರೆದಿರಿ, ಕಾದಂಬರಿ ಬರೆದಿದ್ದೀರಿ, ಸಾಹಿತಿ ಕವಿ ಅಂತ ಅನಿಸ್ಕೊಂಡಿದ್ದೀರಿ, ಈ ಸಾಹಿತ್ಯದ ಬಗ್ಗೆ ಒಲವು ಹೆಂಗ್ ಮೂಡ್ತು?
4: ನಾನು ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ನಾನು ಸಾಧಾರಣ ಸಣ್ಣ ಸಣ್ಣ ಪದ್ಯಗಿದ್ದ ಬರೀತಿದ್ದೆ. ಯಾಕಂದ್ರೆ ನಾನು ಕನ್ನಡ ಅಭ್ಯಾಸ ಮಾಡಿದ್ದು ಪಿಯುಸಿ ಅವರಿಗೆ ಮಾತ್ರ. ಪಿಯುಸಿ ಆದ ನಂತರ ನಮ್ಮ ಕನ್ನಡ ಇರಲಿಲ್ಲ. ಅವಾಗ ಆದರೂ ಕೂಡ ನಾನು ಕನ್ನಡದಲ್ಲಿ ಆಸಕ್ತಿ ಉಂಟು ಮಾಡಿಕೊಂಡು ಅಲ್ಲಿ ಕಾಲೇಜ್ ಒಂದು ವಾರ್ಷಿಕ ಸಂಚಿಕೆಯಲ್ಲಿ ನಂದೊಂದು ಕಥೆ ಪ್ರಕಟ ಆಗಿತ್ತು ಮೇಡಮ್. ಅದು ಹುಚ್ಚನ

0: ಹಾಡು ಅಂತ ಹೇಳಿ, ಅದು ಮೊದಲನೇ ಕತೆ ನಂದು. ಕಾದಂಬರಿ ಎಲ್ಲ ಓದ್ತಿದ್ದೆ, ಆದ್ರೆ ನಂದು ಬರವಣಿಗೆ ಅಷ್ಟಕ್ಕೆ ನಿಂತು ಬಿಟ್ಟಿತ್ತಾವ. ಮುಂದೆ ನಾನು 40 ವರ್ಷದಲ್ಲಿ ಏನು ಹೈಸ್ಕೂಲ್ ಟೀಚರ್ ಆಗಿದ್ದೆನಲ್ರಿ, ಅವಾಗ ಒಂದು ನಾಟಕ ಬರೆದಿ ತೆರೆ ಸರಿ ಇತ್ತು ಅಂತೇಳಿ. ಮುಂದೆ ನಂದು ಕನ್ನಡ ಇದು ಅಷ್ಟಕ್ಕೆ ನಿಂತು ಬಿಟ್ಟಿತ್ತು. ಯಾಕಂದ್ರೆ ನಾನು ಮುಂದೆ ಎಮ್ ಎಸ್ ಸಿ ಮಾಡಬೇಕು ಮತ್ತು ನಾನು ಪ್ರಾಧ್ಯಾಪಕ ಆಗಬೇಕು. ಆ ಒಂದು ದೃಷ್ಟಿಯಿಂದ ನಾನು ಮುಂದೆ ಅದ್ರ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಮುಂದೆ ನಂದು ಕನ್ನಡ ಸೇವೆ ಪ್ರಾರಂಭ ಆದದ್ದು ಯಾವಾಗ 1973 ನನ್ನ ಮೊದಲನೇ ಕಾದಂಬರಿ ಪ್ರಿಂಟ್ ಆಯ್ತು ರೀ, ಕೊಲ್ಮಿಂಚು ಅಂತೇಳಿ, ಅದು ನನ್ನ ಮೊದಲನೇ ಕಾದಂಬರಿ. 1973 ಪ್ರಾರಂಭ ಆದದ್ದು ನನ್ನ ಕನ್ನಡ ಸೇವೆ. ಮುಂದೆ ನಿರಂತರವಾಗಿ ಬಂತು, ಕಾದಂಬರಿ ಬರೆದೆ, ಕತೆ ಬರೆದೆ. ನಾನು ಏನ್ ಅನಿಸ್ತದೆ ಅಂದ್ರೆ ನನ್ನ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ನನಗೆ ಯಾವುದು ಒಂದು ಮಾಧ್ಯಮ ಇದೆ, ಅದರೊಳಗೆ ನಾನು ಬರೀತಾ ಹೋದೆ. ಕವನ ಬರೆದೆ, ಕತೆ ಬರೆದೆ, ಎಲ್ಲ ಬರೀತಾ ಹೋದೆ.
1: ಹನ್ನೊಂದು ಕಾದಂಬರಿ ಬರೆದೆ.
0: ಆಮೇಲೆ ಹಾಸ್ಯಲೇಖನ 2 ಸಂಕಲನ ಬಂದಿದೆ. ಚೌಪದಿಗಳು ಬರೆದ್ರಿ, ಚೌಪದಿಯ 200 ಚೌಪದಿ ಬರೆದಿದೆ. 3 ಕವನ ಸಂಕಲನ ಬಂದಿದೆ. ಆಮೇಲೆ ಮಕ್ಕಳ ಸಾಹಿತ್ಯದಲ್ಲಿ 8 ಕೃತಿ ಬಂತಾರೆ ಅವರು. ಈ ವಿಜ್ಞಾನದ ಒಗ್ಗಟ್ಟುಗಳು 2, ಆಮೇಲೆ ಈಗ ಶಿಶುಗೀತೆಗಳಂತ 4 ಪುಸ್ತಕ ಬಂದಿದೆ. ಕಿರಿಯರ ಪ್ರಬಂಧಗಳು ಅಂತ ಒಂದು ಬಂತ. ಆಮೇಲೆ ಒಂದು ತೆರೆ ಸರಿ ಹೆಚ್ಚು ಅಂತ ಒಂದು ನಾಟಕ. ಒಟ್ಟು ಮಕ್ಕಳ ಕೃತಿಗೆ 8 ಕೃತಿ ಬಂತು ಮಕ್ಕಳ.
1: ಆಮೇಲೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ನೀವು ಪ್ರಯೋಗ
0: ಮಾಡಿ,
1: ಕಾದಂಬರಿ, ಈ ವಿಜ್ಞಾನದ ಒಗ್ಗಟ್ಟುಗಳಾಗ್ಲಿ ಮತ್ತು ಮಕ್ಕಳ ಸಾಹಿತ್ಯ, ಹಂಗಾಗಿ ಎಲ್ಲದರಲ್ಲೂ ಒಂದು ಪ್ರಯೋಗ ಮಾಡಿ. ಇಷ್ಟರೊಳಗೆ ಖುಷಿ ಕೊಟ್ಟದ್ದು ಯಾವುದು?
0: ಖುಷಿ ಕೊಟ್ಟದ್ದು ನನಗೆ ಈ ಮಕ್ಕಳ ಸಾಹಿತ್ಯದ. ಯಾಕಂದ್ರೆ ಮಕ್ಕಳ ಮನಸ್ಸನ್ನು ಯಾವ ರೀತಿ ಅರಿಬೇಕು ಮತ್ತು ಅವರಿಗೆ ಮನಸ್ಸಿಗೆ ತಟ್ಟುವಂತ ಒಂದು ಸಾಹಿತ್ಯವನ್ನು ಯಾವ ರೀತಿ ರಚಿಸಬೇಕು ಅನ್ನೋ ಒಂದು ಭಾವನೆ ನನಗೆ ಬಂತು. ಹಾಗಾಗಿ ನಾನು ಹೆಚ್ಚಾಗಿ ಮಕ್ಕಳ ಕೃತಿಗಳನ್ನು ಬರಲಿಕ್ಕಿರ್ತದೆ. ಮುಂದೆ ನನ್ನ 2ನೇದಂದ್ರೆ ಕಾದಂಬರಿ. ಯಾಕಂದ್ರೆ ನನ್ನ ಕವನಕ್ಕಿಂತ ನನ್ನ ಈ ಏನು ಗದ್ಯ ಸಾಹಿತ್ಯ ಇದೆ ಅದರ ಮೇಲೆ ನನಗೆ ಜಾಸ್ತಿ ವಿಶ್ವಾಸ ನನ್ನ ಕವನಕ್ಕಿಂತ. ಅದರಲ್ಲಿ ಒಂದು ಪಳಗಿದ ಒಂದು ಇದು ರೀತಿ ನನಗೆ ಕಾಣಿಸ್ತದೆ ಗದ್ಯ ಸಾಹಿತ್ಯದಲ್ಲಿ.
1: ಈಗ ಹುಣಸಿಕಟ್ಟಿ ಸರ್, ಮಕ್ಕಳ ಸಾಹಿತ್ಯ ಬರೆಯೋದು ಒಂದ್ ಸ್ವಲ್ಪ ಕಷ್ಟದ ಕೆಲಸ. ಯಾಕಂತಂದ್ರ ಆ ಮಕ್ಕಳ ಮನಸ್ಸನ್ನ ಅರಿತುಕೋಬೇಕು, ಅವ್ರ ಲೆವೆಲ್ಗೆ ನೀವು ಇಳಿಬೇಕು, ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಮನವರಿಕೆ ಆಗುವ ಹಂಗೆ ರಚಿಸಬೇಕು. ಇದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಂತ ನನಗನ್ನಿಸ್ತದ. ತಮ್ಮ ಅನುಭವ?
0: ಇಲ್ಲ, ಅವ್ರ ಭಾವನೆಗೇನ ಅರಿತುಕೊಂಡ್ರೆ ಏನು ತೊಂದರೆ ಅನಿಸೋದಿಲ್ಲ ನಮಗೆ. ಈ ಕೆಲವು ಮಂದಿ ಹೇಳ್ತಾರೆ, ಈಗ ಪ್ರಾಧ್ಯಾಪಕರಾದವರು ಮಕ್ಕಳ ಸಾಹಿತ್ಯ ಸ್ಟಡಿ ಮಾಡಿದವರು ಹೆಚ್ಚಾಗಿ ಮಕ್ಕಳ ಸಾಹಿತ್ಯದ ಒಲವು ಕಡಿಮೆ ಅಂತಾರೆ. ಹಾಗೆ ನನಗೇನು ಅನಿಸಲಿಲ್ಲ ರೀ. ಯಾಕಂದ್ರೆ ಮಕ್ಕಳ ಭಾವನೆ ಆಗ್ರಿ. ಈಗ ನಮ್ಮ ಅಮ್ಮ ಮತ್ತು ಬೆಣ್ಣೆ ರೊಟ್ಟಿ ಅಂತ ಬರೆದೆ ನಾನು, ಆಮೇಲೆ ಇನ್ನು ಬೇರೆ ಬೇರೆ ಪದ್ಯಗಳನ್ನು ಬರೆದೆ. ಆವಾಗ ನನಗೇನು ಅಷ್ಟು ಅನಿಸಲಿಲ್ಲ. ಮನಮುಟ್ಟುವಂತ ಅಥವಾ ಅವರ ಆಸಕ್ತಿ ಯಾವ ರೀತಿ ಇರ್ತದೆ ಮತ್ತು ಅವರ ಮನಸ್ಸಿಗೆ ಯಾವ ರೀತಿ ಆ ಕವನಗಳು ತಟ್ತಾವ ಅದನ್ನು ಒಂದು ಉದ್ದೇಶ ಇಟ್ಟುಕೊಂಡು ಬರೀಬಹುದು. ನಾವು ಈಗೂ ಬರೀತಾ ಇರ್ತೀವಿ, ಹೆಚ್ಚಾಗಿ ಈಗೂ ಮಕ್ಕಳ ಪದ್ಯ ಬರೀತಾ
1: ಇರ್ತೀವಿ. ನನಗೆ ಇನ್ನೊಂದು ನಿಮ್ಮ ಸಾಹಿತ್ಯದಲ್ಲಿ ಕಾಡುವ ಪ್ರಶ್ನೆ ಅಂದ್ರೆ ಹಾಸ್ಯ ಲೇಖನಗಳದ್ದು. ಹಾಸ್ಯ ಕೂಡ ಮನುಷ್ಯನಲ್ಲಿ ಹುಟ್ಟೋದು ಸ್ವಲ್ಪ ಕಷ್ಟನೆ. ಈಗ ನಾವು ಬೇರೆಯವರು ಏನಾದ್ರೂ ಹೇಳಿದಾಗ ನಗ್ತೀವಿ, ಆದ್ರೆ ಅದನ್ನ ಅನುಭವಿಸಿಕೊಂಡು ಲೇಖನ ರೂಪದಲ್ಲಿ ಬರೋದು, ಬೇರೆಯವರು ನಗು ಹಂಗೆ ಮಾಡುವುದಲ್ಲ, ಅದು ಸ್ವಲ್ಪ ಕಷ್ಟದ್ದು. ಹಂಗಾಗಿ ತಾವು 2 ಹಾಸ್ಯ ಲೇಖನಗಳನ್ನ ತಂದಿರಿ.
0: ನಗೆಯು ಬರುತ್ತೆ ಅಂತಂದ್ರೆ ಇನ್ನೊಂದು ಸಂಕಲನ ಇದೆ, 2 ಇದು ಬಂದ್ರೆ ಹಾಸ್ಯ ಲೇಖನ ಸಂಘ ಬಂದ್ರೆ. ಈಗ ಹಾಸ್ಯ ಲೇಖನ ಅಂದ್ರೆ ಯಾಕಂದ್ರೆ ಹಾಸ್ಯಾಸ್ಪದ ಆಗ್ಬಾರ್ದು. ಯಾಕಂದ್ರೆ ಹಾಸ್ಯ ಬೇರೆ ರೀ, ಹಾಸ್ಯಾಸ್ಪದ. ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಚಿಟ್ ಚಾಟ್ ಮಾಡಿದಾಗ ಹಾಸ್ಯಾಸ್ಪದ ನೆನೆಸ್ಬರ್ತದೆ. ಅದು ನಾವು ಹಾಸ್ಯ ಬರೆದ್ರೂ ಕೂಡ ಇನ್ನೊಬ್ಬರಿಗೆ ಉಪಯೋಗನೂ ಆಗ್ಬೇಕು ಮತ್ತು ಒಂದು ಮಾರ್ಗದರ್ಶಿ ಆಗ್ಬೇಕದು ಲೇಖನ. ಆ ರೀತಿ ಒಂದು ದೃಷ್ಟಿ ಇಟ್ಟುಕೊಂಡು ನಾ ಬರೆದಿದ್ದೆ.
1: ಈಗ ನಾವು ಸಾಮಾನ್ಯವಾಗಿ ಒಗ್ಗಟ್ಟುಗಳು ಅಂದ್ರೆ ಟೈಮ್ ಪಾಸ್ ಗೆ ಹೇಳ್ಕೊತಿರ್ತೀವಿ, ಒಗ್ಗಟ್ಟುಗಳನ್ನ ಹೇಳೋದು, ಅದಕ್ಕೆ ಉತ್ತರ ಇದು ಮಾಡುದು ಅಂದ್ರೆ ಒಂದು ಇದು ಬುದ್ಧಿಗೆ ಕಸರತ್ತು ಕೊಟ್ಟಂಗ, ಮಿದುಳಿಗೆ ಕಸರತ್ತು ಕೊಟ್ಟಂಗ. ಹಂಗಾಗಿ ಸಾಮಾನ್ಯವಾಗಿ ನಾವು ಈ ಜನಪದ ಶೈಲಿಯ ಒಗಟುಗಳನ್ನ ಸಾಮಾನ್ಯವಾಗಿ ಆಡ್ತಿರ್ತೀವಿ. ಈ ವಿಜ್ಞಾನದ ಒಗಟುಗಳನ್ನ ಬರಿಬೇಕು ಅಂತ ತಮ್ಗೆ ಹೆಂಗ ಅನಿಸ್ತು? ಅಂದ್ರೆ ಜನರಲ್ಲಿ ಇರುವಂತಹ ಮೂಢನಂಬಿಕೆಗಳನ್ನ ತೆಗಿಬೇಕು ಅನ್ನೋ ದೃಷ್ಟಿ ಒಳಗೆ ಬರೆದ್ರು ಹೆಂಗ?
0: ಇಲ್ಲ, ಆ ದೃಷ್ಟಿಯಿಂದ ಬರೆದಿದ್ದಲ್ಲ. ಈಗ ಬೆಂಗಳೂರಿಂದಲೇ ಒಂದು
1: ವಿಜ್ಞಾನ ಸಂಗಾತಿ
0: ಅಂತ ಬರ್ತದೆ. ಅದರಲ್ಲಿ ಕೆಲವು ಮಂದಿ ಈ ಒಗಟು ಬರೀತಿದ್ದಾರೆ. ಅದನ್ನ ನೋಡಿಕೊಂಡು ಅದರಾಗೆ ನಾ ಪ್ರಾಕ್ಟೀಸ್ ಮಾಡಿದೆ, ನಾನು ಯಾಕೆ ಬರೀಬಾರದು ಅಂತ ಹೇಳಿ. ಇದನ್ನು ಬರೀಬೇಕಾದ್ರೆ ಸಾಧಾರಣ ಒಂದು 2 ವರ್ಷ ಬಂದೈತೆ ನನಗೆ ವಿಜ್ಞಾನ 101 ಒಗಟುಗಳು ಅಂತ ಹೇಳಿ. ಅದು ಬರೀ ಒಂದು ವಾರದಾಗ ಬರ್ದೇನೆ ನಾನು, ಒಂದು ವಾರದ ಕುಂತ್ಕೊಂಡು 101 ಒಗಟ್ಟು ಬರ್ತದೆ. ಅದ್ರ ಇದೇನಾಗ್ತದೆ, ಇಲ್ಲಿ ಮಕ್ಕಳಿಗೆ ಯಾವುದೇ ಒಂದು ವಸ್ತುವನ್ನ ಅದ್ರ ಗುಣಧರ್ಮ ಹೇಳ್ಬೇಕ್ರಿ. ಈಗ ಟಿವಿ ಗುಣಧರ್ಮ ಏನು, ಟಿವಿ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕಂದ್ರ ನಾನು ಮಾತಾಡಬಲ್ಲೆ ಮನುಷ್ಯನಲ್ಲ, ಚಿತ್ರ ತೋರಿಸಬಲ್ಲೆ ಸಿನಿಮಾ ಗ್ರಹ ಅಲ್ಲ, ಹಾಡಬಲ್ಲೆ ಗಾಯಕನಲ್ಲ, ನಾನು ವಿದ್ಯುತ್ ತಿಂದು ಬದುಕಬಲ್ಲೆ ನಾನೇ ಯಾರು ಅಂದ್ರೆ ಮಕ್ಕಳಿಗೆ ಸಾಧಾರಣ ಸಿನಿಮಾಗ್ರಹ ಅಲ್ಲ ಅಂದ್ರೆ ಏನದರ ಅರ್ಥ? ಹಾಗಾಗಿ ನಾನು ಈಗ ಉತ್ತರ ಲಾಸ್ಟ್ ಕಡೆಗೆ ಕೊಟ್ಟಿದ್ದೆ.

0: ಈಗ ಉತ್ತರ ಎಲ್ಲಾ ಮಕ್ಕಳು ಅದ್ರ ಬಗ್ಗೆ ಯೋಚಿಸಬೇಕು. ಉತ್ತರ ಸಿಗದೇ ಇದ್ರೆ ಓದಬಹುದು ಅಂತೇಳಿ ಒಂದು 100 ಒಗಟು ಬರ್ದಿದೆ. ಅದರಾಗ ಇನ್ನೊಂದು ಪುಸ್ತಕದಲ್ಲಿ 100 ಒಗಟು ಇದೆ.
1: ವೆಂಕಟೇಶ್ ಹುಣಸಿಕಟ್ಟಿ ಅವರ, ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರ, ಒಬ್ಬ ವ್ಯಕ್ತಿ ಒಂದು ವೃತ್ತಿಯಿಂದ ನಿವೃತ್ತರ ಆದ ಮೇಲೆ, ಈಗ ನೀವು ಶಿಕ್ಷಕ ವೃತ್ತಿ ಒಳಗಿದ್ರಿ, ಪ್ರಾಧ್ಯಾಪಕರಾಗಿದ್ರಿ, ನೀವು ಅಂದ್ರೆ ಒಂದು ಯಾವಾಗಲೂ ಚಲಾವಣೆಯಲ್ಲಿ ಇರುವಂತಹ ವ್ಯಕ್ತಿಗಳು. ಯಾಕಂದ್ರೆ ಶಿಕ್ಷಕ ವೃತ್ತಿ ಅಷ್ಟು ಶ್ರೇಷ್ಠವಾದದ್ದು, ವೃತ್ತಿಯಲ್ಲಿ ಇದ್ದಾಗೂ ಬೆಲೆ ಇರ್ತದ, ನಿವೃತ್ತರ ಆದ ಮೇಲೂ ಬೆಲೆ ಇರ್ತದ. ಸಾಮಾನ್ಯವಾಗಿ ನಿವೃತ್ತರ ಆದ ಮೇಲೆ ಇನ್ನೇನಪ್ಪ ನಮ್ ಜೀವನ, ನಿವೃತ್ತರ ಆದ್ವಿ ಅನ್ನೋ ಒಂದು ನೆಗೆಟಿವಿಟಿ ಮನುಷ್ಯನಲ್ಲಿ ಬರ್ತದೆ. ತಮ್ಮಲ್ಲಿ ಯಾವತ್ತಾದ್ರೂ ಇದು ಬಂದಿತ್ತ?
0: ಯಾವಾಗ್ಲೂ ಬಂದಿಲ್ಲ. ಯಾಕಂದ್ರೆ ನಾನು ನಿವೃತ್ತ ಆದ ನಂತರ ಹೆಚ್ಚು ಸಂತೋಷ ಇದ್ದೇನೆ. ಯಾಕಂದ್ರೆ ನಾನು ಈಗ ಸಾಹಿತ್ಯ ಈ ಆಕ್ಟಿವಿಟಿ ಏನು ಮಾಡಾಯ್ತೀವಲ್ರಿ, ಇದರಿಂದ ನನ್ನ ಬರವಣಿಗೆ ಆಯ್ತು ಅಥವಾ ಪುಸ್ತಕ ಓದೋದಾಯ್ತು, ಇದರಿಂದ ನನಗೇನು ನಾವು ಒಬ್ಬಂಟಿ ಅಂತ ನನಗೆ ಅನಿಸಲೇ ಇಲ್ಲ. ಹೀಗಾಗಿ ನಾನು ಯಾವಾಗ್ಲೂ ಒಳ್ಳೆ ಜೀವನ ಕಳ್ಕೊಂಡೆ ಅಂತ ನನಗೆ ಎಂದೂ ಅನಿಸಿಲ್ಲ. ಯಾಕಂದ್ರೆ ನಾ ಯಾವಾಗ ಈಗ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಇದ್ದಲ್ಲ, ಅವಾಗಿನಿಂದ ಈಗ ನಿವೃತ್ತ ಆದ್ಮೇಲೆ ಹೆಚ್ಚು ಸಂತೋಷ ಇದೆ.
1: ಇತ್ತೀಚಿನ ದಿನದೊಳಗ ನಮ್ಮ ಈ ಸೋಷಿಯಲ್ ಮೀಡಿಯಾಗಳು ಹೆಚ್ಚು ಹೆಚ್ಚು ಬೆಳೆದು ಬಂದಂಗ ಜನರಲ್ಲಿ ಓದುವಿಕೆ ಕಡಿಮೆ ಆಗ್ಲಿಕ್ಕತ್ತದೇನೋ ಅನ್ನೋ ಒಂದು ಕೂಗು ಅಲ್ಲಲ್ಲಿ ಕೇಳಿ ಬರ್ತದೆ. ತಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಿ?
0: ನೀವ್ ಹೇಳಿದಂಗ ಅದು ಕಡಿಮೆ ಆಗಿದೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಅವಾಗ ಯಾವುದೇ ಒಂದು ಬಸ್ಸಿನಲ್ಲಿ ಹೋಗ್ಬೇಕಾದ್ರೆ ಮಹಿಳೆಯರ ಕೈಯಲ್ಲಿ ಒಂದೊಂದು ಕಾದಂಬರಿ ಇರ್ತಿದ್ದೆ.
1: ಹೌದು.
0: ಅಥವಾ ಯಾವುದೇ ಒಂದು ವಾರ ಪತ್ರಿಕೆ ಇರ್ತಿತ್ತು ಅಥವಾ ಒಂದು ಮಾಸ ಪತ್ರಿಕೆ ಅಂತ ಹೇಳ್ತಿತ್ತು. ಆ ಒಂದು ನೋಟ ಈಗ ನಮಗೆ ಬಸ್ಸಿನಲ್ಲಿ ಕಾಣುವುದಿಲ್ಲ. ಏನಿದ್ರು ಕಿವಿಗೆ, ಆಮೇಲೆ ಕೈಯಲ್ಲಿ ಒಂದು ಇದು
1: ಮೊಬೈಲ್.
0: ನೀವ್ ಯಾರು ಮಾತಾಡಿಸಿದ್ರು ಬಾಜುದವ್ರು ಅಥವಾ ಯಾರು ಮಾತಾಡ್ಸಿಕ್ತಾ ಇರಲ್ಲ, ಅದೊಂದು ಪರಿಣಾಮ ಆಗಿದೆ ಅಂತ ಹೇಳ್ಬಹುದು. ನಾವು ಓದುಗರಂದ್ರೆ ಮಹಿಳೆಯರು ಇದ್ರೆ ಅವಾಗ ಈ ಮಹಿಳೆಯರ ಕೈ ಯಾವಾಗ ಪುಸ್ತಕ ಓದುತ್ತಲ್ಲ ಅವಾಗ ಸಾಧಾರಣ ಓದುವಿಕೆ ಕಡಿಮೆ ಆಯ್ತು ಅಂತ ಹೇಳ್ಬಹುದು.
1: ಅಂದ್ರೆ ಇವತ್ತೇನಾಗಿದೆ, ಈ ಮೊಬೈಲ್ ನೊಳಗ ನಮ್ಗೆ ಎಲ್ಲಾನೂ ಸಿಗ್ತಾ ಇದೆ, ಅದರಲ್ಲೇ ನಾವು ಓದ್ತೀವಿ ಅನ್ನೋ ಧೋರಣೆ ಕೆಲವು ಜನರದ. ಆದ್ರೆ ಪುಸ್ತಕ ಓದುವ ಒಂದು ಪ್ರೀತಿ, ಇಷ್ಟು ಪುಟಗಳು ಓದಿದ್ಮೇಲೆ ಅದಕ್ಕೊಂದು ಬುಕ್ ಮಾರ್ಕ್ ಇಡುವುದು, ಮತ್ತೆ ಕಾತುರದಿಂದ ಬಂದು ಅದನ್ನ ತೆಗೆದು ಓದುದು, ಆ ಸುಖ ಈ ಮೊಬೈಲ್ಗಳಲ್ಲಿ ನೋಡುವಲ್ಲಿ ಇಲ್ಲ.
0: ಇಲ್ಲ ಇಲ್ಲ, ಅದು ಪೇಜ್ ಏನ್ ತಿರುಗಿ ಹಾಕ್ತಿರ್ತಿರಲ್ಲ, ಆ ಪೇಜ್ ತಿರುಗಿ ಹಾಕುವಾಗ ನೀವು ಏನು ಒಂದು ಆನಂದ ಇರ್ತದಲ್ಲ. ಈಗ ಪತ್ರಿಕೆನೇ ನೋಡ್ರಿ, ಪತ್ರಿಕೆ ನೀವು ಮೊಬೈಲ್ನಲ್ಲಿ ಸುದ್ದಿ ಓದೋಕ್ಕಿಂತ ನೀವು ಪತ್ರಿಕೆ ಒಂದು ಪುಟ ತಿರುಗಿ ಹಾಕಿದ್ರೆ ಪೇಪರ್ನಲ್ಲಿ, ಅದರಂತ ಒಂದು ಅನುಭವ ನಮಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ.
1: ಆ ಸುಖಾನೇ ಬೇರೆ ಇದೆ, ಬೇರೆ
0: ಆಗುದಿಲ್ಲ. ನೀವು ಪುಸ್ತಕ ಓದಿದಂತ ಅನುಭವ ಅಂತ ಒಂದು ಸುಖ ನಿಮಗೆ ಇನ್ನೇ ಯಾವುದೇ ಮೀಡಿಯಂನಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ.
1: ಕನ್ನಡದ ಮಹಾನ್ ಸಾಹಿತಿ ವಿ ಸೀತಾರಾಮಯ್ಯ ಅವ್ರ ಜೊತೆಗೆ ನೀವು ಒಂದು ವರ್ಷ ಇದ್ದೀರಿ, ನೀವು ಅವ್ರ ಜೊತೆಗಿದ್ದು.
0: ಅವ್ರು 4 ವರ್ಷ ಇದ್ದಾರೆ, ನಾವು 1 ವರ್ಷ ಇದ್ದೆ.
1: ಆ ಒಂದು ವರ್ಷದ ಸವಿಯ ಅನುಭವ ಅವರಿಂದ ತಾವು ಏನನ್ನು ಕಲ್ತ್ಕೊಂಡ್ರಿ?
0: ಅದರಾಗ ಮುಖ್ಯ ಅಂದ್ರೆ ಅವರು ಶಾಂತಿ ಮತ್ತು ಸೌಹಾರ್ದತೆ. ನಾವು ಯಾವ ನಮ್ಮ ಸಹ ಪ್ರಾಧ್ಯಾಪಕರು ಕೂಡ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು. ನಮ್ಗೆ ಅವ್ರು ಒಂದು ಮಾತು ಹೇಳ್ತಿದ್ರೆ, ಮನ್ಯಾಗ ಇದ್ರೆ ಏನಾದ್ರು ಮಾಡ್ರಿ, ಆದ್ರೆ ಪಬ್ಲಿಕ್ ನಲ್ಲಿ ಬಂದು ಏನಾದ್ರು ಬೇರೆ ಬೇರೆ ಮಾತು ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಊರು ಸಾಣದಿರ್ತದೆ, ಯಾಕಂದ್ರೆ ಪಬ್ಲಿಕ್ ಇರ್ತದೆ. ಈ ಮಾತು ಕಲ್ತಿ ಕೇಳಿ ನಿಮ್ ಬಗ್ಗೆ ಒಂದು ಬೇರೆ ಕೆಟ್ಟ ಅಭಿಪ್ರಾಯ ಮೂಡಿದ್ರೆ ಕಾಲೇಜಿಗೂ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಆದಷ್ಟು ನೀವು ನಿಮ್ಮ ನಿಮ್ಮಲ್ಲಿ ಮಾತಾಡಿ. ನಮಗೆ ಅವರು ಕಲಿಸಿದ ಪಾಠ ಅವರು ವಿಷಯವರು,
1: ಅಂದ್ರೆ ಅವ್ರ ಜೊತೆಗೆ ಒಂದು ಕೆಲಸ ಮಾಡೋ ಭಾಗ್ಯ ನಿಮಗೆ ಸಿಕ್ಕಿತ್ತು.
0: ಒಂದು ವರ್ಷ
1: ಜೀವ ಕಾರುಣ್ಯ ಪರಂಪರೆ ಮತ್ತು ವಿಸಿ
0: ಬೆಂಗಳೂರು
1: ಅವರ ಅಭಿನಂದನಾ ಗ್ರಂಥದೊಳಗೆ ನಿಮ್ದೊಂದು ಲೇಖನ
0: ಇದೆ.
1: ಈಗ ಹುಣಸಿಕಟ್ಟಿ ಸರ್, ಈಗ ತಾವು ನಿವೃತ್ತರಾಗಿನೇ 27 ವರ್ಷಗಳ ಅದು, ಈ 27 ವರ್ಷಗಳಲ್ಲಿ ಒಂದು ತಮ್ಮ ದಿನಚರಿ ಹೆಂಗಿಟ್ಕೊಂಡಿರಿ?
0: ದಿನಚರಿ ಏನು ಬದಲಿ ಆಗಿಲ್ರಿ ಮೇಡಮ್. ನಾವು ಬೆಳಿಗ್ಗೆ ನಾಷ್ಟ ಮಾಡ್ತೇವೆ, ಆಮೇಲೆ ಮಧ್ಯಾಹ್ನ ಊಟ, ಆಮೇಲೆ ರಾತ್ರಿ ಊಟ, ಈ ರೀತಿಯಾದ ಒಂದು ದಿನಚರಿ. ಈಗ ವಾಯುವಿಹಾರಕ್ಕೆ ಹೋಗುದ್ರಿ ಮೊದ್ಲಿಂದ ನಂದು ರೂಢಿಯಾಗಿದೆ. ಈಗ ಒಂದು 4 ವರ್ಷದಿಂದ ನಾ ಈಗ ವಾಯುವಿಹಾರಕ್ಕೆ ಹೋಗುದು ಕಡಿಮೆ ಮಾಡಿದ್ವಿ. ಅದೇ ನನ್ನ ದಿನಚರಿ. ಈಗ ನಾ ಈಗ ಇಷ್ಟೆಲ್ಲ ಇರಬೇಕಾದ್ರೆ, ಯಾಕಂದ್ರೆ ಮನುಷ್ಯನಿಗೆ ಯಾವಾಗ್ಲೂ ಒಂದು ರೀತಿಯಾದ ರೀತಿ ಒಂದು ಬಂಧನ ಇರಬೇಕಾಗ್ತದೆ. ನಾವೇ ಒಂದು ಚಟುವಟಿಕೆಯನ್ನ ಒಂದು ರೀತಿ ಬಂಧನಕ್ಕೆ ಒಳಪಡಿಸಿದಾಗ ಮಾತ್ರ ಏನಾಗ್ತೀರಿ, ನಾವು ಸುಖಮವಾಗಿ ಇರಲಿಕ್ಕೆ ಆಗ್ತದೆ, ಆರೋಗ್ಯಯುತವಾಗಿ ಇರಲಿಕ್ಕೆ ಅನುಕೂಲ ಆಗ್ತದೆ ನನ್ನ ಭಾವನೆ.
1: ಎಷ್ಟು ಜನ ಮಕ್ಕಳು ತಮಗೆ?
0: ನಮಗೆ 4 ಜನ ಮಕ್ಕಳು ರೀ, ಇಬ್ರು ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು.
1: ತುಂಬ ಕುಟುಂಬ, ಸಂತೃಪ್ತ ಜೀವನ ತಮ್ಮದು.
0: ಹೌದೌದೌದು.
1: ಈಗ ಹುಣಸಿಕಟ್ಟಿ ಅವರೇ, ಸಾಮಾನ್ಯವಾಗಿ ಈ ಇತ್ತೀಚಿನ ಪೀಳಿಗೆ ಅವ್ರನ್ನ ನಾವು ನೋಡಿದಾಗ ನಿವೃತ್ತಿಯ ಸಮೀಪ ಬಂದಂಗ ಅವರು ಮುಂಚಿತವಾಗಿ ಪ್ಲಾನ್ ಆಗಿರುವುದಿಲ್ಲ. ನಿವೃತ್ತಿ ಬಂತು ಅಂದ್ರೆ ಅಯ್ಯೋ ಮುಗೀತು ನನ್ನ ಜೀವನ ಅಂತ ಒಂದು ನಕಾರಾತ್ಮಕ ಧೋರಣೆಯಿಂದ ಇರ್ತಾರೆ. ಜೀವನದಲ್ಲಿ ಪ್ರೀತಿಯನ್ನ ಬೆಳೆಸ್ಕೋಬೇಕು, ಖುಷಿಯಾಗಿ ಇರಬೇಕು, ಬೇರೆಯವರನ್ನು ಖುಷಿ ಪಡಿಸಬೇಕು ಅಂದಾಗ ಕೆಲವು ಯಶಸ್ವಿ ಸೂತ್ರಗಳಿರ್ತಾವ, ಅಂತ ಸೂತ್ರಗಳು ಏನು ಅಂತ ನಮ್ಮ ಕೇಳುಗರಿಗೆ ಹೇಳ್ತೀರಿ?
0: ಸೂತ್ರ ಅಂದ್ರೆ ನೀವು ಇನ್ನೊಬ್ಬರು ನೋಡೆ ಅಸಹ್ಯ ಪಡುವಂತ ಅಥವಾ ನೀವು ಸಂಕಟ ಪಡುವಂತ ಏನು ಹೊಟ್ಟೆ ಉರಿ ಅಂತಿರಲ್ಲ ಆ ಭಾವನೆ ನಿಮ್ಮಲ್ಲಿ ಬರಬಾರ್ದು. ಮೊದಲೇ ಇದ್ದಲ್ಲ ಆಮೇಲೆ ನಿವೃತ್ತಿ ಆದ ನಂತರ ಏನಪ್ಪ ಅನ್ನುವಂತ ಭಾವನೆ ನಿಮ್ಮಲ್ಲಿ ಬರಲೇಬಾರ್ದು. ಯಾಕಂದ್ರೆ ನಿವೃತ್ತಿ ಆದ ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ, ಅದಕ್ಕೆ ನೀವು ತೊಡಗಿ

0: ಇಸ್ಬೇಕು. ಏನಪ್ಪ ನಾ ಏನ್ ಮಾಡ್ಬೇಕು ನಿವೃತ್ತ ಆದೆ, ಇಷ್ಟು ದಿವಸ ನೀವು ಮುಂಜಾನೆ ಎದ್ದು ಕೆಲಸಕ್ಕೆ ಹೋಗಿದ್ರಿ, ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬರೀ ಹಿಂಗೆಲ್ಲ ಇರ್ತೈತಲ್ಲ, ಅವ್ರು ಇನ್ನ ಮೇಲೆ ಏನ್ ಮಾಡ್ಬೇಕು ನಿಮ್ದ ಒಂದು ಜೀವನ ಒಂದು ಟೈಮ್ ಟೇಬಲ್ ಹಾಕೋಬೇಕು. ನೀವು ನಮಗೆ ಸಮಯ ಸಿಕ್ಕರೆ ಯಾವ ನಾವು ಸಮಾಜ ಕೂಡ ಹೊಂದಾಣಿಕೆ ಮಾಡ್ಕೋಬೇಕು. ಈ ಒಂದು ನೀವು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಿಮ್ಗೆ ಯಾವ ಜೀವನ ನಿವೃತ್ತ ಜೀವನ ಎಂದು ನಿಮಗೆ ಬಹಳ ಅನಿಸುವುದಿಲ್ಲ, ಮತ್ತು ಅದು ನಿಮಗೆ ಎಂದು ಒಳ್ಳೆಯ ಸುಖವನ್ನು ಕೊಡ್ತದೆ ಅಂತ ನನ್ನ ಭಾವನೆ.
1: ಈಗ ಒಂದು ಅಂದ್ರೆ ನಿಮ್ಮ ಸಾಹಿತ್ಯ ಸೇವೆಯನ್ನ ಪರಿಗಣಿಸಿ ತಮಗ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಾವ, ಸನ್ಮಾನ ಕಾರ್ಯಕ್ರಮಗಳು ಕೂಡ ಆಗ್ಯಾವ. ಇಂಥ ಪ್ರಶಸ್ತಿ ಸನ್ಮಾನಗಳು ಬಂದಾಗ ತಮ್ಗೇನ್ ಅನಿಸ್ತಿತ್ತು?
0: ಏನು ಮಾಡಿದ ಕೆಲಸಕ್ಕೆ ಏನೋ ನಮ್ಮನ್ನು ಗುರುತಿಸಿದ್ರೆ ಅನ್ನುವ ಒಂದು ಸಂತೋಷ. ಮುಂದೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು. ಯಾಕಂದ್ರೆ ನನಗೆ ಯಾವಾಗ ಇವರು ಸನ್ಮಾನ ಮಾಡ್ಯಾರಂತಂದ್ರೆ ನನ್ನಿಂದ ಇವರಿನ್ನೂ ಏನು ಹೆಚ್ಚಿನ ಅಪೇಕ್ಷೆ ಮಾಡಬಹುದು. ಆ ರೀತಿಯಿಂದ ನಾವು ಹೆಚ್ಚಿನ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗ್ತದೆ.
1: ನಿಜ, ಅಂತೂ ನಿಮ್ಮ ಲೇಖನಿಯಿಂದ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳ ಕೃತಿಯಾಗಲಿ, ವೈಚಾರಿಕ ಲೇಖನ ಆಗಲಿ, ಹಾಸ್ಯ ಲೇಖನ ಆಗಲಿ, ಕವನ ಸಂಕಲನ, ಕಥಾ ಸಂಕಲನ ಇವೆಲ್ಲ ಮೂಡಿ ಬಂದಾವ. ಜೊತೆಗೆ ಸಂಪಾದನೆಯನ್ನು ಕೂಡ ತಾವು ಮಾಡಿದಿರಿ. ಪ್ರೊಫೆಸರ್ ವೆಂಕಟೇಶ್ ಹುಣಸಿಕಟ್ಟಿ ಅವರ ತಮ್ಮ ಲೇಖನಿಯಿಂದ ಇನ್ನಷ್ಟು ಪುಸ್ತಕಗಳು ಹೊರಬರಲಿ, ನಮ್ಮ ಸಾಹಿತ್ಯ ಕ್ಷೇತ್ರ ಇನ್ನಷ್ಟು ಸಂಪತ್ಪರಿತ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹಾರೈಸ್ತೇನೆ. ಜೊತೆಗೆ 86ರ ಈ ಪ್ರಾಯದಲ್ಲಿ ಕೂಡ ಒಂದು ಪ್ರೀತಿ ಉತ್ಸಾಹ ಇಟ್ಕೊಂಡಿದ್ದೀರಿ. ಮುಖ್ಯವಾಗಿ ಅಂತಂದ್ರೆ ಜನರಿಗೆ ಒಂದು ಮಾದರಿಯಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ. ಇದು ನಮ್ಮ ಇತರ ಕೇಳುಗರಿಗೆ ಕೂಡ ಒಂದು ಮಾದರಿ ಆಗಲಿ ಅಂತ ಹಾರೈಸ್ತೇನೆ. ನಮ್ಮ ಜೊತೆಗೆ ನಿಮ್ಮ ವಿಚಾರ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಿರಿಯ ಸಾಹಿತಿ ಹಾಗೂ ನಿವೃತ್ತ ಉಪನ್ಯಾಸಕರಾದ ಪ್ರೊಫೆಸರ್ ವೆಂಕಟೇಶ್ ಹುಣಸಿಕಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
3: ಆಕಾಶವಾಣಿ ಧಾರವಾಡ. ಬೆಲ್ಲದ ಡಬ್ಬಿ ಕಿರು ನಾಟಕ, ರಚನೆ ಶ್ರೀ ರಾಮಚಂದ್ರ ಭಾವೆ. ಈ ನಾಟಕವನ್ನು ನಿರ್ದೇಶಿಸಿದವರು ಶಶಿಧರ್ ಕೆ ನರೇಂದ್ರ. ಬೆಲ್ಲದ ಡಬ್ಬಿ.
4: ಓ, ಪುಣ್ಯಕ್ಕಿನ್ನೂ ಬಸ್ ಬಂದಿಲ್ಲ. ಒಂದ್ ರೀತಿ ನೋಡಿದ್ರ ಈ ಬಸ್ ಲೇಟ್ ಆಗಿ ಬರುವುದು ನಮ್ಮಂಥವ್ರಿಗೆ ಚಲೋನ. ಯಾರು ಯಾರದು? ನನ್ನ ಹೆಸರು ಹಿಡಿದು ಕರೆದಂಗಾತಲ್ಲ. ಓ ಪಾಟೀಲ, ಬಾರ ಹೋ ಪಾಟೀಲ. ನೀನು ಬಸ್ಸಿಗೆ ಕಾಯ್ಲಿಕ್ಕತ್ತೇನ?
5: ಹೌದು ಮಹಾರಾಯ, ಮಂಗಳೂರು ಬಸ್ ಇನ್ನೂ ಯಾಕೆ ಬರುವಲ್ಲು ಅಂತ ಅನ್ಕೋತಿದ್ದೆ. ಅಷ್ಟೊಳಗ ನೀ ಕಾಣಿಸಿದೆ ಅಂತ.
4: ಹಂಗಾರ ನಿಂದು ನಂದು ಒಂದ ದಾರಿ ಅನ್ನೋ ಹಂಗಾತು.
5: ಯಾಕ ನೀನು ಚಲೋ ಆತು ಬರು. ದೂರದ ಪ್ರಯಾಣ ಒಬ್ಬನೇ ಹೋಗುದಂದ್ರ ಬಹಳ ದಾಸ ನೋಡಪ್ಪ.
4: ಎಲ್ಲಿ ತನಕ ನೀನು?
5: ಉಡುಪಿ ತನಕ.
4: ಆಹಾ,
5: ಮಣಿಪಾಲದೊಳಗ ಒಂದಿಷ್ಟು ಬ್ಯಾಂಕಿಂದು ಕೆಲಸದ ಏನಪ್ಪ. ಅಂದಂಗ ನೀನು
4: ಬ್ಯಾಸ್ಗಿ ರಜಾ ಅಂತ ಮನಿ ಮಂದಿ ಎಲ್ಲ ತವರಿಗೆ ಹೋಗ್ಬಿಟ್ರ. ಇನ್ನ ಸಾಲಿ ಶುರು ಆಗ್ತಾವ ನೋಡು.
5: ಹೌದು,
4: ಕರೀಲಿಕ್ ಹೊಂಟೇನೆ.
5: ಹಿಂಗ ಮತ್ತ ಲಗೂನ ಹೊಂಟಂಗ್ ಕಾಣಿಸ್ತದಲ್ಲೋ. ಹುಡುಗರು ರಜಾ ಪೂರ್ತಿ ಮಜಾ ಮಾಡ್ಕೊಂಡು ಇರ್ಲಿ ಬಿಡೋ.
4: ಇನ್ನೂ ಆಲಸ್ಯ ಮಾಡಿಬಿಟ್ರ ಕೆಲಸ ಕೆಟ್ಟ ಹೋಗ್ತಾವ. ಮೇ ತಿಂಗಳ ಮುಗಿತಿದ್ದಂಗ ಘಟ್ಟದ ಕೆಳಗ ಮಳಿ ಜೋರಾಗಿ ಬಿಡ್ತದ, ಪ್ರವಾಹ ಬರ್ತಾವ, ಗುಡ್ಡ ಕುಸಿದು ದಾರಿ ಕಟ್ಟಾಗಿ ಹೋಗ್ತಾವ. ಮತ್ತ ತವರ ಮನೆಗೆ ಹೋದ ಹೆಣ್ಣು ಮಕ್ಕಳಿಗೆ ಇಲ್ಲಿ ಗಂಡ ಒಬ್ಬವನ ಇರುವಾಗಿನ ಫಜೀತಿ ಏನು ಅಂಬುದ್ರ ಕಲ್ಪನಾ ಸುದ್ದ ಇರುವುದಿಲ್ಲ.
5: ನೀನ್ ಅನ್ನೋದು ಖರೇ ಅದ ಏನಪ್ಪ? ಅರೆ ಇದೇನು ಇದು ಗೋಣಿಚೀಲದ ಗಂಟು ನಿಂದ ಏನು ಇದು? ಅಂತೂ ಮಾವನ ಮನೆಗೆ ಅಳಿಯ ದೇವರ ಸವಾರಿ ಜೋರಾಗಿ ಹೊಂಟಂಗ್ ಕಾಡ್ತದ ಅನ್ನೋ.
4: ಏನ್ ಸವಾರಿನೋ ಏನ್ ಕಥಿನೋ. ಮೊದಲ ಮದ್ವಿ ಸೀಸನ್, ಈಗ ಬಸ್ ನೊಳಗೆ ನಿಲ್ಲಿಕ್ಕೂ ಜಾಗ ಇಲ್ಲ.
5: ಹೌದು ಮಾರ,
4: ಈಗ ಟಾಪ್ ಸರ್ವಿಸ್ ಸುದ ಶುರು ಆಗ್ಬಿಟ್ಟಾವ. ಅಂಥದ್ರೊಳಗೆ ಈ ಬೆಲ್ಲದ ಡಬ್ಬಿ ಗಂಟು ಹೆಂಗ್ ಸಾಗಿಸೋದು ಅಂತ ಚಿಂತಿ ನಂಗ.
5: ಬೆಲ್ಲದ ಡಬ್ಬಿ ಏನ ಇದೆ? ಯಾಕೋ ಅಲ್ಲಿ ಬೆಲ್ಲ ಸಿಗುದಿಲ್ಲ ಅಂತ
4: ನಮ್ ಮಾವ ಬಂದಿದ್ರಲ್ಲ, ಈ ನಮೂನಿ ಬೆಲ್ಲ ಸಿಗುವುದಿಲ್ಲ ಅಂತ ಹೇಳಿದ್ರ ಅಲ್ಲೇ.
5: ಓ ಹಂಗ
4: ಅಷ್ಟ ನೋಡು. ಆಶಾ ಸುಮ್ಕ ಕೂತ್ರ ಕೇಳು. ಏನ್ರಿ ನೀವು ಕರೀಲಿಕ್ ಬರು ಮುಂದ ಚಲೋ ಬೆಲ್ಲ ಒಂದ್ ಡಬ್ಬಿ ತಂದು ಬಿಡ್ರಿ ಅಂತ ಅಪ್ಪಣಿ ಮಾಡೇ ಬಿಟ್ಲು.
5: ಮತ್ತ ವೈನಿ ಹೇಳಿದ ಮೇಲೆ ಮುಗುದ ಹೋಯ್ತಲ್ಲ. ಆದ್ರ ಜಗ, ಚಿಮಣಿ ಎಣ್ಣಿ, ಗ್ಯಾಸ್, ಪೆಟ್ರೋಲು, ಉರುವಲು ಇಂತ ಡಬ್ಬಿ ಬೆಲ್ಲ ಇಂತವನ್ನೆಲ್ಲ ಬಸ್ ನೊಳಗೆ ಹಾಕೋದಿಲ್ಲ, ನಿನಗೆ ಗೊತ್ತದನು ಇಲ್ಲ.
4: ಹ್ಮ್, ಚಿಮಣಿ ಎಣ್ಣಿ ಇಂಥವೆಲ್ಲ ಹಾಕೋದಿಲ್ಲ ಅಂತ ಕೇಳೇನಿ. ಆದ್ರ ಬೆಲ್ಲ ಏನ್ ಮಾಡ್ತದ?
5: ಇದು ದಹನಕ್ಕ ಉತ್ತೇಜನಕಾರಿ. ಈ ನೀರ್ ಬೆಲ್ಲಕ್ಕ ಒಂದ್ ಸರ್ತಿ ಬೆಂಕಿ ಹತ್ತಿ ಬಿಡ್ತು ಅಂತಂದ್ರ

0: ಆರಿಸ್ಲಿಕ್ಕೆ ಆಗುದಿಲ್ಲೇನಪ್ಪ.
1: ಮತ್ತ ಈಗೆಲ್ಲ ಬೇಕಾದಷ್ಟು ಮಂದಿ ಒಯ್ತಿರ್ತಾರಲ್ಲೋ.
0: ಒಯ್ತಿರ್ತಾರೋ, ಆದ್ರೆ ಈ ಮಂಗಳೂರು ಬಸ್ಸಿನ ಡ್ರೈವರು ಕಂಡಕ್ಟರು ಭಾರಿ ಸ್ಟ್ರಿಕ್ಟ್ ಏನಪ್ಪ, ಗೊತ್ತಾತು ಅಂತಂದ್ರೆ ಕೆಳಗ ಒಗದು ಬಿಡ್ತಾರ.
1: ಪಾಟೀಲ, ಹೆಂಗ್ ಮಾಡುದೀಗ? ಬೆಲ್ಲದ ಡಬ್ಬಿ ತರ್ತೀನಿ ಅಂತ ಕಾಗದಾನೂ ಬರೆದು ಬಿಟ್ಟೇನಿ. ಹೆಂಗಾರು ಮಾಡಿ ನನ್ನ ಜೋಡಿ ಇದನ್ನ ಒಯ್ಲಿಕ್ಕೆ ಬೇಕು.
0: ಹಂಗಂದ್ರೆ ಹಿಂಗ್ ಮಾಡು. ಬಸ್ ಬಂದು ನಿಂತ ಮೇಲೆ ಬಸ್ಸಿನ ಸಿಬ್ಬಂದಿ ಚಹಾ ಕುಡಿಲಿಕ್ಕೆ ಹೋಗ್ತಾರೇನಪ್ಪ, ಆ ಹೊತ್ತು ನೋಡ್ಕೊಂಡು ಒಬ್ಬ ಹಮಾಲನ್ನ ಹಿಡಿದು ಬೆಲ್ಲದ ಡಬ್ಬಿನ ತಾಪಿನ ಮೇಲೆ ಹಾಕಿಸಿಬಿಡು. ಲಗೇಜು ಮಾಡಿಸ್ಲಿಕ್ಕೆ ಹೋಗ್ಬಾಡೇನಪ್ಪ, ಟಿಕೆಟ್ ಅಷ್ಟೇ ತಗೊಂಡು ಏನೂ ತಿಳಿದವ್ರಂಗ ಸುಮ್ಮಗ ಕುಂತು ಬಿಡು. ಹಾ, ಅನ್ನಂಗೆ ನೋಡಲ್ಲಿ ಬಸ್ ಬಂದ್ಬಿಡ್ತು, ನಾ ಹೋಗಿ ಸೀಟ್ ಇಡ್ತೇನಪ್ಪ.
1: ಅಂತೂ ತಡ ಆದ್ರೂ ಅಡ್ಡಿ ಇಲ್ಲ, ಊರ್ ಮುಟ್ಟು ತನಕ ಇನ್ನೇನು ಚಿಂತಿಲ್ಲ.
0: ಏ ಜಗ, ಮತ್ ನೀನು ಡಬ್ಬಿನ ಟಾಪಿನ ಮೇಲೆ ಹಾಕ್ಸಿದ್ದನ್ನ ಕಂಡಕ್ಟರು ಡ್ರೈವರು ಯಾರು ನೋಡಿಲ್ಲ? ಹೋಗಿಲ್ಲ.
1: ಇಲ್ಲ, ಅವ್ರು ಬರುವುದ್ರೊಳಗೆ ಕೆಲಸ ಮುಗಿಸಿಬಿಟ್ಟಿದ್ದೆ.
0: ಚಲೋ ಆತ ಬಿಡು. ಏನಪ್ಪ ಅಂದಂಗ ಜಗ, ಡಬ್ಬಿನ ಚಲೋ ನಂಗೆ ಪ್ಯಾಕ್ ಮಾಡಿದ್ಯೂ ಮತ್ತ, ಯಾಕಂದ್ರ ದಡಿಕೆ ಒಳಗ ಡಬ್ಬಿ ಉರುಳಿ ಗಿರುಳಿ ಮತ್ತೇನಾದ್ರು.
1: ನನ್ ಗೊತ್ತಾಗುದಿಲ್ಲ ಅಷ್ಟ, ಬಸ್ಸಿನ ಮೇಲಿಂದ ಎತ್ತಿ ಒಗದ್ರು ಅದಕ್ಕೆ ಏನು ಆಗುದಿಲ್ಲ.
0: ಅಡ್ಡಿಲ್ಲ ಏನಪ್ಪ,
1: ಹಂಗ ಪ್ಯಾಕ್ ಮಾಡೀನಿ. ಹೊಸ ಡಬ್ಬಿ, ಮುಚ್ಚಳಾನು ಬಿಗಿ ಅದ, ಮತ್ತ ಮುಚ್ಚಳಕ್ಕ ಮಣ್ಣು ಮೆತ್ತಿ ಇನ್ನಷ್ಟು ಟೈಟ್ ಮಾಡೇನಿ, ಮತ್ತ ಡಬ್ಬಿನ ಗೋಣಿ ಚೀಲದೊಳಗೆ ಇಳಿಸಿ ಬಿಗಿಯಾಗಿ ಕಟ್ಟಿಬಿಟ್ಟೇನಿ.
0: ಬೇಷ್ ಮಾಡಿದ್ರು. ಹಾ ಜಗ, ಈಗ ನೋಡು ಘಾಟ್ ಸೆಕ್ಷನ್ ಶುರುವಾತೇನಪ್ಪ.
1: ಶುರುವಾತ
0: ಬಸ್ಸು ಗಟ್ಟ ಇಳಿಯು ಮುಂದ ತಿರು ತಿರುಗಿ ಇಳಿಯು ಮಜಾನೋ ಮಜಾನೋ ಅದು. ಮತ್ತ ಬೆಟ್ಟ ಗುಡ್ಡ ಕಾಡು ಒಟ್ಟಿನಾಗ ಪ್ರಕೃತಿ ಸೌಂದರ್ಯ ನೋಡ್ಲಿಕ್ಕೆ ಬಹಳ ಚಂದ ಏನಪ್ಪ. ಏನದು ಏನದು ಸಪ್ಪಳ, ನಿನ್ನ ಡಬ್ಬಿನ ಏನು ಮತ್ತ? ಅಲ್ಲ, ಸೆಳಿಗಿಳಿಗೆ ಸರಿಯಾಗಿ ಕಟ್ಟಿದ್ಯೋ ಇಲ್ಲ ಅದನ್ನ?
1: ಗಡಿಬಿಡಿ ಒಳಗೆ ಹಂಗೆ ಇಳಿಸಿಬಿಟ್ಟೆ. ಏ ಪಾಟೀಲ, ಏನ್ ಮಾಡುದೀಗ? ಬಸ್ ಪ್ರತಿ ಸಲ ತಿರುಗೋ ಮುಂದು ಡಬ್ಬಿ ಟಾಪಿನ್ ತುಂಬ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ಟದಲ್ಲ.
2: ಯಾರ್ರಿ ಯಾರ್ರಿ ಅದು? ಟಾಪಿನ ಮೇಲೆ ಏನ್ ಸಾಮಾನು ಹಾಕಿರಿ? ಊಟದ ಕೆಳಗ್ ಬಿದ್ದು ಹೋದ್ರೆ ನಾವು ಜವಾಬ್ದಾರಲ್ಲ.
1: ಬಿದ್ರ ಪೀಡ ಹೋತು
0: ನಂದು ಅಂತ ಘೋಷಣೆ ಮಾಡಿ ಇಡಿಯೋ, ಮತ್ತ ಲಗೇಜ್ ಬೇರೆ ಮಾಡಿಸಿಲ್ಲ ಅದನ್ನ.
1: ಅದದ್ದಾಗ್ಲಿ, ಯಾಕೋ ಎದೆ ಒಳಗೆ ಪುಕ್ಕು ಪುಕ್ಕು ಅನ್ಲಿಕ್ಕೆ ಹತ್ತದಲ್ಲ. ಈ ದಡಿಕಿಗೆ ಮುಚ್ಚಳಕ್ಕೆ ಮೆತ್ತಿದ ಮಣ್ಣು ಉದುರು ಬಿಟ್ರೆ, ಆಮೇಲೆ ಮುಚ್ಚಳ ಬಾಯಿ ಬಿಟ್ರೆ, ಮೊದಲ ಮೇ ತಿಂಗಳ ಬಿಸಿಲು ಬಸ್ಸಿನ ಕಾವಿಗೆ ಬೆಲ್ಲ ಕರಿಗೆ ಬಿಡ್ತದ, ಆಮೇಲೆ ನೀರಿನಂಗ ಹರಿತಾ ಹರಿತಾ ಟಾಪಿನ ಸಂಧಿ ಸಂಧಿ ಒಳಗೆಲ್ಲ ತುಂಬಿಕೊಂಡು ಒಳಗು.
0: ಏ ಜಗ ನೋಡಲ್ಲಿ, ಬಸ್ನೊಳಗೆಲ್ಲ ಬೆಲ್ಲ ಚೋರ್ಲಿಕ್ಕೆ ಶುರುವಾಗ್ಬಿಟ್ಟದ. ಅಲ್ಲಿ ನೋಡು, ಎಲ್ಲಾರ ಮೈ ಮೇಲೂ ಅರಿವಿ ಮೇಲೆ ಸಾಮಾನಿನ ಮೇಲೆ ನೋಡು, ಅವ್ರು ಪಡಿಪಾಟ್ಲಾನ ನಾವು ಹಿಂದಿನ ಸೀಟ್ ಹಿಡ್ದೀವಿ ಅಂತ ನಮಗೇನು ಅದರಿಂದ ತ್ರಾಸ ಆಗಿಲ್ಲ ಏನಪ್ಪ ಸದ್ಯಕ್ಕೆ.
2: ಯಾರಿಪ್ಪ ಅದು ಬೆಲ್ಲ ಟಾಪಿನ ಮೇಲೆ ಹಾಕಿದವ್ರು? ಯಾರ್ದದು ಬೆಲ್ಲ? ಯಾವ ಮಗನು ಬಾಯಿನ ಬಿಡುವಲ್ಲ.
0: ಏ ಜಗ ನೋಡಿದ್ಯೋ ಇಲ್ಲೋ ನಿನ್ನ ಬೆಲ್ಲ ಮಾಡಿದ ಹಗರಣ?
1: ಹೌದು ಪಾಟೀಲ, ಹಿಂಗಾಗ್ತದ ಅಂತನ ಬೆಲ್ಲ ಹಾಕ್ಲಿಕ್ಕೆ ಬಸ್ಸಿನ ಮಂದಿ ಪರವಾನಗಿ ಕೊಡುದಿಲ್ಲ ಅಂತ ಈಗ ನನಗೆ ಗೊತ್ತಾಯ್ತು.
0: ಏ ಜಗ, ನೀ ಮಾತ್ರ ತೆಪ್ಪಗ ಕೂತ್ಬಿಡೇನಪ್ಪ, ಈ ಬೆಲ್ಲ ನಿಂದು ಅಂತ ಗೊತ್ತಾತು ಅಂದ್ರೆ ಈ ಬಸ್ಸಿನ ಮಂದೆಲ್ಲ ಕೂಡಿ ನಿನ್ನ.
1: ಹೌದು ಮಾರಾಯ, ಬೆಲ್ಲ ಹಾಳಾಗಿ ಹೋಗ್ಲಿ, ಮರ್ಯಾದೆ ಉಳಿಸ್ಕೊಂಡು ಮೊದಲ ಮಾವನ ಮನಿ ಸೇರ್ಕೊಂಡು ಬಿಟ್ರೆ ಸಾಕಾಗ್ಯದ ನನಗೆ.

0: ಪಾಟೀಲಂತೂ ಉಡುಪಿ ಒಳಗೆ ಇಳಿದು ಹೋದ. ಇನ್ನು ಮುಂದೆ ನಾ ಒಬ್ಬವನ ಆಗಿಬಿಟ್ಟೆ.
1: ಅರಿ ಗುಡುಗು.
0: ಹ್ಞೂ, ಉಡುಪಿ ಬಿಡು ಮುಂದೆ ಭಾಳ ಮೋಡ ಸೇರಿತ್ತು. ಇವತ್ತಿನ ಶೆಕೆನೂ ಜಾಸ್ತಿ, ಮಳಿ ಬಂದಾ ಬರ್ತದ ಅಂತ ಅಂದ್ಕೊಂಡಿದ್ದೆ. ಆಗಲಿ, ಇನ್ನಷ್ಟು ಮಳಿ ಬರಲಿ. ಈ ಬಸ್ಸಿನ ಮಂದಿ ಲಕ್ಷ ಎಲ್ಲ ಬೆಲ್ಲದಿಂದ ಮಳಿ ಕಡೆ ಹೋಗಲಿ. ಅರೆ, ಇನ್ನೂ ನನ್ನ ಸತ್ತು ಪರೀಕ್ಷೆ ಮುಗಿದಿಲ್ಲ ಅಂತ ಕಾಣಿಸ್ತದೆ.

0: ಮಳಿ ಬಂತು ಅಂತ ಮಂದಿ ಸಂತೋಷ ಪಡ್ತಾ ಬೆಲ್ಲದಿಂದ ಅನುಭವಿಸಿ ಸಂಕಷ್ಟ ಮರ್ತ್ ಬಿಡ್ತಾರ ಅಂತ ಅಂದ್ಕೊಂಡಿದ್ದೀರ? ಇದೇನಿದು ಮತ್ತು ಅಧ್ವಾನ? ಬೆಲ್ಲದ ಜೋಡಿ ಮಳಿ ನೀರು ಸೇರಿ ಬಸ್ಸಿನ ಮಂದಿಗೆಲ್ಲ ಪಾನಕದ ಅಭಿಷೇಕ. ಯಾಕೋ ಎದ್ದ ಕಳಗಿನ ಚಲೋ ಇದ್ದಂಗಿಲ್ಲ ಇವತ್ತು. ಪಾಪ ಎಷ್ಟೊಂದು ಅವಸ್ಥೆ ಇವ್ರದೆಲ್ಲ, ನನ್ನೊಬ್ಬನ ತಪ್ಪಿಗೆ ಪಾಪ ಇವರೆಲ್ಲ ಅನುಭವಿಸುವಂಗಾತ.
1: ಛೇ ಛೇ ಛೇ ಛೇ, ಯಾರದ್ದು ಬೆಲ್ಲ ಈಗಾದ್ರೂ ಹೇಳ್ರಿಪ್ಪ.
0: ಅಂತೂ ಊರ್ ಬಂತು, ಇಲ್ಲಿ ತನಕ ಹೆಂಗೋ ಪಾರಾದೆ. ಇನ್ ಯಾರಿಗೂ ಗೊತ್ತಾಗದಂಗ ಆ ಬೆಲ್ಲದ ಡಬ್ಬಿನ ಕೆಳಗಿಳಿಸ್ಕೊಂಡು ಬಿಟ್ಟೆ ಅಂತಂದ್ರೆ ನಾ ಗೆದ್ದೆ. ಏ ಸರಿ ದಾರಿ ಬಿಡಪ್ಪ. ಏ ಸರಿ ಹೇಳಿರಿ. ಮಳಿ ಇನ್ನೂ ಸಣ್ಣಾಗಿ ಬರ್ಲಿಕ್ಕೆ ಹತ್ತದೆ. ಹಮಾಲ್ರಿ ಯಾರು ಕಾಣುವಲ್ರಿ. ನಾನೇ ಟಾಪಿಗೆ ಹತ್ತಿ ಇಳಿಸ್ಬಿಟ್ರಾತು. ಅಯ್ಯೇ ಇದನ್ನ ಎಲ್ಲಿ ಹಿಡಿಯುದು ಅನ್ನೋದ ಗೊತ್ತಾಗವಲ್ದು. ಇಡೀ ಚೀಲ ಬೆಲ್ಲದೊಳಗೆ ಮುಳುಗಿ ಹೋಗ್ಯದ. ಮ್ಯಾಲಿನಿಂದ ಒಗದ ಬಿಡುವ ಚಲೋ. ಖಾತಾತಲ್ಲ ಈ ಕಂಡಕ್ಟರ್ ಕಡಿಗೂ ನೋಡಿಬಿಟ್ಟ.
1: ಬರ್ರಿ ಬರ್ರಿ, ನಿಧಾನಕ್ಕೆ ನಿಧಾನ ಕೇಳಿರಿ. ಆ ಗಡಿ ಬಿಡಿ ಏನಿಲ್ಲ ನಿಮ್ದ ಏನು ಇವೆಲ್ಲ?
2: ಹೌದ್ರಿ ಕಂಡಕ್ಟರ್ ಸಾಹೇಬ್ರ.
1: ಮತ್ತ ನಾ ದಾರಿ ಉದ್ದಕ್ಕೂ ಗಂಟ್ಲು ಹರ್ಕೊಂಡೆ, ಟ್ಯಾಪ್ರಂಗ್ ಕೂತಿದ್ರಲ್ರಿ. ಆತು ಇದ್ರ ಲಗೇಜ್.

0: ಬೇರೆ ಅವಸರ ಮಾಡ್ಲಿಕ್ಕೆ ಅಂತೂ ನಾನು ಇಷ್ಟು ವರ್ಷ ಸರ್ವಿಸ್ನೊಳಗ ನಿಮ್ಮಂತ ಪ್ಯಾಸೆಂಜರ್ ಬೆಟ್ಟಿನಾಗಿದ್ದೆ. ಹ್ಞೂ, ಭಾಳ ಶಾಣ್ಯರಿದ್ದೀರಿ. ನಿಮ್ಮ ಬೆಲ್ಲ ಚಿಲ್ಲ ತಗೊಂಡು ನಾನೇನು ಮಾಡಲಿ? ತಗೊಂಡು ಹೋಗ್ರಿ ಈ ಸರ್ತಿ. ಇನ್ನೊಂದ್ಸರ್ತಿ ದಯಮಾಡಿ ನಮ್ಮ ಬಸ್ನೊಳಗೆ ಬರಬೇಡ್ರಿ. ನಮ್ಮ ಹಣೆ ಬರ, ನೀವೇನು ಮಾಡಿರಿ? ಹಾಂ, ರೈಟ್ ರೈಟ್.
1: ಓಹೋಹೋಹೋ, ಅಂತೂ ಹೆಂಗೋ ಪಾರಾದೆ. ಇನ್ನು ಮನಿ ತನಕ ಒಯ್ದು ಒಂದು ಮೂಲಿ ಒಳಗೆ ಇಟ್ಟು ಬಿಟ್ಟೆ ಅಂತಂದ್ರೆ ನನ್ನ ಕೆಲಸ ಮುಗೀತು.
2: ಅರೆ, ರಾತ್ರಿ ಬಿಸಿ ಬಿಸಿ ಅಡಿಗೆ ಊಟ ಮಾಡಿ ಮಲಗಿದ್ರೆ ಎಂಥ ಗಡದ ನಿದ್ದಿ. ಅರೆ, ಈ ಆಶಾ ಎಲ್ಲಿ ಹೋದ್ಲು? ಆಶಾ, ಆಶಾ
3: ಬಂದೆ. ಆ ಬಂದೆ. ಏನು ನಿದ್ದಿ ಇನ್ನೂ ಮುಗ್ದಿಲ್ಲೇನು? ಏನೋ ಕನ್ವರ್ಸ್ಲಿಕ್ಕೆ ಹತ್ತಿರಲ್ಲ, ತಗೊಳ್ರಿ ಚಾ ತಂದು ಕುಡೀರಿ, ತಗೊಳ್ರಿ.
2: ಅರೆ, ಸುಮ್ ಕೂತಿಲ್ಲ, ಏನಾದರೂ ಮಾತಾಡು.
3: ಏನ್ ಮಾತಾಡ್ಲಿ ನನ್ನ ತಲಿ? ನಿಮ್ ಸಲುವಾಗಿ ಮನಿ ಮಂದಿ ಕಡಿಂದೆಲ್ಲ ಇಷ್ಟೋ ತನಕ ಮಂಗಳಾರತಿ ಮಾಡಿಸ್ಕೊಂಡೆ ನಾನು.
1: ಅಂಥದ್ದೇನಾತ್ ನನ್ನ ಸಲುವಾಗಿ ಅಂದ್ರೆ?
3: ನಿಮ್ ಸಲುವಾಗಿ ಅಂದ್ರೆ ನೀವು ತಂದು ಬೆಲ್ಲದ ಸಲುವಾಗ್ರಿ ಮನಿ ಮಂದಿಗೆಲ್ಲ ಸಾಕಾಗ ಹೋಗ್ಯದ. ರಾತ್ರಿ ಇಡೀ ಮನೆಯೊಳಗೆ ಯಾರು ನಿದ್ದಿನ ಮಾಡಿಲ್ಲ ಅಂತ.
1: ಅಂದ್ರೆ?
3: ಅಂದ್ರೆ ಯಾರಿಗೂ ನಿದ್ದಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ ನಿಮ್ ಬೆಲ್ಲ.
1: ಏನ್ ಹಿಂಗಂದ್ರೆ ನಿದ್ದಿಗೂ ಬೆಲ್ಲಕ್ಕೂ ಏನ್ ಸಂಬಂಧ?
3: ನೀವು ನಿನ್ನೆ ಬರು ಹೊತ್ತಿಗೆ ರಾತ್ರಿ ಎಂಟು ಹೊಡೆದಿತ್ತಂತ ಕಾಣಿಸ್ತದೆ.
1: ಹೌದು.
3: ನೀವು ಬೆಲ್ಲದ ಚೀಲ ತಂದು ನಡಮನಿ ಒಳಗ ಮೂಲವೆ ಒಳಗೆ ಇಟ್ರೆ ಹೌದಾ?
1: ಹೌದು. ಏನಾತೀಗ?
3: ಮುಂದೆ ಕೇಳ್ರಿ, ಹುಡುಗರು ಲಘು ಮಲಗ್ತಾರ ಅಂತ ನಾನು ನಡಮನಿ ತುಂಬಾ ಹಾಸಿಗೆ ಹಾಸಿಟ್ಟು ಬಿಟ್ಟೆ. ಸಣ್ಣವರೆಲ್ಲ ಮಲಗಿಬಿಟ್ರು. ಆಮೇಲೆ ನಾವೆಲ್ಲ ಊಟ ಮಾಡಿ ಹರಟಿ ಹೊಡೆದು ಮಲಗೋ ಹೊತ್ತಿಗೆ 12 ಹೊಡೆದಿತ್ತನ್ರಿ.
1: ಹೌದು.
3: ನೀವು ಅಳಿ ದೇವರು ಅಟ್ಟದ ಮೇಲೆ ಆರಾಮಾಗಿ ಗಾಳಿಗೆ ಮಲಗಿಬಿಟ್ರಿ. ನಡಮನಿ ಒಳಗೆ ಮಲಗಿದ್ದ ನಮ್ಮಪ್ಪ ಅಮ್ಮಗ ನಿದ್ದಿನ ಬರ್ಲಿಲ್ಲಂತ. ಏನೋ ಚುಟು ಚುಟು ಕಡಿಯುದು, ಉರಿ ಉರಿ ತುರ್ಸುದು ನಡ್ದ ಇತ್ತಂತ. ಮೊನ್ನೆ ಯುಗಾದಿ ಹಬ್ಬಕ್ಕ ಸುಣ್ಣ ಬಣ್ಣ ಮಾಡಿಸಿದ ಮನಿ ಸೊಳ್ಳೆನೂ ಇರ್ಲಿಲ್ಲ, ತಗಣಿನೂ ಇರ್ಲಿಲ್ಲ. ಆದ್ರೂ ಯಾಕೆ ಹಿಂಗ್ ಕಡತ್ ಶುರುವಾಗ್ಯದ ಅಂತ ಮೈ ಎಲ್ಲ ತುರಿಸ್ಕೋತ ಎದ್ದು ದೀಪ

ಸರಳವಾದಂತಹ ಅಂಕಿಗಳನ್ನು ಕಲಿಸುವಂತಹ ಈ ಹಾಡನ್ನು ಬರೆದವ್ರು ಯಾರು ಅಂಥೇಳಿ, ಈ ಹಾಡನ್ನು ಬರೆದವರು ಜಿ ಪಿ ರಾಜರತ್ನಂ. ಜಿ ಪಿ ರಾಜರತ್ನಂ ಅವರು ಕನ್ನಡದ ಸುಪ್ರಸಿದ್ಧ ಕವಿ. ಅವರು ಹುಟ್ಟಿದ್ದು ಗುಂಡ್ಲುಪೇಟೆ ಅನ್ನುವಂಥ ಒಂದು ಊರಿನಲ್ಲಿ. ಡಿಸೆಂಬರ್ 5, 1909 ಅವರ ಜನನ ಆಯಿತು. ಅವರು ರನ್ನನ ಪದಗಳು, ನಾಗನ ಪದಗಳು ಅನ್ನುವಂಥ ಪ್ರಸಿದ್ಧ ಕೃತಿಗಳನ್ನು ರಚಿಸಿದರು. ಅವರು ಮಕ್ಕಳಿಗಾಗಿ ಬರೆದಂತಹ ಗೀತೆಗಳು ಅತ್ಯಂತ ಜನಪ್ರಿಯವಾದದ್ದು. ಅದರಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಅನ್ನೋದು ಕೂಡ ಹೌದು. ಈಗ ಆ ಗೀತೆಯನ್ನು ಕೇಳಿ ಬರೋಣಂತ.

ಅಂದ್ರೆ ನಿಮಗೆಲ್ಲರಿಗೂ ಪ್ರೀತಿ. ನಾಯಿ, ಬೆಕ್ಕು ಈ ರೀತಿ ಮುದ್ದು ಪ್ರಾಣಿಗಳನ್ನ ಸಾಕಿ ಅವುಗಳ ಆರೈಕೆ ಮಾಡಿದಾಗ ಅವು ಕೂಡ ನಮಗ ಸಹಾಯಕಾರಿ ಆಗಿರ್ತಾವ. ನಾಯಿ ಕಳ್ಳ ಕಾಕರಿಂದ ಮನೆಯನ್ನ ರಕ್ಷಣೆ ಮಾಡಿದ್ರ, ಬೆಕ್ಕುಗಳು ಇಲಿ ಹೆಗ್ಗಣ ಇಂಥ ಪ್ರಾಣಿಗಳ ಉಪಟಳದಿಂದ ನಮ್ಮನ್ನ ಕಾಪಾಡ್ತಾವ. ಹಿಂಗ ಪ್ರಾಣಿ ಮತ್ತು ಮನುಷ್ಯ ಸಹಜೀವನ ಮಾಡೋದು ಮೊದಲಿನ ಕಾಲದಿಂದಲೂ ಬಂದಿದ್ದು. ಮಕ್ಕಳು ಪ್ರಾಣಿಗಳನ್ನ ಮುದ್ದು ಮಾಡೋದ್ ನೋಡಿ ಜಿ.ಪಿ. ರಾಜರತ್ನಂ ಅವರು ಬಹಳ ಚಂದದ ಒಂದು ಹಾಡನ್ನ ಬರ್ದಾರ. ಯಾವ್ದದು ಅಂತ ವಿಚಾರ ಮಾಡ್ತೀರೇನು? ನೆನಪಾಗಿರ್ಬಹುದು, ನಿಮಗ ಗೊತ್ತಿರಬಹುದು. ಕೇಳ್ರಿಗಾ

0: ಮನೆಯ ನಾನು ಕಾಯುತ್ತಿರುವೆನು, ನಿನ್ನ ಮನೆಯ ನಾನು ಕಾಯುತ್ತಿರುವೆನು, ನಿನ್ನ ಮನೆಯ ನಾನು ಕಾಯುತ್ತಿರುವೆನು.
1: ಮುದ್ದು ಮಕ್ಕಳೇ, ನೀವೆಲ್ಲ ಬೆಕ್ಕನ್ನ ನೋಡಿರ್ತೀರಿ. ಕೆಲವು ಮಕ್ಕಳು ಬೆಕ್ಕನ್ನ ಸಾಕಿರ್ಲೂಬಹುದು. ನಿಮ್ಮ ಹಿರಿಯರು ಹೇಳೋದನ್ನ ಕೇಳಿರ್ಬಹುದು. ನೀವು ಹಿರಿಯರು ಅಜ್ಜ ಅಜ್ಜಿ ಹೇಳ್ತಿರ್ತಾರ, ಬೆಕ್ಕು ಹುಲಿಯ ಸೋದರ ಮಾವ ಅಂತೇಳಿ. ಮುದ್ದು ಮಕ್ಕಳೇ, ಹಿರಿಯರು ಹೇಳೋದು ಬಹಳಷ್ಟು ಸಲ ಸರಿನ ಇರ್ತದ ನೋಡ್ರಿ. ವಿಜ್ಞಾನಿಗಳು ಕೂಡ ಹೇಳ್ತಾರ, ಹುಲಿ ಮತ್ತು ಬೆಕ್ಕಿನ ಅನುವಂಶೀಯತೆ, ಜೆನೆಟಿಕ್ಸ್, ಗುಣಧರ್ಮಗಳನ್ನ ಅಧ್ಯಯನ ಮಾಡಿದಾಗ ಹುಲಿಗೂ ಮತ್ತು ಬೆಕ್ಕಿಗೂ 96% ಸಾಮ್ಯತೆ ಇದೆ ಅಂತ ಅವ್ರು ಹೇಳ್ತಾರ. ಅಂದ್ರ ಕೇವಲ 4% ವ್ಯತ್ಯಾಸ. ಅದರಲ್ಲಿ ಬಹಳಷ್ಟು ವ್ಯತ್ಯಾಸ ಗಾತ್ರದ್ದು ನೋಡ್ರಿ. ಬೆಕ್ಕು ತನ್ನ ಗಾತ್ರಕ್ಕೆ ತಕ್ಕಂಗ ಇಲಿ ಹೆಗ್ಗಣಗಳನ್ನ ಬೇಟೆಯಾಡಿ ತಿಂತದ. ಅದು ಮೂಲತಃ ಮಾಂಸಾಹಾರಿ ಪ್ರಾಣಿ. ಮನೆಯಲ್ಲೇ ಸಾಕಿರುವಂತಹ ಬೆಕ್ಕು ತನ್ನ ಎತ್ತರದ 6 ಜಿಗಿಬಲ್ದು, ಬಹಳ ವೇಗವಾಗಿ ಓಡಬಲ್ದು, ಮತ್ತ ಇದಕ್ಕ 6th sense ಇದಕ್ ಇರ್ತದ ಅಂತ ವಿಜ್ಞಾನಿಗಳು ಹೇಳ್ತಾರ. ಬೆಕ್ಕುಗಳು ಬಹಳ ಜಾಣ ಪ್ರಾಣಿಗಳು. ಇವು ನಾಯಿಯಷ್ಟು ಸ್ನೇಹ ಜೀವಿ ಅಲ್ಲ. ಬೆಕ್ಕಿನಲ್ಲಿ ಬಹಳಷ್ಟು ಪ್ರಭೇದಗಳು ಅದಾವ. ಪುನುಗು ಬೆಕ್ಕು ಅಂತ ಹೇಳ್ತಾರ. ಅದು ತನ್ನ ದೇಹದಿಂದ ಒಂದು ಸುವಾಸನೆಯನ್ನ ಉತ್ಪತ್ತಿ ಮಾಡ್ತಿರ್ತದ. ಅದೇ ರೀತಿ ಕಾಡು ಬೆಕ್ಕುಗಳು ಇರ್ತಾವ. ಈಗ NS ಲಕ್ಷ್ಮೀನಾರಾಯಣ ಭಟ್ರು ಈ ಬೆಕ್ಕಿನ ಬಗ್ಗೆ ಒಂದು ಚಂದದ ಪದ್ಯವನ್ನ ಮಕ್ಕಳಿಗಾಗಿ ಬರ್ತಾರ. ಅದನ್ನ ಕೇಳ್ಕೊಂಡು ಬರೋಣಲ್ಲ.

0: ಮುದ್ದು ಮಕ್ಕಳೇ, ನಾವೆಲ್ಲರೂ ವನ ಮಹೋತ್ಸವವನ್ನ ಆಚರಿಸಬೇಕು, ಗಿಡ ಮರಗಳನ್ನ ಬೆಳೆಸಬೇಕು, ನಮ್ಮ ಪರಿಸರವನ್ನ ಸಂರಕ್ಷಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಈಗ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸತ್ತೂರಿನ ಮಕ್ಕಳು ಒಂದು ನಾಟಕವನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ, ಕೇಳ್ರಿ.
1: ನೀರು ಉಳಿಸಿ ಗಿಡ ನೆಡಿ, ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ. ನಮ್ಮ ಪರಿಸರ ಕಾಪಾಡುವುದು ನಮ್ಮ ಕರ್ತವ್ಯವೇ ಅಲ್ಲವೇ? ಇದೀಗ ಪರಿಸರ ಸಂರಕ್ಷಣೆಯ ಕುರಿತು ಒಂದು ಕಿರುನಾಟಕ ಕೇಳಿರಿ, ಆನಂದಿಸಿರಿ. ಪ್ರಾಚಿ, ಕೃತಿಕ್, ಅನ್ವಿತಾ, ಅಭಿರಾಮ್, ಅಭಿನಂದನ್ ಹಾಗೂ ಸಂಪ್ರತಿ ಇವರಿಂದ.

ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂವು ಹಣ್ಣುಗಳು, ದುಂಬಿಯ ಜೇಂಕಾರ, ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಇಂಪಾದ ಜುಳು ಜುಳು ಹರಿಯುತ್ತಿರುವ ಝರಿಯ ನಿನಾದ, ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಆದರೆ

0: ಕಾಲದಲ್ಲಿ ಕಾಡಿನಲ್ಲಿ ವಾಸವಾಗಿದ್ದ ಮಾನವ ಇಂದು ಕಾಡನ್ನು ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ನಾಶ ಮಾಡಲು ಹೊರಟಿದ್ದಾನೆ. ಹೀಗೆ ಒಂದು ದಿನ ಬೇಟೆಗಾಗಿ ಕಾಡಿಗೆ ಬಂದ ಮಾನವ ಮತ್ತು ಪ್ರಾಣಿ ಪಕ್ಷಿಗಳ ನಡುವೆ ನಡೆಯುತ್ತಿರುವ ಸಂಭಾಷಣೆಯನ್ನು ಈಗ ಕೇಳಿ.
1: ನಾನು ಮಾನವ, ಅತಿ ಬುದ್ಧಿವಂತಿಕೆಯ ಜೀವಿ, ಬೇಟೆಗಾಗಿ ಕಾಡಿಗೆ ಬಂದಿದ್ದೇನೆ. ಅಗೋ, ಅಲ್ಲಿ ಮೊಲ ಇದೆ, ಒಳ್ಳೆಯ ಬೇಟೆ ಸಿಕ್ಕಿತು, ಈಗಲೇ ಹೊಡೆಯುವೆ.
2: ಹೇ ಮಾನವ, ನಾನು ಮೊಲ, ನಾನು ನಿನಗೇನು ಹಾನಿ ಮಾಡಿರುವೆ? ಯಾಕೆ ನೀನು ಕಾಡನ್ನು ಮತ್ತು ನಮ್ಮನ್ನು ನಾಶ ಮಾಡಲು ಹೊರಟಿದ್ದೀಯಾ? ಛೀ, ಎಂತ ಅವಿವೇಕಿ!
1: ಏ ಅಂಜು ಬುರುಕ ಪ್ರಾಣಿ ಮೊಲವೇ, ನನ್ನನ್ನು ಅವಿವೇಕಿ ಎನ್ನುವೆಯಾ? ನನ್ನ ಬುದ್ಧಿವಂತಿಕೆ ನಿನಗೇನು ಗೊತ್ತು?
3: ಹೇ ಮಾನವ, ನಾನು ಜಿಂಕೆ, ಹೇಳುವೆಯಾ ನಿನ್ನ ಬುದ್ಧಿವಂತಿಕೆಯ? ನಾವು ಸ್ವಲ್ಪ ಕೇಳುತ್ತೇವೆ.
1: ಹಾ, ಹೇಳುವೆ, ನೀವು ಕೇಳಿರಿ. ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇನೆ. ಮತ್ತೇನು ಬೇಕು ನಮ್ಮ ಬುದ್ಧಿವಂತಿಕೆಯನ್ನು ತೋರಿಸಿಕೊಳ್ಳಲು?

0: ದೋಣಿ ಮತ್ತು ಹಡಗುಗಳನ್ನು ನಿರ್ಮಿಸಿರುವೆ, ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು?
1: ಏನರಿ, ಸುಂದರವಾಗಿ ಕಾಣಲು ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ.
2: ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದದ್ದನ್ನು ನೆನಪಿಸಿಕೋ. ನಿಮ್ಮ ಬಟ್ಟೆಯಲ್ಲಿನ ವಿಶೇಷ ಹೇಳು. ಪ್ರಾಣಿ ಪಕ್ಷಿಗಳ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ. ಸಹಜ ಸೌಂದರ್ಯ ನಮ್ಮದು ಕಣೋ.
3: ನಾನು ಕಾಡು ಹೊಂದಿ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಕಲ್ಮಶವನ್ನ ಹೊರಹಾಕುತ್ತವೆ. ಇದರಿಂದ ಗಾಳಿ, ಮಣ್ಣು, ನೀರು ಮಲಿನವಾಗುತ್ತದೆ. ಇದೇಕೆ ನಿನಗೆ ತಿಳಿಯುತ್ತಿಲ್ಲ? ಹೇಳು ಮಾನವ, ಹೇಳು.
1: ಛೇ ಪ್ರಾಣಿಗಳೇ, ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಯಲಿನಲ್ಲಿ ವಾಸ ಮಾಡುತ್ತಿರುವ ನಿಮಗೇನು ಗೊತ್ತು ಹೇಳು?
3: ಕೀಟಗನಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ.
1: ಅಯ್ಯೋ, ಪ್ರಾಣಿಗಳು ಇಷ್ಟು ಬುದ್ಧಿವಂತರೇ, ನಮಗೆ ತಿಳದೇ ಇರಲಿಲ್ಲ ಅಲ್ವಾ?
0: ಹೇ ಮಾನವ, ನಾನು ಮರ, ಕೇಳು ನನ್ನದೊಂದು ಕಿವಿ ಮಾತು ಹೇಳುವೆ. ನೀನು

0: ಅಯ್ಯೋ, ಪ್ರಾಣಿಗಳು ಇಷ್ಟು ಬುದ್ಧಿವಂತರೇ, ನಮಗೆ ತಿಳದೇ ಇರಲಿಲ್ಲ ಅಲ್ವಾ?
1: ಹೇ ಮಾನವ, ನಾನು ಮರ, ಕೇಳು ನನ್ನದೊಂದು ಕಿವಿ ಮಾತು ಹೇಳುವೆ. ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ. ಇಂದು ಕಾಡಿನ ನಾಶ ನೀನು ಮಾಡಿದರೆ ಮುಂದೆ ನಿನ್ನ ನಾಶ ಖಂಡಿತ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಏಳು, ಎಚ್ಚರಗೊಳ್ಳು. ಸಮಯ ಮೀರುವ ಮುನ್ನ ಎದ್ದೇಳು. ಗಿಡ ನೆಡು, ಪ್ಲಾಸ್ಟಿಕ್ ತ್ಯಜಿಸು, ಪರಿಸರ ಉಳಿಸು.
2: ಪ್ಲಾಸ್ಟಿಕ್ ತ್ಯಜಿಸಿ, ಗಿಡ ಮರ ಬೆಳೆಸಿ, ಪರಿಸರ ಉಳಿಸಿ. ಪರಿಸರ ಸಂರಕ್ಷಣೆಗೆ ನಾವೆಲ್ಲ ಮುಂದಾಗೋಣ.
3: ಮುದುಮಕ್ಕಳೇ, ಇದುವರೆಗೆ ನೀವು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸತ್ತೂರಿನ ಮಕ್ಕಳು ಪ್ರಸ್ತುತಪಡಿಸಿದಂತಹ ನಾಟಕವನ್ನ ಕೇಳಿದ್ರಿ. ಈಗ ಇದೇ ಶಾಲೆಯ ಮಕ್ಕಳಿಂದ ವಚನ ಗಾಯನವನ್ನ ಕೇಳ್ರಿ.

ಕಾರ್ಯಕ್ರಮದ ಕೊನೆಯಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸತ್ತೂರಿನ ಮಕ್ಕಳು ಸಮೂಹಗಾನದಲ್ಲಿ ಒಂದು ಹಿಂದಿ ದೇಶಭಕ್ತಿ ಗೀತೆಯನ್ನು ಹಾಡುತ್ತಿದ್ದಾರೆ. ಮಕ್ಕಳೇ ಕೇಳ್ರಿ.

0: ಆಕಾಶವಾಣಿ ಧಾರವಾಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ವಿಶೇಷ ಸರಣಿ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದ ಕೇಳುಗರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.
1: ಇನ್ನು ದೆಹಲಿ ಕೇಂದ್ರ ಸಹಪ್ರಸಾರದಲ್ಲಿ ಕೇಳಿ ಪೋಸ್ಟ್ ಬಾಕ್ಸ್ ನಂಬರ್ 111.

0: ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ. ಅದಾದ್ಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ ಗಳಲ್ಲಿ ಕೆಲಸ ಮಾಡಿದೆ, ಆರ್ಜೆ ಆಗಿ, ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ, 22 ಅಂತಾನೆ ಇಟ್ಕೊಳ್ಳೋಣ. ನಾನು 2004 ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ. ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳಬೇಕು, ರೇಡಿಯೋದಲ್ಲಿ ನಾವು ಬರಬೇಕು, ಅಥವಾ ಓ ಆರ್ಜೆ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು ಆರ್ಜೆ ಆಗೋ
1: ಸ್ಟೇಟಸ್ ಇತ್ತು.
0: ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ, ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ ಆರ್ಜೆಗಳಾಗಿ ಯಾರು ಬರ್ತಿದಾರ, ಅಥವಾ ಆರ್ಜೆಗಳಂತಲ್ಲ ರೇಡಿಯೋಗೆ ಸೇರುವಂತವ್ರದ್ದು ಕೂಡ ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, ಆರ್ಜೆಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳಬೇಕು, ನೀವು ನಿಮ್ಮ ಬುದ್ಧಿಮಟ್ಟ ಅವ್ರದ್ದು ಒಂದೇ ಆದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು? ಹಾಗಾಗಿ ನೀವು ಜನ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರಬೇಕು. ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲ ವಿಷಯಗಳ ಬಗ್ಗೆ ನೀವು ಒಂಚೂರು ಚೂರು ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನು ಯಾರನ್ನ ಹೈರ್ ಮಾಡ್ತಿದ್ದಲ್ಲ, ಅವರಲ್ಲೂ ಅದನ್ನ ಒಂಚೂರು ಸ್ವಲ್ಪ ಕಿಚ್ಚ ಹಚ್ಚಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಅಫ್ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೇನು ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ, ಆದ್ರೆ ಅದನ್ನ ನೋಡುವ ಆಸಕ್ತಿಯೂ ಇಲ್ಲದೆ ಇರುವಂತಹ ಒಂದು ಕಾಲ ಬಂದಿದೆ. ಅಂದ್ರೆ ಇದು ನನಗೆ ಯಾಕೆ, ಇದೇನು, ನಂದಿಷ್ಟೇ, ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟರಲ್ಲೇ ಇರ್ತೀನಿ ಅಂತ. ಅದೆಲ್ಲ ಒಂದ್ ಕಡೆ ಒಂಚೂರು ಬೇಜಾರಾಗುತ್ತೆ. ಮೊದಲು ನಾವಿದ್ದ ಕಾಲದಲ್ಲಿ ಇದೊಂದು ಆಸಕ್ತಿ ಇತ್ತಲ್ಲ, ತಿಳ್ಕೊಬೇಕು, ಮಾಡಬೇಕು. ಇದೊಂದು ಚೂರು ನಮ್ಗವಾಗ ಪುಸ್ತಕಗಳಿರ್ಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಅಂದ್ರೂ ಯಾರನ್ನು ಹಿಡಿದು ಮಾಡಿ ಅವ್ರನ್ನ ಕೇಳಿ ನಮ್ದೊಂದು ಕುತೂಹಲನ ನಾವು ಪರಿಹರಿಸ್ಕೊಳ್ತಿದ್ವಿ. ಬಟ್ ಈಗ ಆ ಕುತೂಹಲವೇ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿದ್ಯಾ ಅಂತ ಅನ್ಸ್ತಿದೆ.
1: ವರ್ಷ ಆಗ ಏನಾಗ್ತಿತ್ತು ಅಂದ್ರೆ, ಆ 20 ಇಯರ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ವಾಸ್ ವೆರಿ ಲಿಮಿಟೆಡ್, ಅಂಡ್ ಎಲ್ಲೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ರು. ಅಂಡ್ ಆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೀವಾಗಿರ್ತಿದ್ರೆ ಅವಾಗ ಅಲ್ವಾ. ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ, ಓ ಇವ್ರು ಹಿಂಗಿರ್ಬೋದು ನೋಡಕ್ಕೆ, ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡಿಕೊಂಡು, ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ ಅಲ್ವಾ. ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದ್ಯಾ ಅವಾಗ?
0: ಯಾವಾಗ್ಲೂ ಅದೇ. ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕೆಂದ್ರೆ ಅವರಿಗೆ ಸಿನಿಮಾ ಆಯ್ತು, ಶೂಟಿಂಗ್ ಆಯ್ತು, ನಾನು ಸ್ವಿಚ್ ಆಫ್ ಆದೆ ಅನ್ನೋದು ನಾನು ನೋಡೇ ಇರಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನೂ ನೋಡ್ತಿರ್ಲಿಲ್ಲ. ಆತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಿಗ್ಗೆ 7 ಅವ್ರ ಶೂಟಿಂಗ್ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳ್ ನಾವು ಅಂತ ನನ್ನ ಹಂಗೆ ಹೇಳೋದು. ಮಲ್ಕೊಳ್ಳೋಷ್ಟು ಮಲಗಿದ ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ನೋಡಿ ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9-to-5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರಬೇಕು, ಆನ್ ಇರಬೇಕು, ಅವೈಲಬಲ್ ಇರಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು, ನಂದು ಮುಗೀತು ಶೋ, ನಾನು ಹೋಗ್ತೀನಿ, ಓಕೆ. ಇಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ, ಇನ್ನೊಂದೇನೋ ಆದಾಗ ನೀವು ತಕ್ಷಣ ಬಂದು ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ನಾನು ಹೋಗ್ಲೇ ಇಲ್ಲ. ಸೊ ಅದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು, ಖಂಡಿತ ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಂದ್ರೆ ಮಾಧ್ಯಮದಲ್ಲಿ ಇದ್ರೂ ಸಾಕು, ಇಷ್ಟು ಮಾಡಿದ್ರಾಯ್ತು, ಇನ್ನೇನು ತಲೆ ಕೆಡಿಸ್ಕೊಳ್ದು ಅಂತ ಇರ್ತಾರೆ. ನಾನು ನಂದಲ್ದ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ಅಂತ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಒಂದ್ ಕೆಲಸ ಆಗ್ಬೇಕಾ, ಅವ್ರು ಇನ್ನ ಯಾರೋ ಒಬ್ರಿಗೆ ಕೊಟ್ಟಿರ್ತೀನಿ ಹೌದು, ಆದ್ರೆ ಅವ್ರು ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದಿ ಡೇ ಯಾರು ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂತವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದ್ ಸಮಯದಲ್ಲಿ ಬರ್ನ್ ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರು ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ ಆದ್ರಿಂದ ನನಗೆ ಹಾಗಾಯ್ತು.
1: ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಟ್ ಅನ್ಸುತ್ತೆ.
0: ಅದು ಇರಬಹುದು, ಅದು ಅದು ನಮ್ಗೆ ಬಂದ್ಬಿಡುತ್ತೆ. ಅದ ಕೆಲವು ಗಂಡ, ನನ್ನ ಗಂಡ ಸ್ವಲ್ಪ ಹಾಗೆ ಇದ್ದಾನೆ ಪಾಪ, ಅವ್ನು ಕ್ರೆಡಿಟ್ ಕೊಡ್ಬೇಕು ನಾನು. ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ, ಆರಾಮಾಗಿ ಇರೋದಾದ್ರೆ. ಸೊ ಅದು ಒಳ್ಳೇದೋ ಕೆಟ್ಟದ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕು ಅದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲೇನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗ ಆಗ್ತಿದೆಯಲ್ಲ, ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತಿದ್ದೆ.
1: ಈಗ ನಿಮ್ದು ಉದ್ಯೋಗವನ್ನ, ವೃತ್ತಿಯನ್ನ ಮಾಡುವಲ್ಲಿ, ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್

0: ಆಯ್ತು ನಿಮ್ಗೆ. ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನ್ ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ?
1: ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ತಿರದೇನು ಜರ್ನಲಿಸಮು, ಇಂಗ್ಲಿಷ್ ಲಿಟ್ರೇಚರು, ಈ ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ, ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು, ಅಂದ್ರೆ ನಾನೇನೋ ಆಗಬೇಕು, ಸಮಾಜನ ಬದಲಾಯಿಸಬೇಕು ಅಂತ. 3 ವರ್ಷ ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು ಸಮಾಜ ಬದಲಾಗಬಹುದು, ಹೊಟ್ಟೆ ಪಾಡ್ ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳು ಇರ್ತಾವಲ್ಲ ನಿಮ್ ಟೀನೇಜ್ ಇಯರ್ಸ್ ಅಲ್ಲಿ, ನಾನೇನೋ ಆಗ್ಬೇಕು ಅಂದ್ರೆ, ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು, ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು, ಬಹಳ ಜವಾಬ್ದಾರಿ ಇದೆ ನನ್ನ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ ಅದು, ಬಹಳ ಸುಲಭವಾಗಿ ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ, ಯಾರನ್ನೂ ಕೆಳಗೆ ಹಾಕಬಾರ್ದು, ಯಾರನ್ನೂ ಇಲ್ಲ ಸಲ್ಲದೆ ಅವ್ರನ್ನ ಏನೋ ಹೈಪ್ಅಪ್ ಮಾಡಬಾರ್ದು. ಆದ್ರೆ ಇರುವ ಸಿ, ನಾವು ಎಂಡ್ ಆಫ್ ದಿ ಡೇ ಒಂದು ಸಿಸ್ಟಮ್, ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಅಥವಾ ಏನೋ ಒಂದು
0: ಕೊಂಡಿ
1: ನಾವು ಅನ್ನೋದು ನೀವು ಜರ್ನಲಿಸಂ ಮಾಡಿದಾಗ ಖಂಡಿತ ಆಗಿರ್ತೀರಿ. ಎಲ್ಲೋ ಆರ್ಜೆಗಳಾದಾಗ್ಲೂ ಕೂಡ ಅದೊಂದು ಬಹಳ ನಿಮ್ ತಲೆಯಲ್ಲಿ ಇರಬೇಕು ಅದು, ನೀವು ಎಂಡ್ ಆಫ್ ದ ಡೇ
0: ಶುಡ್ ಬಿ ರೆಸ್ಪಾನ್ಸಿಬಲ್,
1: ಶುಡ್ ಬಿ ರೆಸ್ಪಾನ್ಸಿಬಲ್. ನೀವು ಯಾರ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಲ್ವಾ, ನೀವು ಅವ್ರ ಧ್ವನಿಯಾಗಿ ಮಾತಾಡ್ತಿಲ್ಲ, ನೀವು ಜನರ ಧ್ವನಿಯಾಗಿ ಮಾತಾಡ್ತಿದ್ದೀರಿ. ಮೇಲಿರೋರಿಗೆ ಧ್ವನಿಯಾಗಕ್ಕೆ ಅವ್ರಿಗಿದೆ, ಅವರಿಗೆ ಸಿಸ್ಟಮ್ ಇದೆ, ದುಡ್ಡಿದೆ, ಮತ್ತೊಂದಿದೆ, ಆದ್ರೆ ಜನರ ಧ್ವನಿಯನ್ನು ಪ್ರತಿನಿಧಿಸ್ತಿರೋರು ನೀವು. ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು, ಅದು ಬಹುಶಃ ಜರ್ನಲಿಸಂ ಬ್ಯಾಕ್ಗ್ರೌಂಡ್ ಇದ್ದಿದ್ದಕ್ಕಾಗಿ ಅದೊಂದು ಬಹಳ ಇತ್ತು, ಅಥವಾ ಪರ್ಸನಾಲಿಟಿನೂ ಇರ್ಬೋದು. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಆಶಾ, ನೀವ್ ಏನು ಓದಿದ್ರು, ಓದಿ ಅಂತ ಹೇಳ್ತೀನಿ ನಾನು, ಓದ್ಬೇಡಿ ಅಂತ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರೂ ನಿಮ್ಮ ಆಸಕ್ತಿ ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ, ನೀವು ಈಗ ಏನ್ ಬೇಕಾದ್ರೂ ಆಗ್ಬೋದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಹಳಷ್ಟು ಜನ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೋಡ್ತೀರಿ, ಅದರಲ್ಲಿ ಒಳ್ಳೆ ತರದ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕೆಲವೊಬ್ಬರನ್ನ ನೋಡಿ ಇವ್ರು ಏನಪ್ಪ ಇವ್ರು ಅಂತ ಹೇಳುವಂತವ್ರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ, ನೀವು ಟೆಲಿವಿಷನ್ಗೆ ಹೋಗ್ತೀರಾ ಹೋಗ್ಬಹುದು, ರೇಡಿಯೋ ಬರ್ತೀರಾ ಬರಬಹುದು, ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ ಅದು ಆಗ್ಬಹುದು, ಇಲ್ಲ ಸೋಷಿಯಲ್ ಮೀಡಿಯಾಗ್ ಬರ್ಬಹುದು, ನಿಮ್ದೇ ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗೊಂದು 20-22 ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು, ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾವು ಜೀರೋ, ಏನು ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ, ನೀವು ಏನೇ ಓದಿದ್ರು. ಎಷ್ಟು ಜನ, ಸತ್ಯ ಹೇಳಬೇಕು ಅಂತಂದ್ರೆ, ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಆಯ್ತಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ, ನೀವು ಇದೇ ಓದಿರ್ಬೇಕು, ಇದರಿಂದನೇ ಇದಾಗಬೇಕು ಅಂತ ಏನಿಲ್ಲ. ಹೃದಯವನ್ನು ತೆರೆದಿಟ್ಕೊಳ್ಬೇಕು, ನನಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇದು ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರೆ ಮತ್ತೊಬ್ರು ನೋಡಿದ್ಯಾ ನನಗೆ ಗೊತ್ತು ನೀನು ಗೊತ್ತಿಲ್ಲ, ಅದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲ ವಿಷಯದ ಬಗ್ಗೆನೂ ಒಂದೊಂದೊಂಚೂರು ನನಗೆ ಟೆಕ್ನಾಲಜಿ ನನಗೆ ಆಗೋದೇ ಇಲ್ಲ, ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, ಯು ವಿಲ್ ಡೂ ವೆಲ್ ಇನ್ ಲೈಫ್.
0: ಮೆನಿ ಪಾರ್ಟ್ಸ್ ಆಫ್ ದಿ ಕಂಟ್ರೀಸ್ ಅಲ್ಲೂ ನೀವು ಲೈವ್ ಅಂಡ್ ರೆಕಾರ್ಡೆಡ್ ರೇಡಿಯೋ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀರಾ. ಇತರ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ರೇಡಿಯೋ ಹೇಗೆ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ?
1: ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್, ಆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ. ನಾವು ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದು ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋ ಅಲ್ಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ತೆ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನನ್ನ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಇದ್ ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು, ಎಲ್ಲೋ ಬರ್ತಾ ಬರ್ತಾ ಬರ್ತಾ ಜನರ ಐ ತಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಆಗ್ತಾ, ಓ ಇವ್ರು ಏನಪ್ಪ ಬಂದ್ ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ ಆಯ್ತಾ, ಒಂದ್ ಹಾಡು ಹೇ ನನ್ಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ, ನನಗೆ ಇವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ ನಂಗೆ, ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ. ಇಲ್ಲ ಯಾವ್ದೊಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ

0: ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಯಾವುದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ಸಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ತಿರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರಾನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ಗಳೆಲ್ಲ ತಂದ್ಬಿಡೋರು ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ಗೆಲ್ಲ ಕರೀತಿದ್ರು, ಆ ರೀತಿಯ ಒಂದು ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೊಂದ್ ಕಡೆ ಆ ತೀರ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು.
1: ಈಗ ಮೀಡಿಯಾ ಸ್ಟೂಡೆಂಟ್ಸ್ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್?
0: ಎರಡು.
1: ಓಕೆ,
0: ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು
1: ಕೋರ್ಸ್ ತರನೇ
0: ಕೋರ್ಸ್ ತರನೇ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ ಒಂದಿಷ್ಟಿದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ. ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನಾ ಪ್ರಾಕ್ಟಿಕಲ್ಸ್ ಮುಖ್ಯನಾ ಅಂತಂದ್ರೆ, ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವು ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು, ನೀವು ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ ಏನ್ ಬೇಕೋ ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲಸದ ಹೇಳ್ಬಿಡ್ತೀನಿ, ಈ ನಂಬರ್ಸ್, ಇಯರ್ಸ್, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ತಲೆಯಲ್ಲಿ ಇರಬೇಕೇ ಹೊರತು ಅದೇನು ನಾನು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ
1: ಮಾಡಲ್ಲ.
0: ಆದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ. ಅವ್ರನ್ನ ರೇಡಿಯೋ ಸ್ಟೇಷನ್ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ, ಅದೊಂದು. ಆಮೇಲೆ ಕ್ಲಾಸ್ಗಳಲ್ಲಿ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ. ಸಣ್ಣ ಸಣ್ಣ ಸಣ್ಣ ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ರಚಿಸಬೇಕು ಒಂದು ಶೋ ಅಲ್ಲಿ ಒಂದು ಥೀಮ್ ಅವ್ರು ತಗೊಂಡು ಅದ್ರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ, ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ಅನ್ನ ಅವ್ರು ಹೇಗೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಜ್ಗೆ ಜಾಸ್ತಿ ನಾನು
1: ಲೈಕ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ?
0: ಖಂಡಿತ
1: ಅಲ್ವಾ? ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ.
0: ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ.
1: ಆಯ್ತು. ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನು ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್, ಆಮೇಲೆ ಪ್ರೊಡಕ್ಷನ್, ಆತರ ಎಲ್ಲ ಹೇಳ್ಕೊಡ್ತೀರಿ?
0: ನಾನು ನನ್ಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗ್ಲೂ ಹೇಳೋದು, ನೀವು ಒಳ್ಳೆ ಅರ್ಜಿ ಆದ್ರೆ ಸ್ಕ್ರಿಪ್ಟ್ ಮಾಡಲೇಬಾರದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರಬೇಕು. ಅದು ನಾನು ಕಲ್ತಿದ ಹಾಗೆ. ನಾನು ರೇಡಿಯೋ ಮಿರ್ಚಿಲಿ ಇದ್ದಾಗ ಅದಕ್ಕೆ ಮೊದಲು ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು, ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮ್ಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮ್ಗೆ, ನೀವೇನ್ ಬರ್ಕೊಂಡು ಇಡೀ ಇದನ್ನ ನೀವು ಓದೋದು, ಅದು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡಬೇಕು, ಓದಿದಾಗ ಏನಾಗುತ್ತೆ ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ ಎಫ್ ಎಂ ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಆನ್ ಮಾಡಿಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಆಫ್ ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ, ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ ಸೆಟ್ಅಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ದ್ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜಿ ಅಷ್ಟೇ ಅಲ್ಲ, ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿರೈಟರ್ ಆಗೂ ಸೇರ್ಕೊಳ್ಬಹುದು ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್, ನೀವು ಪ್ರೊಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು. ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ, ಅದಕ್ಕೆ ವಾಯ್ಸ್ ಚಂದ ಮಾಡಿ, ಅದಕ್ಕೂ. ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದಾವೆ, ನೀವು ಯಾವ್ದಕ್ಕಾರು ಹೋಗ್ಬೋದು, ನೀವು ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ, ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದ್ ಹೇಗೆ. ಇವತ್ ನಾನು ಕ್ಲಾಸ್ ಅಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ಗೆ ಏನಾದ್ರೂ ಕೊಡ್ತಿದ್ ಹಾಗೇನೆ ಚಾಟ್ ಜಿಪಿಟಿಗೋ ಗೂಗಲ್ ಜೆಮಿನೈಗೋ ಹೋಗ್ಬಿಟ್ಟು ಅವರು ದೇ ಜಸ್ಟ್ ಅದನ್ನ ಅದರಿಂದ ಅದೇನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲವು ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್ ಐ ತಿಂಕ್ ಈಗ ತುಂಬಾ ಇದ್ರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ, ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದ್ ಮಾಡಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ ಡೂಸ್ ಅಂಡ್ ಡೋಂಟ್ಸ್, ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರ್ಬೇಕು, ಆಮೇಲೆ ಪಾಡ್ಕಾಸ್ಟ್

0: ದಿನ ಕೂತಾಗ ಸಿ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಗೆಸ್ಟ್ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು, ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವೊಬ್ಬರನ್ನ ಕರೆಸಿ ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ.
1: ಓಕೆ, ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕ
0: ಕಲಾವಿದೆ ಗೊತ್ತಿಲ್ಲ,
1: ಓಕೆ ಆರ್ಟಿಸ್ಟ್ ಅಲ್ವಾ, ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ?
0: ಹೌದು,
1: ಐ ಮೀನ್ ಥಿಯೇಟರ್.
0: ಹೌದು.
1: ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ.
0: ಹೌದು ಹೌದು.
1: ಓಕೆ, ಸೊ ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ.
0: ಒಂದ್ ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ, ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೋಳಿದ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ, ಅಥವಾ ಎರಡು ಒಟ್ಟೊಟ್ಟಿಗೆ.
1: ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ಗಳ ಮೇಲೆ ಎಲ್ಲ. ಅಂಡ್ ಅಭಿನಯ ಮಾಡುವಾಗ ಒಂದು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತೀರಲ್ಲ, ಸೊ ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ?
0: ನನಗೆ ಯಾವತ್ತಿದ್ರು ಐ ಆಮ್ ಅ ಟೀಮ್ ಪ್ಲೇಯರ್, ಆಯ್ತಾ. ನನಗೆ ನಾನು ಅನ್ನೋದಕ್ಕಿಂತ ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಅಥವಾ ಒಂದು ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇಲ್ಲ, ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ. ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ಏನ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಚೆನ್ನಾಗಿ ಮಾಡಬೇಕು. ನನ್ನ ಕೋ ಆರ್ಟಿಸ್ಟ್ ಜೊತೆಗೆ ನಾನು ಚೆನ್ನಾಗಿ, ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದಕ್ಕೆ ನನ್ನ ಸ್ಪಂದನೆ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟರ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಥಿಂಗ್, ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು. ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್ ಹೊಡೆದು ಬಿಡ್ತಿದ್ರು, ನನಗೆ ಅಂಥವ್ರ ಜೊತೆ ಹೇಗೆ ಕೆಲಸ ಮಾಡ್ತಾರೆ? ನೀವು ಭಯದಿಂದ ಕೆಲಸ ಮಾಡೋದು, ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮ್ ಅಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆ ಅಷ್ಟು ಎಷ್ಟೋ ಜನ ಅಂತಿದ್ರು ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರ್ ಅಲ್ಲಿಲ್ಲ, ಆ ನೇಚರ್ ಅಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರಿಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ, ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು, ನಾನು ಅದನ್ನ ಕಲ್ತಿದ್ದೀನಿ, ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ, ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು ನಾವು ಅಂತ, ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗ್ಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾರು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ, ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ.
1: ಸೊ ಆಕ್ಟಿಂಗ್ ಮಾಡುವಾಗ ಸೊ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನ ಇರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್?
0: ಕೆಲವು ಸತಿ ಅನ್ಸುತ್ತೆ, ಅಂದ್ರೆ ಕೆಲವು ಸತಿ ಡೈಲಾಗ್ ಗಳನ್ನ ನೋಡಿದಾಗ ಸರಿ ಇಲ್ಲ, ಇದು ಹೀಗ್ ಮಾಡೋದ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ, ನಾನು ಹೀಗೆ ಹೇಳ್ತೀನಿ ಅಂತಂದಾಗ ಅವರು ಸರಿ ಅಂತ ಹೇಳಿಬಿಡ್ತಾರಲ್ಲ. ಹಾಗೆ ಆತರ ತೀರಾ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ, ನಂದೇ ಬೇರೆ ಮನಸ್ಥಿತಿ ಅನ್ನೋ ತರ ಯಾರ ಜೊತೆನೂ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ ಆಕ್ಟಿಂಗ್ ಬಗ್ಗೆ. ನಾನು ಒಂದದೇ ರೇಡಿಯೋ ಬಂದ್ಮೇಲೆ ಬಿಟ್ಟೆ ಆಕ್ಟಿಂಗ್, ಬಟ್ ಇಲ್ಲಿ ಆಕಾಶವಾಣಿಲೂ ಅಷ್ಟೇ, ಇಲ್ಲಿ ಬಂದು ನಾಟಕಗಳನ್ನ ಮಾಡ್ತಿದ್ನಲ್ಲ, ಬಹಳ ಸೊಗಸಾದ ವಾತಾವರಣ, ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ, ಅದು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕೋಳಿರ್ತಿದ್ದೆ, ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು ಅಂತ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಸ್ಟೇಜ್ ಮೇಲೂ ಅಷ್ಟೇ, ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕೋಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ, ಬಟ್
1: ವರ್ಷ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವೇನಿನ್ನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ, ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ.
1: ನಮಸ್ಕಾರ. ಥ್ಯಾಂಕ್ ಯು.

0: ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 12 ಗಂಟೆ.
1: ಆಕಾಶವಾಣಿ ಧಾರವಾಡ.

ಮುಂದೆ 12:35ಕ್ಕೆ ಆರೋಗ್ಯ ಸಂಚಿಕೆ, 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಪ್ರಿಯಂ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. 1:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಮಲದಿನ್ನಿಯ ಬಸವರಾಜ್ ಪಿ ಖೇಮ್ಲಾಪುರ್ ಹಾಗೂ ಸಂಗಡಿಗರಿಂದ ಸಣ್ಣಾಟದ ಪದ. 1:30ಕ್ಕೆ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ. 1:45ಕ್ಕೆ ಕನ್ನಡ ಚಿತ್ರಗೀತೆಗಳು ಹಾಗೂ 2:40ಕ್ಕೆ ಹೊಸ ಹಾಡು.

ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ನವಲಗುಂದ ತಾಲೂಕು ಅಮರಗೋಳ ಗ್ರಾಮದ ರೈತರಾದ ಪ್ರಕಾಶ್ ಸಾಮ್ಜಿಕರ್ ಕದಂಬ್ ಅವರೊಂದಿಗೆ ಕೃಷಿ ಬದುಕಿನ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ನಂತರ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಸೀಮಂತವ ಮುಂಡರ್ಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಪಿಎನ್. ಅವರು ಡರ್ಮೆಟಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ, ಚರ್ಮ ತಜ್ಞರು. ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಉಪಯೋಗ ಮಾಡುವಂತಹ ಕೆಲವು ವಿಷಯಗಳು, ಕೆಲವು ವಸ್ತುಗಳು, ಇದರಿಂದ ಆಗುವಂತಹ ಪರಿಣಾಮಗಳು, ಇದರ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟರ್.
2: ನಮಸ್ಕಾರ
1: ಡಾಕ್ಟರ್. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆಯಲ್ಲಿ ಮುಖ್ಯವಾಗಿ ಒಂದು ರೀತಿಯ ಕೆಲವು ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯ ಒಂದು ವಿಷಯ ಏನು ಅಂತ ಹೇಳಿದ್ರೆ ಟ್ಯಾಟೂ ಅಥವಾ ಹಚ್ಚ.

0: ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಬಹುಶಃ ಕಳೆದ ಒಂದು ಎರಡು ದಶಕಗಳಲ್ಲಿ ಅದು ವ್ಯಾಪಕವಾಗಿ ಬೆಳೆದಿದೆ. ಈ ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಇತ್ತೀಚೆಗೆ ಶುರುವಾದ್ದು ಅಥವಾ ಮೊದಲಿಂದಲೂ ಇದ್ದದ್ದ? ಇದು ಹೇಗೆ? ಇದು
1: ಹಚ್ಚೆ ಸುಮಾರು ವರ್ಷದಿಂದ ಇದ್ದಿರಬಹುದು. ಅವರ ರಿಲಿಜನ್ ಅಥವಾ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡುವಂತದ್ದು ಸಣ್ಣ ರೂಪದಲ್ಲಿ ಮೊದಲೇ ಹಚ್ಚೆ ಹಾಕ್ತಿದ್ರು ಮುಖದಲ್ಲಿ ಬಿಂದಿಯ ಜಾಗಕ್ಕೆ, ಕೈಯಲ್ಲಿ ದೇವರ ಚಿತ್ರವ ಅಥವಾ ಯಾವುದೇ ಒಂದು ರಿಲಿಜನ್ ಕಮ್ಯುನಿಟಿಗೋಸ್ಕರ ಹಚ್ಚೆಯನ್ನು ಹಾಕ್ತಿದ್ರು. ಆದರೆ ಈಗ ದಿನ ಹೋದಾಗೆ ಗಾತ್ರ ದೊಡ್ಡಾಗ್ತಾ ಹೋಗಿದೆ, ಮತ್ತೆ ಕಲರ್ ಅಲ್ಲಿ ವೇರಿಯೇಷನ್ ಬಂದಿದೆ, ಕಪ್ಪು ಹೋಗಿ ನೀಲಿ ಆಯ್ತು, ಕೆಂಪು ಹಳದಿ ಬೇರೆ ಬೇರೆ ಚಿತ್ರಗಳು ಬರ್ಲಿಕ್ಕೆ ಶುರು ಆಯ್ತು, ಇಡೀ ಮೈಯಲ್ಲಿ ಅಂಗಿ ಆಗಿರುವ ಚಿತ್ರಗಳು ಬರ್ಲಿಕ್ಕೆ ಶುರು ಆಗಿದೆ. ಸೊ ಹಾಕುವಂತ ವಿಧಾನ ಮತ್ತು ಗಾತ್ರಗಳು ವ್ಯತ್ಯಾಸ ಆಗ್ತಾ ಇದೆ. ಮೊದಲು ಜಾತ್ರೆಯಲ್ಲಿ ಅಥವಾ ಮಾರ್ಗದ ಬದಿಯಲ್ಲಿ ಕುತ್ಕೊಂಡು ಹಚ್ಚೆ ಹಾಕುದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಆದ್ರೆ ಈಗ ಅದಕ್ಕೆ ಅಂತೇಳಿ ಶಾಪ್ಸ್ ಬಂದಿದೆ, ಹಚ್ಚೆ ಹಾಕುವವರೇ ಇದ್ದಾರೆ, ಅದು ಪ್ರೊಫೆಷನಲ್ ಆಗಿ ಮಾಡುವಂತ ಪದ್ಧತಿ ಬರ್ತಾ ಇದೆ ಈಗ.
0: ಈ ಟ್ಯಾಟೂ ಅಥವಾ ಹಚ್ಚೆ ಹಾಕುವುದರಲ್ಲಿ ಅವರು ಮಾಡ್ತಾ ಇರುವಂತಹ ವಿಷಯಗಳು ಏನು? ಅದು ನಮ್ಮ ಚರ್ಮದ ಮೇಲೆ ಯಾವ ರೀತಿಯಲ್ಲಿ ಆ ರೀತಿಯ ಚಿತ್ರಗಳನ್ನು ಮೂಡಿಸ್ತದೆ?
1: ಅದರಲ್ಲಿ ಫಸ್ಟ್ ಒಂದು ಡೈ ಅಥವಾ ಒಂದು ರಂಗ್ ಕಲರ್ ಇರುವಂತಹ ಒಂದು ವಸ್ತುಗಳನ್ನು ತಗೊಳ್ತಾರೆ, ಪೌಡರ್ ಇರ್ಬೋದು, ಪೇಸ್ಟ್ ಇರ್ಬೋದು, ಯಾವುದೇ ಕಲರ್. ಮೊದಲು ಬರೀ ಮಸಿ ಹಾಕ್ತಿದ್ರು, ಅದು ಕಪ್ಪು ಕಲರ್ ಆಗಿ ಕೊಡ್ತಿತ್ತು. ಈಗ ಬೇರೆ ಬೇರೆ ಕೆಮಿಕಲ್ಸ್ ಬರ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ಸ್, ಸ್ಟ್ರಾಂಗ್ ಕೆಮಿಕಲ್ಸ್ ಇರ್ಬೋದು. ಈಗ ಹೆವಿ ಮೆಟಲ್ಸ್, ಮರ್ಕ್ಯೂರಿ, ಕ್ಯಾಡಮಿಯಂ ಅಂತ ಮೆಟಲ್ಸ್ ಇಂದ ಬೇಸ್ಡ್ ಪೇಸ್ಟ್ಗಳು ಇರ್ತದೆ. ಸೊ ಆ ಪೇಸ್ಟ್ ಅನ್ನ ಚರ್ಮಕ್ಕೆ ಉದ್ದಿ ಅದರ ನಂತರ ಸೂಜಿಯಿಂದ ಅದನ್ನು ಒಟ್ಟೆ ಮಾಡಿ ಚರ್ಮದ ಒಳಗೆ ಕೂತ್ಕೊಳಿಸುವಂಥದ್ದು. ಸೊ ಅದರಿಂದಾಗಿ ಕಲರ್ ಒಂದು ಪರ್ಟಿಕ್ಯುಲರ್ ಲೇಯರ್ ಅಲ್ಲಿ ಕೂರಿಸಬೇಕಾಗ್ತದೆ. ಅದರಿಂದಾಗಿ ಚರ್ಮ, ನಮ್ಮ ಹೊಸ ಚರ್ಮ ಬರುವ ಅದು ಉದುರಿ ಹೋಗಬಾರ್ದು, ಹಾಗೆ ಒಳಗೆ ಸಿಂಕ್ಸ್ ಆಗಬಾರ್ದು, ಅಂದ್ರೆ ಅದು ಚರ್ಮ ಬಾಡಿಯಿಂದ ಆ ಕಲರ್ ಹೋಗಬಾರ್ದು. ಸೊ ಹಾಗೆ ಒಂದು ಮಿಡ್ಲಿನ ಪದರದಲ್ಲಿ ಅದನ್ನ ನಿಲ್ಲಿಸುವಂತದ್ದು. ಸೊ ಇದು ಹೆಚ್ಚಾಗಿ ಆರ್ಟಿಸ್ಟ್ ಮಾಡುವಂತದ್ದು. ಬಟ್ ನಮ್ಗೆ ಹೆಚ್ಚಾಗಿ ಆದಿತ್ಯ ಅವರ ಈಗ ಮಾರ್ಗದ ಬದಿಯಲ್ಲಿ ನಾವು ನೋಡ್ತೇವೆ, ಒಂದು ಧೂಳಿರುವಂತ ಧೂಳುಮಯ ಪ್ರದೇಶದಲ್ಲಿ ಮಾರ್ಗದ ಸೈಡ್ ಅಲ್ಲಿ ತುಂಬಾ ಜನ ಉಗುಳುವಂತದ್ದು ನಾವು ನೋಡ್ತೇವೆ. ಆ ಉಗುಳಿದ ವಸ್ತು ಅಲ್ಲಿ ಒಣಗಿ ಪೌಡರ್ ಆಗಿ ಆ ಧೂಳಿನೊಟ್ಟಿಗೆ ಸೇರಿಕೊಂಡು ಚರ್ಮಕ್ಕೆ ಬಂದು ಕೂತು ಆ ಚರ್ಮದಲ್ಲಿ ಆ ಕ್ರಿಮಿ, ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್, ಟಿ ಬಿ ಪೇಷಂಟ್ಸಿಗೆ ಉಗುಳಿದ ಉಗುಳು ಅದು ಒಣಗಿ ಧೂಳಾಗಿ ಅದೇ ಧೂಳು ನಮ್ಮ ಚರ್ಮದ ಮೇಲೆ ಕೂತು ಅದನ್ನು ಸೂಜಿಯಲ್ಲಿ ಒಳಗೆ ಚುಚ್ಚಿದ್ರೆ, ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇಲ್ಲದೆ ಕ್ಲೀನ್ ಮಾಡದೆ ಚುಚ್ಚಿದ್ರೆ ಆ ಕ್ರಿಮಿ ಅಲ್ಲಿ ಚರ್ಮದ ಒಳಗೆ ಬೆಳೆಯುವ ಸಾಧ್ಯತೆ ಇದೆ.
0: ಈಗ ಈ ಕೆಮಿಕಲ್ ನಿಂದಾಗಿ ಏನಾದರೂ ಕೂಡ ತೊಂದರೆಗಳು ಬರುವಂತದ್ದುಂಟ?
1: ಕೆಮಿಕಲ್ ಇಂದಾಗಿ ಚರ್ಮಕ್ಕೆ ಅಲರ್ಜಿ ರಿಯಾಕ್ಷನ್ ಬರ್ತದೆ, ಮತ್ತೆ ಇಡೀ ಮೈಯಲ್ಲಿ ಹಚ್ಚಿದ್ರೆ ಬೇರೆ ಅಂಗಗಳಿಗೆ ಸಹ ತೊಂದರೆ ಬರಬಹುದು. ಹೆವಿ ಮೆಟಲ್ಸ್ ಕಿಡ್ನಿ ಮೇಲೆ ಪರಿಣಾಮ ಬರಬಹುದು, ಲಿವರಿನ ಮೇಲೆ ಪರಿಣಾಮ ಬರಬಹುದು, ಮತ್ತೆ ಈ ಹಚ್ಚಿದಂತ ಕಲರ್ ಇರುವಂತಹ ವಸ್ತುಗಳು ಬೇರೆ ಕಡೆಗೆ ಹೋಗ್ತದೆ, ಅಲ್ಲೇ ಹಚ್ಚಿದಲ್ಲಿ ಮಾತ್ರ ಇರುವುದಿಲ್ಲ, ಬ್ಲಡ್ ಸ್ಟ್ರೀಮ್ ಅಲ್ಲಿ ಆಗಿ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಸಮಸ್ಯೆಗಳು ಬರಬಹುದು.
0: ನಾವು ಚುಚ್ಚಿದಾಗ ಯಾವಾಗ್ಲೂ ಕೂಡ ಆ ಪದರದಲ್ಲೇ ನಿಲ್ತದ ಅಥವಾ ಅದು ಒಳಗೆ ಅಥವಾ ಹೊರಗೆ ಬರುವಂತಹ ಚಾನ್ಸ್ ಗಳು ಉಂಟಾದ್ರೆ?
1: ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು, ಸ್ವಲ್ಪ ಜಾಸ್ತಿ ಒಳಗೆ ಹೋದ್ರೆ ಅದು ಮೈಯಿಂದ ಎಳ್ಕೊಂಡು ಬೇರೆ ಕಡೆಗೆ ಹೋಗ್ತದೆ, ತುಂಬಾ ಮೇಲೆ ಹಾಕಿದ್ರೆ ಅದು ಚರ್ಮದೊಟ್ಟಿಗೆ ಹೊರಗೆ ಹೊಸ ಚರ್ಮ ಬರುವಾಗ ಹಳೆ ಚರ್ಮದೊಟ್ಟಿಗೆ ಉದುರಿ ಹೋಗ್ಬಹುದು. ಸೊ ಆ ಕಲರ್ ವೇರಿಯೇಷನ್ ಬರಬಹುದು.
0: ಈಗ ಇದರಲ್ಲಿ ಅಲರ್ಜಿ ಆಗುವಂತಹ ಚಾನ್ಸ್ಗಳು ಉಂಟಾ?
1: ಅಲರ್ಜಿ ಆಗುದು ತುಂಬಾ ಜನರಿಗೆ ಇರ್ತದೆ, ಅದಕ್ಕೆ ಕಲರ್ ಅಲರ್ಜಿ ಬರುವಂತದ್ದು ಅಥವಾ ಕೆಮಿಕಲ್ಗೆ ಅಲರ್ಜಿ ಬರಬಹುದು, ಕಜ್ಜುಗಳಾಗ್ಬಹುದು, ಅಲ್ಲಿ ತುರಿಕೆ ಬಂದು ಒಣಗದಂತ ಗಾಯಗಳು ಬರಬಹುದು, ಇನ್ಫೆಕ್ಷನ್ಸ್ ಆಗ್ಬಹುದು.
0: ಈ ಹಚ್ಚೆಯನ್ನು ಹಾಕ್ಲಿಕ್ಕೆ ಏನಾದರೂ ಸ್ಪೆಷಲೈಸೇಷನ್ ಅಂತ ಬೇಕಾಗ್ತದ? ಹೇಗೆ?
1: ಈಗ ಹೆಚ್ಚಾಗಿ ನೀವು ನೋಡಿದ್ರೆ ಒಂದು ಹೆಚ್ಚಿನವರು ಸಹ ಈಗ ಟ್ಯಾಟೂ ಆರ್ಟಿಸ್ಟ್ ಅಂತ ಹೇಳಿ ಮಾಡುವಂತದ್ದು ಅಥವಾ ನಾರ್ಮಲ್ ಟ್ಯಾಟೂ ಈಗ ವಂಶ ಪಾರಂಪರವಾಗಿ ಅವರ ತಂದೆ ಕರೆದ ಕಸಬು ಟೈಪ್ ಆ ತರ ಮಾಡಿರ್ಲಿಕ್ಕೂ ಸಾಕು, ಹೆಚ್ಚಿನದ್ದು ಸಹ ಆರ್ಟಿಸ್ಟ್ ಟೈಪೇ ಮಾಡೋದು. ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಮಾಡುವಂತದ್ದು ಕಡಿಮೆ, ಮಜದಾಗೆ ಕಾಣುವಂತದ್ದು ಮಾಡ್ಲಿಕ್ಕೆ ಇದು ಚರ್ಮದ ಡಾಕ್ಟರ್ಗಳು ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗ್ತದಂದ್ರೆ ಟ್ಯಾಟೂ ಅಥವಾ ಹಚ್ಚೆ ಹಾಕಿಸುವಾಗ ಹಾಕ್ಬೇಕಂತ ಅನಿಸ್ತದೆ, ಆದ್ರೆ 6 ತಿಂಗಳಾಗುವಾಗ ನಮ್ಮ ಮನ್ಸು ಬದಲಾಗ್ಬಹುದು, ಆವಾಗ ವಾಪಸ್ ತೆಗಿಬೇಕಂತ ಹೇಳುವ ಮನ್ಸಾಗ್ತದೆ, ಆವಾಗ ಸಮಸ್ಯೆ ಶುರುವಾಗೋದು.
0: ಈ ಟ್ಯಾಟೂ ಹಾಕುವಾಗ ಅದರ ಈ ಕಲರ್ನ ಜೊತೆ ಅದನ್ನ ಹಾಕುವಂತಹ ಒಂದು ವಸ್ತು, ನೀಡಲ್ ಅಥವಾ ಏನಿದೆ ಅದು ಮುಖ್ಯ ಆಗ್ತದೆ ಹೇಗೆ?
1: ಹೌದು, ಈಗ ಎಚ್ ಐ ವಿ ಹೆಪಟೈಟಿಸ್ ಬಿ ಇರುವಂತ ಕಾಲದಲ್ಲಿ ಸೂಜಿಯನ್ನು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಉಪಯೋಗಿಸಬಾರದು. ಸೊ ಸ್ಟೆರಿಲೈಸ್ಡ್ ನೀಡಲ್ಸ್, ಅದು ಇಂಜೆಕ್ಷನ್ಗೆ ಚುಚ್ಚುಮದ್ದಿಗೆ ಆದ್ರಿರ್ಲಿ ಅಥವಾ ಹಚ್ಚೆ ಹಾಕ್ಲಿಕ್ಕೆ ಇರಲಿ, ನೀಡಲ್ ಸ್ಟೆರಿಲೈಸೇಷನ್ ಡೆಫಿನೆಟ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಹೈಜೀನ್ ಅಥವಾ ಶುಚಿತ್ವ ಇಲ್ಲದಿದ್ರೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ.
0: ಸಾಮಾನ್ಯವಾಗಿ ಹಚ್ಚೆ ಹಾಕುವವರು ಈ ತರದನ್ನು ಮಾಡುವಂತ ಕ್ರಮ ಉಂಟಾ ಹೇಗೆ?
1: ಅದಕ್ಕೆ ಗೈಡ್ ಲೈನ್ಸ್ ಅಂತ ಹೇಳಿ ಇರ್ಲಿಕ್ಕಿಲ್ಲ, ಫಾಲೋ ಮಾಡಬಹುದು, ಮಾಡದಿರ್ಬಹುದು, ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕ್ರಮ ಅಂತೇಳಿ ಹಾಗೆ ಇಲ್ಲ. ಅದು ಅವರವರಿಗೆ ಇಷ್ಟ ಆದ್ರೆ ಮಾಡ್ಲಿಕ್ಕೂ ಸಾಕು, ಮಾಡ್ಲೇಬೇಕು, ಹಾಗೆ ಅದನ್ನು ಸೂಪರ್ವೈಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು.

0: ಸರಿ, ಈಗ ಇದು ಮಾಡಿದ ಮೇಲೆ ಈಗ ನಮಗೆ ತೆಗೆಯಬೇಕು ಅಂತ ಆದ್ರೆ ಅದಕ್ಕೇನಾದ್ರೂ ವಿದ್ಯೆಗಳು, ಅದಕ್ಕೇನಾದ್ರೂ ಒಂದು ಪರಿಹಾರ ಉಂಟಾ?
1: ಸಣ್ಣದೀಗ ಒಂದು ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ನಷ್ಟು ದೊಡ್ಡ ಟ್ಯಾಟೂ ಆದ್ರೆ ಅದನ್ನು ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಒಳಗೆ ಸ್ಟಿಚ್ ಹಾಕಿ ಆ ಚರ್ಮವನ್ನು ತೆಗೆದು ಬಿಡಬಹುದು. ಆದ್ರೆ ಅದಕ್ಕಿಂತ ದೊಡ್ಡದಾದ್ರೆ ಈಗ 5 ಸೆಂಟಿಮೀಟರ್, 10 ಸೆಂಟಿಮೀಟರ್, ಒಂದು ಟಿ ಶರ್ಟ್ ನಷ್ಟು ದೊಡ್ಡ ಜಾಗ ಅಥವಾ ಅಂಗೈಯಷ್ಟು ದೊಡ್ಡ ಜಾಗ ಇದ್ರೆ ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ ಆಗ್ಲಿಕ್ಕಿಲ್ಲ. ಆವಾಗ ಲೇಸರ್ ಚಿಕಿತ್ಸೆ ಉಪಯೋಗಿಸ್ತಾರೆ. ಲೇಸರ್ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ನಮೂನೆ ಲೇಸರ್ಸ್ ಉಪಯೋಗಿಸಿ ಅದನ್ನು ಟ್ಯಾಟೂ ಅನ್ನ ವೇಪೋರೈಸ್ ಮಾಡಬಹುದು, ಅಂದ್ರೆ ಅದು ಬ್ಲಾಸ್ಟ್ ಆದಾಗೆ.
0: ಈ ಟ್ಯಾಟೂ ತೆಗೆಯುವಂತ ಲೇಸರ್ ಚಿಕಿತ್ಸೆ ಮಾಡುವುದಿದ್ರೆ ಅದು ಎಷ್ಟು ಸಮಯದ್ದು, ಅದನ್ನ ಮಾಡ್ಲಿಕ್ಕೆ ಮೆಥಡ್ ಗಳು ಅಂತ ಏನಾದ್ರೂ ಉಂಟಾ? ಹೇಗೆ
1: ಹೆಚ್ಚಾಗಿ ಯೂಸ್ ಮಾಡೋದು ಎಂಡಿಯಾಗ್ ಲೇಸರ್ ಅಂತೇಳಿ. ಎಂಡಿಯಾಗ್ ಲೇಸರ್ ಅಲ್ಲಿ 2 ಅಥವಾ 3 ವಾರಕ್ಕೆ ಒಂದ್ ಸಲದಾಗೆ ಚಿಕಿತ್ಸೆ ಮಾಡಿದ್ರೆ ಒಂದು 8-10 ಸಲ ಬೇಕಾಗಬಹುದು. ಮಾಡ್ಲಿಕ್ಕೆ ಒಂದು 5-10 ನಿಮಿಷ 15 ನಿಮಿಷ ಹಿಡಿಬಹುದು. ಆದ್ರೆ 2-3 ವಾರಕ್ಕೆ ಒಂದ್ ಸಲದಾಗೆ ಒಂದು 8-10 ಸಲ ಬೇಕಾಗಬಹುದು. ಈವನ್ ಸ್ವಲ್ಪ ಹೆಚ್ಚು ಬೇಕಾಗ್ಲಿಕ್ಕೂ ಸಾಕು. ಅದು ಎಷ್ಟು ಕಲರ್ ಇದೆ, ಎಷ್ಟು ಡೆಪ್ತ್ ಅಲ್ಲಿ ಇದೆ, ಎಷ್ಟು ಆಳದಿಲ್ಲ ಅಂತದ ಮೇಲೆ ವ್ಯತ್ಯಾಸ ಆಗ್ಬಹುದು. ಅಥವಾ ಕಲರ್, ಈಗ ಕೆಲವು ಕಲರ್ ಅನ್ನ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಎಲ್ಲ ಲೇಸರ್ ಎಲ್ಲದಕ್ಕೆ ಕಲರಿಗೆ ವರ್ಕ್ ಆಗುದಿಲ್ಲ. ಹಳದಿ, ಕೆಂಪು, ಅದು ವರ್ಕ್ ಆಗದೆ ಇರಬಹುದು. ಮಸಿಯಾಗಿ ಹಾಗೆ ಹಾಕುವಂತ ಮಚ್ಚೆಗಳು, ಹಚ್ಚೆಗಳು ತೆಗಿಲಿಕ್ಕೆ ಸುಲಭ.
0: ಆ ಸಮಯದಲ್ಲಿ ಅವರಿಗೆ ಈ ತರ ಟ್ರೀಟ್ಮೆಂಟ್ ಕೊಡುವಾಗ ಈ ಚರ್ಮಕ್ಕೆ ಏನಾದ್ರೂ ಕೂಡ ಬೇರೆ ಎಫೆಕ್ಟ್ ಆಗುವಂತ ಚಾನ್ಸ್ ಗಳು ಉಂಟಾ?
1: ಆಗ್ತದೆ, ಸ್ವಲ್ಪ ಕೆಂಪಾಗ್ಬಹುದು, ಸ್ವಲ್ಪ ತುರಿಸಿದಾಗ ಆಗ್ತದೆ. ಆ ಟ್ರೀಟ್ಮೆಂಟ್ ಇರುವ ಟೈಮಲ್ಲಿ ಸ್ವಲ್ಪ ಕೆಂಪಾಗ್ತದೆ ಆ ಜಾಗ. ಬಿಸಿಲಿಗೆ ಹೋದ್ರೆ ಸ್ವಲ್ಪ ಇರಿಟೇಷನ್ ಆಗ್ಬಹುದು. ಲೇಸರ್ ಚಿಕಿತ್ಸೆ ಮಾಡಿದ ಜಾಗವನ್ನು ಅವರು ಬಿಸಿಲಿಂದ ಕವರ್ ಮಾಡಬೇಕಾಗ್ಬಹುದು.
0: ಈಗ ಈ 7-8 ಟೈಮ್ ನೀವು ಮಾಡಿದ ಮೇಲೆ ಅದು ಚರ್ಮ ಮೊದಲಿನ ಹಾಗೆ ಬರ್ತದ?
1: ಮೊದಲಿನ ಹಾಗೆ ಎಲ್ಲರಿಗೆ ಬರುವುದಿಲ್ಲ. ಅದಕ್ಕೆ ಶ್ಯಾಡೋ ಎಫೆಕ್ಟ್ ಅಂತ ಹೇಳ್ತಾರೆ. ಈಗ ಒಂದು ಚಿತ್ರ ಬಿಡಿಸಿ ಆ ಚಿತ್ರವನ್ನು ರಬ್ಬರ್ ಅಲ್ಲಿ ಉಜ್ಜಿದ್ರೆ ಹೇಗೆ ಒಂದು ಶ್ಯಾಡೋ ಬರ್ತದೆ, ಅಂದ್ರೆ ಎಂಟಿ ನೆಗೆಟಿವ್ ಇಮೇಜ್ ನಾಗೆ ಕೆಲವು ಸರ್ತಿ ಅದರದ್ದು ಅದರ ಬಾರ್ಡರ್ ಕಾಣ್ತದೆ, ಚಿತ್ರ ಹೋಗಿರ್ತದೆ, ಆ ತರ ಪರಿಸ್ಥಿತಿ ಬರ್ತದೆ. ಸೊ ಎಲ್ಲರಿಗೆ 100% ಮೊದಲಿನ ಚರ್ಮ ಕೊಡ್ಲಿಕ್ಕೆ ಕಷ್ಟ ಉಂಟು. ಅದರಿಂದಾಗಿ ಹಾಕುದು ಬಾರಿ ಸುಲಭ, 1/2 ಗಂಟೆ 1 ಗಂಟೆಯಲ್ಲಿ ಮುಗಿತದೆ. ಅದರ ನಂತರ ತೆಗೆಯುವಂತದ್ದು ಅದರಿಂದ ತುಂಬಾ ಕಷ್ಟದ ಕೆಲಸ.
0: ಈಗ ಒಂದ್ಸಲ ತೆಗೆದು ಮತ್ತೆ ಹಾಕಿಸ್ಬೇಕು ಅಂತ ಕಂಡ್ರೆ ಆ ತರದ ಒಂದು ಟೆಂಪ್ಟೇಷನ್
1: ಇದೆ. ಆದ್ರೆ ಏನಾಗ್ತಂದ್ರೆ ಈಗ ಒಂದು ಹಚ್ಚೆ 5 ಸೆಂಟಿಮೀಟರ್ನ ಒಂದು ಹಚ್ಚೆ ಹಾಕಿದ್ದಾರೆ, ಯಾವ್ದೊಂದು ಹೆಸರು ಅಥವಾ ಎಂತ ರೆಪ್ರೆಸೆಂಟೇಷನ್ ಇರುವಂತದ್ದು, ಅದು ಹಾಕಿದ ಮೇಲೆ ಅದು ಪೂರ್ತಿ ಹೋಗದೆ ಅದೊಂದು ನೆಗೆಟಿವ್ ಇಮೇಜ್ ಆದ್ರೆ ಅದನ್ನು ಕವರ್ ಮಾಡ್ಲಿಕ್ಕೆ ಇನ್ನೊಂದು ಹಚ್ಚೆ ಹಾಕ್ತಾರೆ.
0: ಹಾಗಿದ್ರೆ ಹಚ್ಚೆ ಹಾಕಿಸುವಾಗ ಗಮನಿಸಬೇಕಾದಂತ ವಿಷಯಗಳೇನು?
1: ಹಚ್ಚೆ ಹಾಕುವಾಗ ಒಂದು, ನಾವ್ ಎಲ್ಲಿ ಹಚ್ಚೆ ಹಾಕಿಸ್ತೇವೆ, ಎನ್ವೈರನ್ಮೆಂಟ್ ಕ್ಲೀನ್ ಇದೆಯಾ ಇಲ್ವಾ. ಅದೊಂದು ಸೂಜಿ ಚಿಕಿತ್ಸೆ ಆದ ಕಾರಣ, ಸೂಜಿಯಲ್ಲಿ ಮಾಡುವಂತ ವಿಧಾನ ಆದ ಕಾರಣ, ಸೂಜಿ ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರ, ಸ್ಟೆರಿಲೈಸ್ಡ್ ಸೂಜಿಯ, ಮತ್ತೆ ಚರ್ಮ ಕ್ಲೀನ್ ಆಗಿ ಮಾಡ್ತಾ ಇದ್ದಾರ, ಅಲ್ಲ ಬಂದ ತಕ್ಷಣ ಹಾಗೆ ಮಾಡ್ತಾ ಇರೋದ, ಅದ್ರ ಮೇಲೆ ಚುಚ್ಚತಾ ಇರೋದ, ಮತ್ತೆ ಆಫ್ಟರ್ ಕೇರ್, ಅದರ ನಂತರ ಏನ್ ಕೇರ್ ಮಾಡಬೇಕಾದ್ದು, ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಮತ್ತೆ ಹೆಚ್ಚು ಕಲರ್ ಅನ್ನ ಚಿತ್ರ ಬರೆಸಲಿಕ್ಕೆ ಹೋದ್ರೆ ಹಳದಿ, ನೀಲಿ, ಅರಿಶಿನ, ಬೇರೆ ಬೇರೆ ಕಲರ್ ಹಾಕಿದಷ್ಟು ತೆಗಿಲಿಕ್ಕೆ ತುಂಬಾ ಕಷ್ಟ.
0: ಹಾಕಿಸ್ಬೇಕು ಅಂತ ಹೇಳಿದ್ರೆ 100 ಸಲ
1: ಯೋಚನೆ ಮಾಡಲೇಬೇಕು.
0: ಈ ಹಚ್ಚೆಯ ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂತದ್ದು ಅಂತ ಹೇಳಿದ್ರೆ ಹೇರ್ ಡೈ, ತಲೆಗೂದಲನ್ನ ಕಪ್ಪು ಮಾಡುವಂತ ಒಂದು ವಿಧಾನ. ಈ ಹೇರ್ ಡೈ ಅನ್ನ ಸಾಮಾನ್ಯವಾಗಿ ತುಂಬಾ ಜನ ಉಪಯೋಗಿಸುವಂತದ್ದುಂಟು. ಅದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ತಲೆಗೂದಲು ಬಿಳಿ ಆಗುವಂತದ್ದು. ಈ ತಲೆಗೂದಲು ಬಿಳಿ ಆಗ್ಲಿಕ್ಕೆ ಏನ್ ಕಾರಣ?
1: ತಲೆಕೂದಲು ಬಿಳಿ ಆಗ್ಲಿಕ್ಕೆ ತುಂಬಾ ಕಾರಣ ಇದೆ. ವಂಶ ಪರಂಪರವಾಗಿ ತಲೆಕೂದಲು ಬಿಳಿ ಆಗಿರ್ಬೋದು. ಆದ್ರೆ ಈಗ ನಾವು ನೋಡ್ತಾ ಇರೋದು ಏನಂದ್ರೆ 10 ವರ್ಷದ ಮಕ್ಕಳಲ್ಲಿ, 12 ವರ್ಷದ ಮಕ್ಕಳಲ್ಲಿ, ತುಂಬಾ ಸಣ್ಣ ಪ್ರಾಯದಲ್ಲಿ ಅವರ ತಂದೆ ತಾಯಿಗೆ 40 ವರ್ಷದಲ್ಲಿ ಕೂದಲು ಬಿಳಿ ಆಗಿರ್ತದೆ. ಆದ್ರೆ ಮಕ್ಕಳಿಗೆ 10 ವರ್ಷದಲ್ಲಿ, 15 ವರ್ಷದ 20 ವರ್ಷದ ಒಳಗೆ ಬಿಳಿ ಆಗ್ತಾ ಉಂಟು. ಇದಕ್ಕೆ ಪ್ರೀಮೆಚ್ಯೂರ್ ವೈಟ್ನಿಂಗ್ ಅಥವಾ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೆಸರು, ಕ್ಯಾನೈಟಿಸ್ ಅಂತೇಳಿ. ಆದ್ರೆ ಇದು ಒಂದು ರೀತಿಯಲ್ಲಿ ಅರ್ಲಿ ಏಜಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಅರ್ಲಿ ಏಜಿಂಗ್ ಅಂದ್ರೆ 20 ವರ್ಷದಲ್ಲೇ ನಾವು 40 ವರ್ಷದವರಾಗೆ. ಏಜಿಂಗ್ ಅಂತ ಹೇಳುವಂತ ಟರ್ಮಿನಾಲಜಿ ಅದು ಇಂಡಿವಿಜುವಲ್ ಆರ್ಗನ್ ಬೇಸ್ಡ್, ಅಂದ್ರೆ ಒಂದೊಂದು ಅಂಗಕ್ಕೆ ಏಜಿಂಗ್ ಇರ್ತದೆ. ಒಂದು ಮನುಷ್ಯನಿಗೆ 20 ವರ್ಷ ಆದ್ರೂ ಸಹ ಕೂದಲಿಗೆ 40 ವರ್ಷದ ಪ್ರಾಯದ ಲೆಕ್ಕ ಅದು ಬಿಳಿ ಆದ್ರೆ. ಸೊ ಏಜಿಂಗ್ ಅಂದ್ರೆ ಅರ್ಲಿ ಏಜಿಂಗ್. ಸೊ ಇದು ಲೈಫ್ ಸ್ಟೈಲ್ ಚೇಂಜ್ ಇಂದಲೇ ಬರುವುದು ಹೆಚ್ಚಿನದ್ದು. ಹೆಚ್ಚು ಹೆವಿ ಫುಡ್, ಅಂದ್ರೆ ನಮ್ಮ ವ್ಯಾಯಾಮ ಅಥವಾ ಎಕ್ಸಸೈಸ್, ನಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್, ಎಷ್ಟು ನಾವು ವ್ಯಾಯಾಮ ಮಾಡ್ತೇವೆ ಅದಕ್ಕಿಂತ ಎಷ್ಟು ಹೆಚ್ಚು ಪಟ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡೋದು, ಆ ಕನ್ಸ್ಯೂಮ್ ಮಾಡಿದ ಆಹಾರವನ್ನು ನಮಗೆ ಕರಗಿಸ್ಲಿಕ್ಕೆ ಆಗದಿದ್ರೆ ಕೆಲವು ಏಜಿಂಗ್ ಬೇಗ ಬರ್ತದೆ. ಎಕ್ಸಾಂಪಲ್, ಹಾಲಿದು ಪ್ರಾಡಕ್ಟ್ಸ್, ಎಸ್ಪೆಷಲಿ ಪನ್ನೀರ್, ಚೀಸ್, ಮಯನೀಸ್, ಈ ತರ ಹಾಲಿಂದ ಮಾಡಿದಂತ ವಸ್ತುಗಳು, ಶುಗರ್ ಸಹ, ಸ್ವೀಟ್ ಆದ ವಸ್ತುಗಳನ್ನು ಹೆಚ್ಚು ಹೆಚ್ಚೆಚ್ಚು ಕನ್ಸ್ಯೂಮ್ ಮಾಡೋದು, ಮತ್ತೆ ವ್ಯಾಯಾಮ ಕಡಿಮೆ ಆಗ್ತಾ ಹೋದಾಗ ಈ ಇಂಬ್ಯಾಲೆನ್ಸ್ ಇಂದಾಗಿ ಕೂದಲು ಬಿಳಿ ಆಗ್ಬಹುದು. ಇನ್ ಅಡಿಷನ್ ಟು ಅದು ಈ ವಂಶ ಪಾರಂಪರ್ಯ ಇರುವಂತದ್ದು ಬ್ಲಡ್ ಅಲ್ಲಿ ಇರ್ತದೆ ಆಲ್ರೆಡಿ.
0: ಕೂದಲನ್ನ ಕಪ್ಪಾಗಿ ಬರುವಂತಹ ಕಲರ್ ಬರ್ತದೆ.

0: ಕಾರಣ ಏನು ಆಕ್ಚುಲಿ?
1: ನಾರ್ಮಲಿ ನಮ್ಮ ಮೈಗೆ ಚರ್ಮಕ್ಕೆ ಹೇಗೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್ ಹೇಗೆ ನಮ್ಗೆ ಚರ್ಮಕ್ಕೆ ಕಲರ್ ಕೊಡ್ತದ, ಅದೇ ಸೆಲ್ಗಳು ಕೂದಲಿನ ಬುಡದಲ್ಲಿ ಇರ್ತದೆ. ಸೊ ಕೂದಲಿನ ಬುಡ ಕೂದಲನ್ನು ನಮ್ಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ. ಅದೇ ಕಪ್ಪು ಕಲರ್ ಕೂದಲನ್ನು ಸಹ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ ನಮ್ಗೆ, ಅದನ್ನ ಬಿಸಿಲಿಂದ ಕವರ್ ಮಾಡುವಂತದ್ದು. ಕಪ್ಪು ಕಲರ್ ಕೂದಲಲ್ಲಿ ಇದ್ರೆ ಹೆಲ್ತಿ ಅಂತೇಳಿ ನಮ್ಗೆ ಪರ್ಸೆಪ್ಷನ್, ಕಪ್ಪು ಕಲರ್ ಕೂದಲಿಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ, ಆಂಟಿ ಆಕ್ಸಿಡೆಂಟ್ ಆಗಿ. ಮೆಲನಿನ್ನ ಕೆಲಸ ಅದು.
0: ಈಗ ಕೂದಲು ಬಿಳಿಯಾದ ಕೂಡಲೇ ಒಂದು ಸಾಮಾನ್ಯ ಆಸೆಗಳಿರ್ತೇವೆ, ಅದನ್ನು ಕಪ್ಪು ಮಾಡಬೇಕು ಅಂತ. ಕಪ್ಪು ಮಾಡಲಿಕ್ಕೆ ಈಗ ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾರೆ, ಮುಖ್ಯವಾಗಿ ಡೈ. ಈ ಡೈ ಅನ್ನುವಂಥದ್ದು ಉಪಯೋಗಿಸುವಂತಹದ್ದು ಅದು ಏನದು?
1: ಡೈ ಅಂತ ಹೇಳಿದ್ರೆ ಒಂದು ಟೈಪ್ ಕಲರ್, ಕೂದಲಿಗೆ ಹಾಕುವಂತ ಈ ಕಲರ್ಗಳು, ಕಲರ್ ಕೊಡುವಂತ ವಸ್ತುಗಳು ಹೆಚ್ಚಾಗಿ ಮೊದಲಿನ ಕಾಲದಲ್ಲಿ ಉಪಯೋಗಿಸಿದ್ದದ್ದು ಮದರಂಗಿ ಅಂತ ಹೇಳಿ ನಮ್ಮ ಊರಿನಲ್ಲಿ ಹೇಳುವಂತದ್ದು. ಮದರಂಗಿ ಸೊಪ್ಪು, ಮೆಹಂದಿ, ನಮ್ಮ ಹಿತ್ತಲಲ್ಲಿ ಇರುವಂತ ಗಿಡದ್ದೇ ಅದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ರು. ಆದ್ರೆ ಇದರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಹುಡಿ ಮಾಡಿ ಪೇಸ್ಟ್ ಮಾಡಿ 2 ಗಂಟೆ ಕೂತ್ಕೊಳ್ಬೇಕು. 2 ಗಂಟೆ ಕಾಲ ಕೂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಅಷ್ಟು ಸಮಯ ಯಾರತ್ರ ಇಲ್ಲ. ಅದರಿಂದಾಗಿ ಈಗ ಹೊಸ ಹೇರ್ ಡೈ ಬಂದಿದೆ, ಅದರಲ್ಲಿ ಕೆಮಿಕಲ್ಸ್ ಇರ್ತದೆ. ಕೆಮಿಕಲ್ ಬೇಸ್ಡ್ ಹೇರ್ ಡೈ ಅಲ್ಲಿ ಉಪಯೋಗ ಏನಂತ ಹೇಳಿದ್ರೆ, ಕೂದಲ ಕಲರ್ ತಕ್ಷಣ ಬರ್ತದೆ 10 ನಿಮಿಷದಲ್ಲಿ, ಕಾಯುವ ಸಮಯ ಬರೀ 10 ನಿಮಿಷ. ಮತ್ತೆ ಅದು ಪರ್ಮನೆಂಟ್ ಹೇರ್ ಡೈ. ಪರ್ಮನೆಂಟ್ ಹೇರ್ ಡೈ ಅಂದ್ರೆ ನಮ್ಗೆ ಒಂದೊಂದು ಕೂದಲಿದು ಎಳೆ ನಮ್ಮ ಹಿಡಿಸುಡಿಯಾಗೆ ಬ್ರೂಮ್ ಸ್ಟಿಕ್ಕಿನಾಗಿರ್ತದೆ, ಅದರಲ್ಲಿ ತುಂಬಾ ಫೈಬರ್ಸ್ ಇರ್ತದೆ. ಸೊ ಈ ಕಲರ್ ಅದರ ಒಳಗೆ ಹೋಗ್ತದೆ, ಯಾವುದು ಈ ಪರ್ಮನೆಂಟ್ ಹೇರ್ ಡೈ. ಆದ್ರೆ ಮೆಹಂದಿ ಅದರ ಮೇಲೆ ಕೋಟ್ ಮಾಡ್ತದೆ, ಅದರ ಕೂದಲಿನ ಒಳಗೆ ಹೋಗುದಿಲ್ಲ. ಅದರಿಂದಾಗಿ ಮೆಹಂದಿ ಹಾಕಿದ ಕೂದಲು ಯಾವಾಗ್ಲೂ ಸ್ಮೂತ್ ಆಗಿರ್ತದೆ, ಹೇರ್ ಡೈ ಹಾಕಿದ್ದು ಕೂದಲು ರಫ್ ಆಗಿರ್ತದೆ, ಯಾಕಂದ್ರೆ ಅದು ಕೂದಲಿನ ಒಳಗೆ ಹೋಗುವಂತದ್ದು.
0: ಈಗ ಈ ಹೇರ್ ಡೈ ಇಂದಾಗಿ ಏನಾದರೂ ತೊಂದರೆಗಳು ಉಂಟಾ?
1: ಹೇರ್ ಡೈಯಲ್ಲಿ ಹೆಚ್ಚಾಗಿ ಬರುವಂತ ಸಮಸ್ಯೆ ಅಲರ್ಜಿ. ಹೆಚ್ಚಿನವರಿಗೆ ಬರದೇ ಇರಬಹುದು, ಆದ್ರೆ ಒಂದ್ಸಲ ಬಂದ್ರೆ ಮತ್ತೆ ಹಾಕ್ಲಿಕ್ಕೆ ಕಷ್ಟ. ಹಚ್ಚಿದ ತಕ್ಷಣ ಒಂದು ಅಥವಾ 2 ದಿವಸದಲ್ಲಿ ತಲೆಯೆಲ್ಲ ಹುಣ್ಣಾಗಿ ನೀರ್ ಬರುವಂತದ್ದು, ಚರ್ಮ ಸ್ವೆಲ್ಲಿಂಗ್ ಬರ್ತದೆ, ಚರ್ಮದಲ್ಲಿ ಊತ ಆಗ್ತದೆ. ಆ ಊತವೇ ಕಣ್ಣಿನ ಹತ್ರ ರೆಪ್ಪೆವರೆಗೆ ಬಂದು ಅದು ಕಣ್ಣು ಊದಿಕೊಳ್ಬಹುದು, ಮುಖ ಊದಿಕೊಳ್ಬಹುದು, ಮತ್ತೆ ಜ್ವರ ಸಹ ಬರಬಹುದು.
0: ಇದಕ್ಕೆ ಏನಾದ್ರೂ ಕೂಡ ಅಲರ್ಜಿಗಳಿಗೆ ಏನಾದ್ರೂ ಪರಿಹಾರ ಅಂತ ಉಂಟಾ?
1: ಒಂದನೇದು ಹೇರ್ ಡೈ ಉಪಯೋಗಿಸೋದು ನಿಲ್ಲಿಸಬೇಕಾಗ್ತದೆ. ಔಷಧಿ ತಿಂದು ಈಗ ಫಾರ್ಮಸಿ ಅಂಗಡಿಗೆ ಹೋಗಿ ಮಾತ್ರ ಕೇಳಿದ್ರೆ ಮಾತ್ರ ಎಲ್ಲರಿಗೆ ಸಿಗುವಂತದ್ದೇ. ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋರು ತುಂಬಾ ಮಂದಿ ಇದ್ದಾರೆ. ಆದ್ರೆ ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋದು ಅದು ಆ ರೀತಿ ವಿಧಾನ ಒಳ್ಳೇದಲ್ಲ. ಯಾಕಂದ್ರೆ ಇವತ್ತು ಮೈ ರಿಯಾಕ್ಟ್ ಮಾಡ್ತಾ ಇದೆ, ಅದಂದ್ರೆ ಅದಕ್ಕೆ ಆಗುದಿಲ್ಲ ಅಂತ ತಿಳಿಸ್ತಾ ಇದೆ. ಕಪ್ಪು ಕಲರಿಗೆ ಇವತ್ತು ಅಲರ್ಜಿ, ನಾಳೆ ಆಹಾರದಲ್ಲಿ ಕೆಂಪು ಕಲರು, ಅರಿಶಿನ ಕಲರು, ಬೇರೆ ಕಲರ್ಗಳಿಗೆ ಅಲರ್ಜಿ ಶುರು ಆಗ್ಬಹುದು.
0: ಇದು ಕಲರಿಗೆ ಬರುವ ಅಲರ್ಜಿಯಾ?
1: ಕಲರಿಗೆ ಬರುವ ಅಲರ್ಜಿ
0: ಅಂದ್ರೆ ಆ ಕೆಮಿಕಲ್ಗೆ ಅಂತ ಅಲ್ಲ.
1: ಕೆಮಿಕಲ್ ಇಸ್ ಎ ಕಲರ್. ಕಪ್ಪು ಕಲರ್ ಕೊಡುವಂತದ್ದು ಒಂದು ಕೆಮಿಕಲ್. ಅಂತದೇ ಅದರ ಅಣ್ಣ ತಮ್ಮಂದ್ರು ಬೇರೆ ಕಲರ್ಗಳು ಇರ್ತಾರೆ, ಅದರ ಬೇರೆ ಕಲರ್, ಕೆಂಪು ಕಲರ್ ಆಹಾರದಲ್ಲಿರುವಂತದ್ದು. ಈಗ ಗೋಬಿ ಮಂಚೂರಿಯಲ್ಲಿ ಕೆಂಪು ಕಲರು, ಕ್ಷೀರದಲ್ಲಿ ಹಳದಿ ಕಲರು, ಅವೆಲ್ಲ ಕೆಮಿಕಲಿ ದೇ ಆರ್ ರಿಲೇಟೆಡ್. ಅವರೆಲ್ಲ ಅಣ್ಣ ತಮ್ಮಂದ್ರೆ ಅವರು.
0: ಈ ಫುಡ್ ಐಟಮ್ಸ್ ಅಲ್ಲಿ ಇದು ಅಲರ್ಜಿ ಆಗಿ ಮಾರ್ಪಡ್ತದೆ.
1: ಹೌದು, ರಿಯಾಕ್ಷನ್ ಅಂತೇಳಿ ನಮ್ಗೆ ಅನುಭವಿಸ್ಲಿಕ್ಕೆ ಸಿಕ್ಕಿದ್ರೆ, ಈಗ ತುರಿಕೆ ಕಜ್ಜು ಏನಾರು ಇದ್ರೆ ಹಾಕೋದು ನಿಲ್ಲಿಸುದು ಉತ್ತಮ.
0: ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ಅಂತ ಹೇಳಿ ಏನಾದ್ರೂ ಉಂಟಾ ಅನ್ನುವಂಥದ್ದು?
1: ಹೇರ್ ಡೈಗೆ ಆಲ್ಟರ್ನೇಟಿವ್ ಆಗಿರುವುದು ಇನ್ನೊಂದು ಹೇರ್ ಡೈ ಬರ್ತದೆ, ಅದು ಕೆಮಿಕಲ್ ಇದೆ, ಬಟ್ ಅದಕ್ಕೆ ಅಲರ್ಜಿ ಬರ್ಲಿಕ್ಕಿಲ್ಲ ಅಂತ ಹೇಳಿ ಕಷ್ಟ. ಅದು ಬಿಟ್ರೆ ಮದರಂಗಿ ಅದು ಅದಕ್ಕೆ ಏನು ತೊಂದರೆ ಆಗುದಿಲ್ಲ.
0: ಹೇರ್ ಡೈ ಉಪಯೋಗಿಸುವುದರಿಂದಾಗಿ ನಮಗೆ ಬೇರೆ ಯಾವ್ದಾದ್ರು ಕಾಯಿಲೆಗಳು ಇರುವಂತದ್ದು ಒಳಗೆ ಬರುವಂತಹ ಚಾನ್ಸಸ್ ಗಳು ಉಂಟಾ?
1: ಹೆಚ್ಚಾಗಿ ಇಲ್ಲ, ಆದ್ರೆ ಕೆಲವರು ಮೀಸೆ ಹತ್ರ ಹಚ್ಚಿದ್ರೆ ಒಳಗೆ ಉಸಿರಾಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾರೆ.
0: ಬೇರೆ ಬೇರೆ ಕಲರ್ಜಿಗೆ ಈಗ ಅಲರ್ಜಿಯನ್ನು ಉಂಟು ಮಾಡಿದ್ರೆ ಏನ್ ತೊಂದರೆಗಳಾಗ್ತವೆ ಅಂತ ಅನ್ನೋದು?
1: ನಮ್ಗೆ ಈಗ ಮನೆಯಲ್ಲೇ ಏನೊಂದು ಕಲರ್ಡು, ಈಗ ಅರಿಶಿನದ ಕೊಂಬು ತಂದು ನಾವೀಗ ಅರಿಶಿನ ಹುಡಿ ಮಾಡುವ ಕಾಲ ಕಮ್ಮಿ ಆಗಿದೆ. ಎಲ್ಲರೂ ಈಗ ಅರಿಶಿನ ಪುಡಿಯೇ ತರುದು ಅಂಗಡಿಯಿಂದ, ಕೆಂಪು ಮೆಣಸಿಗೆ ಮೆಣಸಿನ ಹುಡಿ ತರುದು. ಆ ಹುಡಿಯಲ್ಲಿ ಕಲರ್ಸ್ ಇರ್ಬೋದು, ಕೆಂಪು ಕಲರ್ ಇರ್ಬೋದು. ಅರಿಶಿನ ಅಂತೇಳಿ ನಾವು ಉಪಯೋಗಿಸ್ತಾ ಇರೋದ್ರಲ್ಲಿ ಅರಿಶಿನದ ಕಲರ್ ಇರ್ಬೋದು. ಅರಿಶಿನ ಕಲರ್ ಅಲ್ಲಿ ಅರಿಶಿನಕ್ಕೂ ಅರಿಶಿನ ಕಲರ್ಗೆ ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಅರಿಶಿನ ಹಾಕಿದ್ರೆ ಅರಿಶಿನದ ಪುಡಿಯಲ್ಲಿ ಅರಿಶಿನದ ಕಲರ್ ಉಂಟಾ ಇಲ್ವಾ ಅಂತೇಳಿ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅರಿಶಿನವೇ ಅರಿಶಿನ ಕಲರ್, ಅಲ್ಲದಿದ್ರು ಅದು ಹೆಚ್ಚು ಕಾಣ್ಲಿಕ್ಕೆ ರಂಗ್ ಬರ್ಲಿಕ್ಕೆ ಅರಿಶಿನದ ಕಲರ್ ಇರ್ಬೋದು. ಅದಕ್ಕೆ ಅಲರ್ಜಿ ಇದ್ರೆ ನಮ್ಗೆ ಹುಡುಕ್ಲಿಕ್ಕೆ ಕಷ್ಟ. ಮತ್ತೆ ಹೊರಗೆ ಈಗ ನಮ್ಮ ಮದುವೆ ಸಮಾರಂಭಗಳಿಗೆ ಹೋಗಿ ಹೊರಗೆದ ಊಟದಲ್ಲಿ ಹೆಚ್ಚಿನ ಫುಡ್ ಅಲ್ಲಿ ಈಗ ಒಂದು 10-12 ಊಟದ ಐಟಮ್ಸ್ ಇದ್ರೆ ಒಂದು ಏಳೆಂಟರಲ್ಲಿ ಕಲರ್ ಇರ್ತದೆ, ಅದನ್ನೆಲ್ಲ ತಿನ್ನೋದೇ ಕಷ್ಟ. ಮನೆಗೆ ಬಂದು ಒಂದು ದಿವಸ ಎರಡು ದಿವಸದಲ್ಲಿ ಮೈ ಎಲ್ಲ ಕಜ್ಜಾಗ್ಲಿಕ್ಕೆ ಶುರು ಆಗ್ತದೆ.
0: ಅದು ಈ ಹೇರ್ ಡೈ ಉಪಯೋಗಿಸುವುದರ ಬೇರೆ ಬೇರೆ ಇದು. ಅದರಿಂದ ಹೇರ್ ಡೈ ಅನ್ನು ನಿಲ್ಲಿಸುವುದೇ ಅದಕ್ಕೆ ಪರಿಹಾರ ಅಂತ.
1: ಹೇರ್ ಡೈ ಅಲರ್ಜಿ ಇರುವವರು ನಿಲ್ಲಿಸಬೇಕು, ಹೇರ್ ಡೈ ತೊಂದರೆ ಇಲ್ಲ ಅಂತ ಹೇಳುವವರು ಮುಂದುವರಿಸಬಹುದು ಬೇಕಿದ್ರೆ.
0: ಈಗ ಈ ಹೇರ್ ಡೈ ಹಾಗೆ ನಮಗೆ ಒಂದು ತಲೆ ಬಿಳಿಯಾಗುವುದರ ಹಾಗೆ ಇನ್ನೊಂದು ಕಂಡು ಬರುವಂತಹದ್ದು ಮೈಯಲ್ಲಿರುವಂತಹ

0: ಬಿಳಿ ಪ್ಯಾಚಸ್, ವೈಟ್ ಪ್ಯಾಚಸ್, ಇದು ಬರಲಿಕ್ಕೆ ಕಾರಣಗಳೇನು?
1: ಇದು ಈಗದ ಮಟ್ಟಿಗೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೆಸರು. ಅಂದ್ರೆ ನಮ್ಮ ಮೈಯಲ್ಲಿರುವಂತ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್, ಅದೇನು ಕಲರ್ ಕೊಡುವಂತ ಅಂಗಾಂಶಗಳಿದೆ, ಅದನ್ನು ನಮ್ಮ ಮೈಯಲ್ಲಿರುವಂತ ಇಮ್ಯೂನ್ ಸಿಸ್ಟಮೇ ಡಿಸ್ಟ್ರಾಯ್ ಮಾಡ್ತದೆ. ಅಂದ್ರೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ ಅನ್ನೇ ಅದು ಸಾಯಿಸ್ತದೆ, ಅದರಿಂದಾಗಿ ಕಲರ್ ಬರುವುದಿಲ್ಲ ಆ ಜಾಗದಲ್ಲಿ.
0: ಇದಕ್ಕೆ ಏನಾದರೂ ಪರಿಹಾರಗಳು ಅಂತ ಏನಾದರೂ ಉಂಟಾ?
1: ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾಗ್ತದೆ. ಈಗ ಮೊದಲು ಬಿಳಿ ಕೂದಲಿಗೆ ಹೇಳಿದಾಗೆ ವೈಟ್ ಪ್ಯಾಚ್, ಅದೇ ರೀತಿ ಆಟೋಇಮ್ಯೂನ್ ಆದ್ರೂ, ಇದು ಆಟೋಇಮ್ಯೂನ್ ಆದ್ರೂ ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಈಗ ವ್ಯಾಯಾಮ ಮಾಡುವಂಥದ್ದು, ವೆಯ್ಟ್ ಅನ್ನು ಮೇಂಟೈನ್ ಮಾಡುವಂಥದ್ದು, ಆಹಾರದ ಪದ್ಧತಿಗಳನ್ನು

0: ಆ ಜಾಗದಲ್ಲಿ.
1: ಇದಕ್ಕೆ ಏನಾದರೂ ಪರಿಹಾರಗಳು ಅಂತ ಏನಾದರೂ ಉಂಟಾ?
0: ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾಗ್ತದೆ. ಈಗ ಮೊದಲು ಬಿಳಿ ಕೂದಲಿಗೆ ಹೇಳಿದಾಗೆ ವೈಟ್ ಪ್ಯಾಚ್, ಅದೇ ರೀತಿ ಆಟೋಇಮ್ಯೂನ್ ಆದ್ರೂ, ಇದು ಆಟೋಇಮ್ಯೂನ್ ಆದ್ರೂ ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಈಗ ವ್ಯಾಯಾಮ ಮಾಡುವಂಥದ್ದು, ವೆಯ್ಟ್ ಅನ್ನು ಮೇಂಟೈನ್ ಮಾಡುವಂಥದ್ದು, ಆಹಾರದ ಪದ್ಧತಿಗಳನ್ನು ಪರ್ಟಿಕ್ಯುಲರ್ಲಿ, ಈಗ ನಮ್ಗೆ ಎಷ್ಟು ಈಗ ನಾವು ಶಾರೀರಿಕವಾಗಿ ಹೆಚ್ಚು ಬರ್ನಿಂಗ್ ಇರುವಂತ ಕೆಲಸಗಳನ್ನು ಮಾಡಿದ್ರೆ, ಈಗ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಟೆನ್ನಿಸ್ ಆಡುವಂಥದ್ದು ಆ ಥರ ಇದ್ರೆ ಸ್ವಲ್ಪ ಹೆಚ್ಚು ತಿಂದರೂ ಏನಾಗುದಿಲ್ಲ. ಕಡಿಮೆ ಕೆಲಸ ಮಾಡೋದಿದ್ರೆ ಆಹಾರ ಕಡಿಮೆ ಬೇಕು. ಅದರ ಹೆಚ್ಚು ಕಮ್ಮಿ ಆದರೆ ಇಂಥ ಪ್ಯಾಚಸ್ ಬರಲಿಕ್ಕೂ ಸಾಧ್ಯತೆ ಇದೆ. ಎಸ್ಪೆಷಲಿ ಹಾಲಿನ ವಸ್ತುಗಳು, ಹಾಲಿನ ವಸ್ತುಗಳು ಹೆವಿ ಇರ್ತದೆ. ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇರೋದು ಪನ್ನೀರ್. ಪನ್ನೀರ್ ಅಂದರೆ ಈಗ ಪ್ರೋಟೀನ್ ಅಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯವೇ. ಆದರೆ 4 ಅಥವಾ 5 ಕ್ಯೂಬ್ ಪನ್ನೀರ್ ಆಗಬೇಕಿದ್ರೆ ಅದರಲ್ಲಿ 3/4 ಲೀಟರ್ ಹಾಲಿರ್ತದೆ. ಹಾಲನ್ನು ಒಡೆದು ಅದರ ಗಟ್ಟಿಯ ವಸ್ತು ಪೋರ್ಷನ್ ಅನ್ನು ಪನ್ನೀರ್ ಆಗಿ ಮಾಡುವಂಥದ್ದು. ಸೊ 3/4 ಲೀಟರ್ ಹಾಲು ಕುಡಿದ್ರೆ ನಮಗೆ ಅದನ್ನು ಕರಗಿಸುವ ಶಕ್ತಿ ಇದೆಯಾ ಅದನ್ನು ನಾವು ಫಸ್ಟ್ ನೋಡಬೇಕು. ನಮಗೆ ಅಷ್ಟು ವ್ಯಾಯಾಮ ಇದ್ರೆ ಅದಷ್ಟು ತಿನ್ಬಹುದು.
1: ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಕೇಳಿ ಬರ್ತಾ ಉಂಟು. ಇದಕ್ಕೆ ಕಾರಣಗಳೇನಿರ್ಬೋದು ಡಾಕ್ಟರ್?
0: ಹೆಚ್ಚಾಗಿ ಹೆವಿ ಅಥವಾ ರಿಚ್ ಫುಡ್, ಹೆವಿ ಫುಡ್, ಹಾಲಿನಂತ ವಸ್ತುಗಳು ಅಥವಾ ಸಕ್ಕರೆ ಇರುವಂತದ್ದು ಹೆಚ್ಚು ತಿಂದು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆಟೋಇಮ್ಯೂನ್ ಪ್ರೊಸೆಸ್ ಶುರುವಾಗಬಹುದು. ಅದರಿಂದಾಗಿ ಆ ಮೆಲನಿನ್ ತಯಾರಾಗುವಂತ ಸೆಲ್ ಅನ್ನು ಡ್ಯಾಮೇಜ್ ಮಾಡಿ ವೈಟ್ ಪ್ಯಾಚಸ್ ಬರುವಂತದ್ದು ತುಂಬಾ ಕಾಮನ್ ಆಗಿ ನೋಡ್ತೇವೆ. ಈಗ ಅದು ಈಗ ಕೋವಿಡ್ ನಂತರ ವ್ಯಾಯಾಮ ಕಮ್ಮಿ ಆದ ಮೇಲೆ ಆ ಪ್ರಾಬ್ಲಮ್ಗಳು ಹೆಚ್ಚು. ಈವನ್ ಮಕ್ಕಳಲ್ಲಿ ಸಹ ಕೋವಿಡ್ ನಂತರ ಕೆಲವು ಮಕ್ಕಳು 5-10 ಕೆಜಿ ಹೆಚ್ಚಾಗಿದ್ದಾರೆ ಒಂದೇ ಸಮನೆ. ಒಂದು ವರ್ಷದಲ್ಲಿ 10 ಕೆಜಿ ಹೆಚ್ಚಾಗಿದೆ. ಅದರ ನಂತರ ಅವರಿಗೆ ಈ ಆಟೋಇಮ್ಯೂನ್ ಡಿಸೀಸ್ ಅಥವಾ ನಮ್ಮ ಅಂಗಗಳ ಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟ್ ಆಗುವಂತ ಕಂಡೀಷನ್ಸ್ ಗಳು ಹೆಚ್ಚಾಗಿದೆ.
1: ಇದಕ್ಕೇನಾದ್ರೂ ಕೂಡ ಔಷಧಿಗಳು ಇಂಥದ್ದೇನಾದ್ರೂ ಪರಿಹಾರಗಳು ಉಂಟಾ?
0: ಇದೆ, ನಾರ್ಮಲ್ ಕ್ರೀಮ್ಸ್ ಇಂದ ಹಿಡಿದು ಬೇರೆ ಬೇರೆ ನಮೂನೆಯ ಮಾತ್ರೆಗಳು ಬರ್ತದೆ. ಫೋಟೋಥೆರಪಿ ಅಂತೇಳಿ ಲೈಟ್ ಟ್ರೀಟ್ಮೆಂಟ್ ಬರ್ತದೆ, ಕೆಲವು ಇಂಜೆಕ್ಷನ್ಸ್ ಇದೆ. ಸೊ ಅದಕ್ಕೆ ಅವರು ಯಾರಿಗೆ ಆ ತೊಂದರೆ ಇದೆ ಅವರು ತಜ್ಞ ವೈದ್ಯರ ಹತ್ರ ಹೋಗಿ ಸರಿಯಾದ ಡಯಾಗ್ನೋಸಿಸ್ ಮಾಡಿ ಬ್ಲಡ್ ಟೆಸ್ಟ್ ತಪಾಸಣೆ ಎಲ್ಲ ಮಾಡಿ ಅದಕ್ಕೆ ಬೇಕಾದ ಔಷಧಿಗಳನ್ನು ತಗೊಂಡ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಕಾಯಿಲೆ ಶುರುವಾಗುವಾಗಲೇ ಮಾಡಿದ್ರೆ ಹತೋಟಿಗೆ ಬರಬಹುದು.
1: ಆದ್ರೆ ಇದು ಅಡ್ವಾನ್ಸ್ ಆದ್ರೆ ಕಷ್ಟ.
0: ಕೆಲವರಿಗೆ ಸಹಾಯ ಆಗ್ತದೆ, ಆದ್ರೆ ಇನ್ನು ಕೆಲವರಿಗೆ ಔಷಧಿ ಮಾಡ್ತಾ ಇದ್ದಾಗ ಇಡೀ ಮೈ ವೈಟ್ ಆಗಿ ಬಿಡ್ತದೆ.
1: ಯಂಗ್ಸ್ಟರ್ಸ್ ಅಲ್ಲೇ ಹೆಚ್ಚಾಗಿ ಕಾಣುವಂತ ಈ ಮೊಡವೆ ಬರಲಿಕ್ಕೆ ಏನ್ ಕಾರಣಗಳು?
0: ಮೊಡವೆ ನಾರ್ಮಲ್ ಆಗಿ ಪ್ಯುಬರ್ಟಿ ಅಥವಾ ಅಡಾಲೆಸೆನ್ಸ್ ಏಜ್, ಈಗ 12-13 ವರ್ಷ ಆಗುವಾಗ ಮಕ್ಕಳಿಗೆ ಹುಡುಗಿಯರಲ್ಲಿ ಆದರೆ ಅವರಿಗೆ ಪೀರಿಯಡ್ ಶುರು ಆಗ್ತದೆ, ಹುಡುಗರಲ್ಲಿ ಅವ್ರಿಗೆ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಆ ಏಜ್ ಅಲ್ಲಿ ಹಾರ್ಮೋನ್ ವ್ಯತ್ಯಾಸ ಬರ್ತದೆ. ಹಾರ್ಮೋನ್ ಸಡನ್ ಆಗಿ ಹೆಚ್ಚಾಗುವಾಗ ಮೊಡವೆ ಅಥವಾ ಪಿಂಪಲ್ಸ್ ಬರುವುದು ಕಾಮನ್. ಅಂದ್ರೆ ಬರುವುದಿಲ್ಲ ಅಂತ ಏನಿಲ್ಲ, ಒಂದು 14-15 ವರ್ಷ ಆಗುವಾಗ ಒಂದು 4-5 ಮೊಡವೆ ಎಲ್ಲರ ಮುಖದಲ್ಲಿ ಇರ್ತದೆ.
1: ಹೌದು.
0: ಆದ್ರೆ ಹೆಚ್ಚು ಬರುವಾಗ ಈ ವೈಟ್ ಪ್ಯಾಚ್ಗೆ ಇದ್ದಾಗೆ ಇಂಥದೇ ಆಹಾರಗಳನ್ನು ಸ್ವೀಕರಿಸಿದ್ರೆ, ಹೆಚ್ಚು ಸಕ್ಕರೆ ಇರುವಂತದ್ದು, ಹಾಲಿರುವಂತದ್ದು, ಮತ್ತೆ ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆ ಮೊಡವೆಗಳು ದೊಡ್ಡ ಸಂಖ್ಯೆಯಲ್ಲಿ ಬರಲಿಕ್ಕೆ ಶುರು ಆಗ್ತದೆ. 50-100 ಮುಖದಲ್ಲಿ, ಬೆನ್ನು, ಎದೆಯಲ್ಲಿ, ಕೈಯಲ್ಲಿ, ತೋಳಲ್ಲೆಲ್ಲ ಬರುವಂತ ಸಾಧ್ಯತೆ ಇರ್ತದೆ. ಮತ್ತೆ ಅದು ಆ ಪಿಂಪಲ್ಸ್ ಅಥವಾ ಮೊಡವೆ ಹೋಗುವಾಗ ಕಡಿಮೆ ಆಗುವಾಗ ಅದು ಕಲೆ ನಿಲ್ತದೆ, ಗುಂಡಿಯಾಗಿ ಹೊಂಡದಾಗೆ ಕಾಣ್ತದೆ. ಅದು ಸರಿಪಡಿಸುವಂತ ಸಮಸ್ಯೆ. ಅದು ಅದನ್ನ ಹತೋಟಿಗೆ ತಂದ್ರೆ ಆ ಕಲೆಗಳನ್ನು ನಿಯಂತ್ರಿಸಬಹುದು.
1: ಈಗ ಇದು ಫಸ್ಟಿಗೆ ಕಂಡ ಕೂಡಲೇ ಎಲ್ಲರಲ್ಲಿ ಇರುವಂತದ್ದು ಅಂತ ಹೇಳಿ ಬಿಡುವಂತದ್ದು ಕೂಡ ಉಂಟು. ಇದಕ್ಕೇನಾದ್ರೂ ಕೂಡ ಸಾಮಾನ್ಯವಾಗಿ ಒಂದು ಪ್ರಿಕಾಷನ್ಸ್ ಅನ್ನ ತಗೊಂಡ್ರೆ ಕಡಿಮೆ ಮಾಡುವಂತದ್ದು ಉಂಟು ಆಗ್ಬೋದಾ?
0: ಅದೇ ಮೊಡವೆಯಲ್ಲಿ 4 ಸ್ಟೇಜ್. ಫಸ್ಟ್ ಇದು ಮುಳ್ಳು ಮುಳ್ಳಿನಾಗಿರುವಂತ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತೆ ರೆಡ್ ಸ್ಟೇಜ್, ಮತ್ತೆ ಕೀವ್ ಆಗಿರುವಂತದ್ದು, ಮತ್ತೆ ಕಲ್ ಕಟ್ಟಿದಾಗೆ ಗಂಟುಗಳ ಹತ್ರ ಬರುವಂತದ್ದು, ಕೀವು ಗುಳ್ಳೆಗಳು, ಸೋರುವಂತ ದೊಡ್ಡ ಕಲ್ ಕಟ್ಟಿದಂತದ್ದು ಕಲೆಗಳು. ಈ ಫಸ್ಟ್ ಸ್ಟೇಜ್ ಮುಳ್ಳು ಮುಳ್ಳಿನಾಗಿರುವಂತದ್ದು ಸರ್ವೇ ಸಾಮಾನ್ಯವಾಗಿ ಆ ಪ್ರಾಯದಲ್ಲಿ ಕಾಣುವಂತದ್ದೇ. 15-25 ವರ್ಷದಲ್ಲಿ ಬರುವಂತ ವಿಷಯವೇ. ಅದು ಏನು ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಅಲ್ಲಿ ಮೊಡವೆಯಾಗಿ ಮುಳ್ಳಿನಾಗೆ ಬಂದು ಅದು ಉದುರಿ ಹೋಗ್ತದೆ, ಅಲ್ಲಿಗೆ ಅದು ಗುಣ ಆಗ್ತದೆ, ಅದು ಕಲೆಯೂ ನಿಲ್ಲುವುದಿಲ್ಲ. ಯಾವಾಗ ಪಸ್ ಫೀಲ್ಡ್ ಅಥವಾ ರೇಷಿ ಬೊಕ್ಕೆ ಆಗಿ ಬರುವಂತದ್ದು, ಕೆಂಪು ಕಲೆಗಳ ಕೆಂಪು ಗುಳ್ಳೆಗಳಾಗಿ ಬರುವಂತದ್ದು, ಕಲ್ ಕಟ್ಟಿದಾಗೆ ಬೀಜದಾಗೆ ಚರ್ಮದ ಒಳಗೆ ಬಂದಾಗ ಅದಕ್ಕೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಮಾಡಬೇಕಾಗ್ತದೆ.
1: ಈಗ ಇದಕ್ಕೆ ಔಷಧಿಗಳು ಬೇಕಾದಷ್ಟು ಉಂಟಾ? ಹೇಗೆ
0: ಔಷಧಿಗಳಿದೆ? ಅದು ಈಗ ಕೀವು ಗುಳ್ಳೆ ಆದ್ರೆ ಆಂಟಿಬಯೋಟಿಕ್ ಇರ್ತದೆ, ಅದಕ್ಕೆ ಬೇಕಾದ ಸುಮಾರು ಟೈಪ್ ಇದೆ ಔಷಧಿ ಇದೆ. ಅಂದ್ರೆ ಹಚ್ಚುವಂಥದ್ದಿದೆ, ಹೊಟ್ಟೆಗೆ ತಗೊಳ್ಳುವಂಥದ್ದಿದೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈ ವಿಷಯಗಳನ್ನು ಗಣನೆಗೆ ತಗೊಂಡ್ರೆ ಅದು ಹತೋಟಿಗೆ ಬರಲಿಕ್ಕೆ ಸಹಕಾರಿಯಾಗುತ್ತದೆ. ಮತ್ತೆ ಕಲೆಗಳನ್ನು ನಿಯಂತ್ರಿಸಬಹುದು.
1: ಈ ಕಲೆಗಳು ಉಳ್ಕೊಂಡ್ರೆ ಅದನ್ನ ತೆಗೆಯುವಂತದ್ದು ಕೂಡ ಔಷಧಿಗಳಿದ್ದಾವೆ.
0: ಇದಾವೆ ಅಂದ್ರೆ ಈಗ ಒಂದು ವರ್ಷದ ಒಳಗೆ ಅವರು ವೈದ್ಯರನ್ನು ಸಂಪರ್ಕಿಸಿದ್ರೆ ಹಚ್ಚುವಂತ ಕ್ರೀಮ್ಗಳು ಕೊಡಬಹುದು ಕಲೆಗಳಿಗೆ. ಅದರ ನಂತರಕ್ಕೆ ಆದ್ರೆ ಲೇಸರ್ ಚಿಕಿತ್ಸೆ ಬೇಕಾಗಬಹುದು, ಡರ್ಮಾ ರೋಲರ್ ಅಂತ ಇದೆ, ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್, ಅದೆಲ್ಲ ಸೂಜಿ ಚಿಕಿತ್ಸೆ, ಸೂಜಿಯ ತುದಿಯಲ್ಲಿ

0: ಕರೆಂಟ್ ಬರ್ತದೆ, ಅದು ಚರ್ಮಕ್ಕೆ ಕಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ತುಂಬಾ ತರದ ಆ ತರದ ಔಷಧಿಗಳಿದೆ, ಚಿಕಿತ್ಸೆಗಳು. ಆದ್ರೆ ರಿಸಲ್ಟ್ ಲೇಟ್ ಆದಷ್ಟು ನಿಮಗೆ ಒಂದು 30-50% ಅಷ್ಟೇ ವ್ಯತ್ಯಾಸ ಆಗ್ಬಹುದು. ಅದನ್ನು ಒಂದು 4-5 ಸಲ ಆಗಿ ಮಾಡಬೇಕಾಗ್ತದೆ, ತಿಂಗಳಿಗೆ ಒಂದು ಸಲದಾಗೆ 5-6 ಸಲ ಮಾಡಬೇಕಾಗ್ತದೆ. ಅದರ ಬದಲಿಗೆ ಆ ದೊಡ್ಡ ಕಿವುಗುಳ್ಳೆಗಳು ಬರದಾಗೆ ಪ್ರಿವೆಂಟಿವ್ ಮಾಡಿದ್ರೆ ಆ ಸ್ಕಾರ್ ಸ್ಟೇಜಿಗೆ ಹೋಗುದಿಲ್ಲ, ಕಲೆಗಳಾಗುದಿಲ್ಲ.
1: ಈ ಪ್ರಿವೆಂಟ್ ಮಾಡೋದು ಅಂದ್ರೆ ಹೇಗೆ?
0: ಅದು ಎಕ್ಸಸೈಸ್ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮತ್ತೆ ಸೆಕೆಂಡ್ ಸ್ಟೇಜಸ್ ಅಲ್ಲಿ ಎಸ್ಪೆಷಲಿ ಆ ಕಿವುಗುಳ್ಳೆಗಳಿರುವಾಗಲೇ ಔಷಧಿ ಮಾಡಿದ್ರೆ, ಹಚ್ಚುವಂತದ್ದು ಅಥವಾ ಹೊಟ್ಟೆಗೆ ತಗೊಳ್ಳುವಂತ ಔಷಧಿ ತಗೊಂಡ್ರೆ ಕಲೆಗಳಾಗುದು ತುಂಬಾ ಕಡಿಮೆ ಆಗುತ್ತೆ.
1: ಫುಡ್ನಿಂದಾಗಿ ಏನಾದರೂ ಕೂಡ ಬರುವಂತಹ
0: ಫುಡ್ಡಿಂದು ಅದೇ ಹೆಚ್ಚಾಗಿ ಸ್ವೀಟಿಷ್ ಫುಡ್ ಮತ್ತೆ ಹಾಲಿನ ಐಟಮ್ಸ್, ಅಥವಾ ಕೆಲವರೀಗ ಜಿಮ್ಮಿಗೆ ಹೋಗುವವರು ಆ ಏಜ್ ಅಲ್ಲಿ 18-20 ವರ್ಷದಲ್ಲಿ ಜಿಮ್ಮಿಗೆ ಹೋಗ್ಲಿಕ್ಕೆ ತುಂಬಾ ಉತ್ಸಾಹಕರಾಗಿರ್ತಾರೆ. ಅವರ ಫ್ರೆಂಡ್ಸ್ ಸೀನಿಯರ್ಸ್ ಯಾರು ನೋಡಿರ್ತಾರೆ, ಅದರಲ್ಲಿ ವೇ ಪ್ರೋಟೀನ್ ಅಥವಾ ವೇ ಪ್ರೋಟೀನ್ ಅಂತ ಹೇಳಿದ್ರೆ ಹಾಲಿಂದ ಮಾಡಿದಂತ ಪ್ರೋಟೀನ್, ಸೊ ಆ ಪ್ರೋಟೀನ್ ಅಂತ ಫುಡ್ಗಳು ತಿಂದ್ರೆ ಅಥವಾ ಪ್ರೋಟೀನ್ ಪೌಡರ್ ಅಲ್ಲಿ ಹಾರ್ಮೋನ್ಗಳು ಇರ್ಲಿಕ್ಕೂ ಸಾಕು, ಅಂತದರಿಂದಾಗಿ ಸ್ವಲ್ಪ ಮೊಡವೆ ಹೆಚ್ಚಾಗ್ತದೆ, ಅಂತದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಬಹುದು.
1: ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಕೊಡುವಂತಹ ಔಷಧಿಗಳು ಕೂಡ ತುಂಬಾ ಬದಲಾಗಿದ್ದಾವೆ, ಬೇಕಾದಂತಹ ಒಂದು ಔಷಧಿಗಳು, ಕೆಲವು ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ. ಒಂದು ವಿಭಾಗದ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಇಡೀ ದೆಹಕ್ಕಿಡೀ ಎಫೆಕ್ಟ್ ಆಗುವಂತಹ ಔಷಧಿಗಳಲ್ಲದೆ ಆ ಕಾಯಿಲೆಯ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ತಾಗುವಂತಹ ಔಷಧಿಗಳು ಕೂಡ ಬರ್ತಾ ಇದ್ದಾವೆ. ಇವುಗಳು ಈ ನಿಮ್ಮ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಬರ್ತವೆ ಹೇಗೆ?
0: ಹೌದು, ಮೊದಲು ಕಾಯಿಲೆಗಳಿಗೆ ಬ್ರಾಡ್ ಸ್ಪೆಕ್ಟ್ರಮ್ ಟ್ರೀಟ್ಮೆಂಟ್ ಅಂತ ಹೇಳಿ ಬರ್ತಿತ್ತು. ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ ಚರ್ಮದ ಎಸ್ಪೆಷಲಿ ಅಲರ್ಜಿಗೆ ಸ್ಕಿನ್ಗೆ ಹಚ್ಚಲಿಕ್ಕೆ ಸ್ಟೀರಾಯ್ಡ್ ಕ್ರೀಮ್ಸ್ ಇರ್ಬೋದು ಅಥವಾ ಹೊಟ್ಟೆಗೆ ತಗೊಳ್ಳುವಂತ ಔಷಧಿ ಇರ್ಬೋದು. ಈಗ ಏನಾಗಿದೆ ಅಂದ್ರೆ ಈಗ ಬಯಾಲಜಿಕಲ್ಸ್ ಅಂತ ಟ್ರೀಟ್ಮೆಂಟ್ ಬರ್ತಾ ಇದೆ. ಅದರಲ್ಲಿ ಟಾರ್ಗೆಟ್ ಟ್ರೀಟೆಡ್, ಟಾರ್ಗೆಟ್ ಅಂದ್ರೆ ಎಲ್ಲಿ ಕಾಯಿಲೆ ಇದೆಯಾ ಅಲ್ಲಿಗೆ ಅದು ಆಕ್ಷನ್ ಆಗುವಾಗಂತ ಇಂಜೆಕ್ಷನ್ಗಳು ಅಥವಾ ಮಾತ್ರೆಗಳು. ಈಗ ಇನ್ನು ನೆಕ್ಸ್ಟ್ 10 ವರ್ಷದಲ್ಲಿ ಪಾಲು ಹೆಚ್ಚಿರಬಹುದು, ಅದು ಹೆಚ್ಚು ಉಪಯುಕ್ತ ಇರಬಹುದು. ಆದ್ರೆ ಒಂದು ಸಮಸ್ಯೆ ಅಂದ್ರೆ ಈಗ ಹೊಸ ಔಷಧಿ ಆದ ಕಾರಣ ಹೆಚ್ಚು ಕಾಸ್ಟ್ಲಿ.
1: ಒಳ್ಳೇದು ಡಾಕ್ಟರ್ ಗಿರೀಶ್ ಅವರೇ, ಮುಖ್ಯವಾಗಿ ಆಧುನಿಕ ಯುಗದಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಕೆಲವು ಸಮಸ್ಯೆಗಳು, ಜೊತೆಗೆ ಕೆಲವು ಉಂಟು ಮಾಡಿದಂತಹ ಸಮಸ್ಯೆಗಳಿಂದ ಬರುವಂತಹ ಬೇರೆ ಬೇರೆ ತೊಂದರೆಗಳು, ಹಾಗೆ ಅದಕ್ಕೆ ಪರಿಹಾರ, ಇವುಗಳನ್ನ ತಾವು ಹೇಳಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿ ಅವರು.
2: ಗ್ರಾಮೀಣ ಅಂಚೆ ಯೋಜನೆ. ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ

0: ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು, ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು, ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು, ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ, ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ, ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ, 15-20 ವರ್ಷಗಳ ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ, ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ, ಇದು ಆಜೀವ ವಿಮೆಯಾಗಿದ್ದು 5 ವರ್ಷಗಳ ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದು

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸುಸ್ತಿ ನಿಯಮದೊಳಗವನಿ ಹೋಗಿ
1: ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳಿನ.
1: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಬೆಂಗಳೂರು, ಇನ್ನೇನು ಸಮಯ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಪಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದ್ದು 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದ ಬಳಿಕ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರೊಂದಿಗೆ

0: ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ದಾರ್ಥ ಪಾಡ್ಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು, ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8-10ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು, ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ, ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ಉದ್ದೇಶಗಳನ್ನು ಬದಿಗೊತ್ತಿ ಸಾಮೂಹಿಕವಾಗಿ ಎನ್ಯೂಮರೇಷನ್ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಈ ಸಂಬಂಧ ಶೀಘ್ರದಲ್ಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಪ್ರಮುಖರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳಿ. ನಿಗದಿತ ಸಮಯದೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ವಿಸ್ತರಣೆಯೂ ಆಗಬಹುದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ 1ರಿಂದ ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಬಿಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ, ವಿಬಿಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 ವರ್ಷಗಳಲ್ಲಿ 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕ

0: ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ದಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8 ಮತ್ತು 9 ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ, ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಗೆದ್ದು ಸತತ 6ನೇ ಜಯದೊಂದಿಗೆ ಫೈನಲ್ಗೆ ಪ್ರವೇಶಿಸಿದೆ. ಉಭಯ ತಂಡಗಳ ನಡುವಿನ ಈ ಪ್ರಶಸ್ತಿ ಹಣಾಹಣಿಯು ರೋಚಕ ಪೈಪೋಟಿಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಫಿಲಡೆಲ್ಫಿಯಾದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋ ತಂಡವನ್ನು ಎದುರಿಸಲಿದೆ. ಇದಕ್ಕೂ ಮುನ್ನ ಈಜಿಪ್ಟ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲ್ಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ ಶಿಂಟಾರೋ ಮೊಜಿಕ್ ಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕಾ ವಿರುದ್ದ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3-9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ, ಈಗ ಜನಪದ ಸಂಗೀತ ಕಾರ್ಯಕ್ರಮ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಎನ್ಪಿಎಸ್ ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, ಎನ್ಪಿಎಸ್ ಸಂಚಯ್ ಹಂಗಂದ್ರೇನು?
2: ಎನ್ಪಿಎಸ್ ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರೆಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು ಎನ್ಪಿಎಸ್ ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಎನ್ಪಿಎಸ್ ಸಂಚಯ್ನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಾಮಲದಿನ್ನಿಯ ಬಸವರಾಜ್ ಪಿ ಕೇಮ್ಲಾಪುರೆ ಮತ್ತು ಸಂಗಡಿಗರಿಂದ ಸಣ್ಣಾಟದ ಪದ.
4: ನಾರಾಯಣ ತಾಯಿ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಮಲದಿನ್ನಿಯ ಬಸವರಾಜ್ ಪಿ ಖೇಮ್ಲಾಪುರೆ ಹಾಗೂ ಸಂಗಡಿಗರಿಂದ ಸಣ್ಣಾಟದ ಪದ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ.
1: ನಡೆ ನುಡಿ
2: ನಡೆ ನುಡಿ
1: ನಡೆ ನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಾಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸಾಪ್ ಸಂದೇಶವನ್ನು ಕಳಿಸಬೇಕಾ, ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142. ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಇಂದು ನಾನು ನಿಮ್ಮೊಡನೆ ಒಂದು ಗಂಭೀರವಾದಂತಹ ಪ್ರಶ್ನೆಯನ್ನ ಚಿಂತಿಸಲು ನಿಮ್ಮನ್ನ ಆಹ್ವಾನಿಸ್ತೇನೆ. ಏನ್ ಗೊತ್ತಾ ಪ್ರಶ್ನೆ? ನಾವು ಯಾಕೆ ಇಷ್ಟೊಂದು ದ್ವೇಷವನ್ನ ಹೊತ್ಕೊಂಡಿದ್ದೇವೆ ಅಂತ. ಪ್ರತಿದಿನ ಬೆಳಿಗ್ಗೆ ನಾವೆದ್ದಾಗ ಸುದ್ದಿಗಳನ್ನ ನೋಡ್ತೇವೆ, ಯಾರೋ ಒಬ್ಬರು ಬೆಟ್ಟದಿಂದ ತಳ್ಳಿಬಿಟ್ಟಿದ್ದಾರೆ, ರೈಲಿನಲ್ಲಿ ಬಾಗಿಲು ಬಿಡಲಿಲ್ಲ ಅನ್ನೋ ಅಂತ ಸಣ್ಣ ಕಾರಣಕ್ಕಾಗಿ ಒಬ್ಬರನ್ನ ಕೊಂದಿದ್ದಾರೆ, ರಸ್ತೆಯಲ್ಲಿ ನಡೆಯುವಂತ ಕೋಪ, ಕುಟುಂಬದಲ್ಲಿ ನಡೆಯುವಂತ ಹಿಂಸೆ, ಧಾರ್ಮಿಕ ಮತ್ತು ಸಾಮಾಜಿಕ ಸಂಘರ್ಷಗಳು, ಯುದ್ಧಗಳು ಮತ್ತು ಪ್ರತಿಕಾರದ ಘಟನೆಗಳು ನಮ್ಮನ್ನ ಸುತ್ತುವರೆದಿದೆ. ಕೆಲವೊಮ್ಮೆ ಸುದ್ದಿಗಳನ್ನ ನೋಡಿದ ನಂತರ ಸಾಮಾನ್ಯ ಜೀವನ ನಡೆಸೋದಕ್ಕೂ ಭಯ ಆಗ್ತದೆ. ಜನರು ಹೆಚ್ಚು ಅಸಹನಶೀಲರಾಗಿದ್ದಾರೆ, ಹೆಚ್ಚು ಕ್ರೂರರಾಗುತ್ತಿದ್ದಾರೆ ಮತ್ತು ಇತರರಿಗೆ ನೋವುಂಟು ಮಾಡಲು ಹೆಚ್ಚು ಸಿದ್ಧರಾಗಿದ್ದಾರೆ ಅನ್ನುವಂಥ ಭಾವನೆ ನಿಮಗೆ ಮೂಡೋದಿಲ್ವಾ? ಏನಾಗ್ತಾ ಇದೆ ನಮ್ಮ ಸಮಾಜಕ್ಕೆ? ಕೊಲೆ ಮಾಡುವುದು ಯಾಕೆ ಇಷ್ಟೊಂದು ಸುಲಭವಾಗಿದೆ? ಪ್ರತಿಕಾರ ಯಾಕೆ ಜೀವನ ಶೈಲಿಯಾಗಿದೆ? ಕ್ಷಮಿಸಲು ಸಾಧ್ಯವಾಗದಷ್ಟು ನಮ್ಮ ಹೃದಯಗಳು ಯಾಕೆ ಕಠಿಣವಾಗಿವೆ? ಇವು ಕೇವಲ ಸಾಮಾಜಿಕ ಪ್ರಶ್ನೆಗಳಲ್ಲ, ಇದು ಆಳವಾದಂತಹ ನಮ್ಮ ಹೃದಯದಲ್ಲಿ ಬೇರೂರಿರುವಂತಹ ಪ್ರಶ್ನೆಗಳಾಗಿವೆ. ಇದು ನಮ್ಮ ಸಮಾಜವನ್ನಷ್ಟೇ ಅಲ್ಲ, ನಮ್ಮ ಹೃದಯಗಳನ್ನು ಪರಿಶೀಲಿಸಲು ನಮ್ಮನ್ನ ಆಹ್ವಾನಿಸ್ತಾ ಇದೆ. ಏನ್ ಗೊತ್ತಾ, ದ್ವೇಷವು ಹಿಂಸೆಯಿಂದ ಆರಂಭವಾಗುವುದಿಲ್ಲ, ಹೆಚ್ಚಿನ ಹಿಂಸಾತ್ಮಕ ಕೃತ್ಯಗಳು ಆಯುಧದಿಂದ ಆರಂಭವಾಗುವುದಿಲ್ಲ, ಅವು ಗಾಯಗೊಂಡ ಹೃದಯದಿಂದ ಆರಂಭವಾಗ್ತದೆ. ಒಬ್ಬ ವ್ಯಕ್ತಿ ಒಂದು ದಿನ ಬೆಳಗ್ಗೆ ಎದ್ದು ಹಠಾತ್ತನೆ ಹಿಂಸಾತ್ಮಕನಾಗುವುದಿಲ್ಲ. ಸಾಮಾನ್ಯವಾಗಿ ಅವನೊಳಗೆ ಹಲವು ವರ್ಷಗಳಿಂದ ಏನೋ ಒಂದು ವಿಷಯ ಬೆಳೆಯುತ್ತಾ ಇರುತ್ತದೆ. ಗುಣವಾಗದ ಗಾಯ, ಮರೆತು ಹೋಗದ ಅವಮಾನ, ಕ್ಷಮಿಸಲಾಗದ ದ್ರೋಹ, ಬಿಡಲಾಗದ ಕೋಪ, ನಿಧಾನವಾಗಿ ನೋವು ಅಸಮಾಧಾನವನ್ನ ಉಂಟು ಮಾಡುತ್ತದೆ. ಆ ಅಸಮಾಧಾನ ಕಹಿತನವಾಗ್ತದೆ, ಕಹಿತನ ದ್ವೇಷವಾಗ್ತದೆ, ದ್ವೇಷವು ಅಂತಿಮವಾಗಿ ಹಿಂಸೆಯ ರೂಪದಲ್ಲಿ ಹೊರಹೊಮ್ಮುತ್ತದೆ. ನಮಗೆ ಒಂದು ಮಹತ್ವದ ಸತ್ಯವೇನು ಗೊತ್ತಾ? ಮನುಷ್ಯನ ಹೃದಯದಲ್ಲಿ ಹುಟ್ಟುವ ಕೆಟ್ಟ ಭಾವನೆಗಳು ನಂತರ ಅವನ ಕ್ರಿಯೆಗಳಲ್ಲಿ ವ್ಯಕ್ತವಾಗ್ತದೆ. ಕೈಯಲ್ಲಿ ಹಿಂಸೆ ಕಾಣಿಸಿಕೊಳ್ಳುವ ಮೊದಲು ಅದು ಹೃದಯದಲ್ಲಿ ಬೇರ್ಬಿಟ್ಟಿರ್ತದೆ. ಆದ್ದರಿಂದಲೇ ನಮ್ಮ ಹೃದಯದ ಸ್ಥಿತಿ ಬಹಳ ಮುಖ್ಯವಾಗಿದೆ ಅಂತ ನನಗೆ ಅನಿಸುತ್ತೆ. ಈ ಪ್ರತೀಕಾರದ ಸಂಸ್ಕೃತಿಯನ್ನು ನೋಡುವಾಗ ಇಂದಿನ ಕಾಲದ ದೊಡ್ಡ ಸಮಸ್ಯೆಗಳಲ್ಲಿ ಒಂದೆಂದರೆ ಪ್ರತೀಕಾರವನ್ನು ಮಹಿಮೆ ಪಡಿಸಲಾಗ್ತದೆ. ಗ್ಲೋರಿಫೈಯಿಂಗ್ ರಿವೆಂಜ್, ಅವನಿಗೆ ಪಾಠ ಕಲಿಸ್ಲೇಬೇಕು, ಅವನ ಬಿಡಬೇಡ, ಸಮಾಧಾನವಾಗಲ್ಲ ನನಗೆ, ಅವನಿಗೇನಾದರೂ ಮಾಡೋ ತನಕ ನಾವು ಹಲ್ಮಸಿತೇವೆ. ಈ ರೀತಿಯಾದಂಥ ಸಂದೇಶಗಳನ್ನು ಎಲ್ಲೆಡೆ ನೋಡಿದರೂ ನಾವು ಕೇಳ್ತೇವೆ. ನಾವು ನೋಡುವಂಥ ಚಲನಚಿತ್ರಗಳು ಪ್ರತೀಕಾರವನ್ನು ವೈಭವೀಕರಿಸುತ್ತದೆ. ಸಾಮಾಜಿಕ ಜಾಲತಾಣಗಳು ಕೋಪವನ್ನ ಉತ್ತೇಜಿಸುತ್ತದೆ. ರಾಜಕೀಯ ಭಾಷಣಗಳು ವಿಭಜನೆ ಮತ್ತು ದ್ವೇಷವನ್ನ ಹೆಚ್ಚಿಸುತ್ತಲಿವೆ. ಫಲವಾಗಿ ಕ್ಷಮೆಯನ್ನ ದುರ್ಬಲತೆ ಎಂದು ನೋಡಲಾಗ್ತಾ ಇದೆ, ಸಹನೆಯನ್ನ ಮೂರ್ಖತನ ಎಂದು ಪರಿಗಣಿಸಲಾಗ್ತಾ ಇದೆ, ತಾಳ್ಮೆಯನ್ನ ರಾಜಿಯಾಗಿರುವುದು ಎಂದು ಅರ್ಥೈಸಲಾಗ್ತದೆ. ಇದೆಲ್ಲದರ ಮಧ್ಯದಲ್ಲಿ ನಾವೇನಾದರೂ ಒಂದು ಪ್ರಶ್ನೆ ಮಾಡಬೇಕಾ? ಪ್ರತೀಕಾರ ನಮ್ಮನ್ನು ಸಂತೋಷ ಪಡಿಸ್ತಾ ಇದೆಯಾ? ದ್ವೇಷ ನಮ್ಮ ಸಮಾಜವನ್ನ ಸುರಕ್ಷಿತವಾಗಿ ಇಡಲಿಕ್ಕೆ ಸಹಾಯ ಮಾಡ್ತಾ ಇದೆಯಾ? ಕೋಪವು ಶಾಂತಿಯನ್ನ ತಂದಿದ್ಯಾ? ಈ ಉತ್ತರ ಸ್ಪಷ್ಟವಾಗಿದೆ ಕಣ್ರಿ. ದ್ವೇಷವು ಮತ್ತಷ್ಟು ದ್ವೇಷವನ್ನ ಉಂಟು ಮಾಡ್ತಲಿದೆ, ಹಿಂಸೆ ಮತ್ತಷ್ಟು ಹಿಂಸೆಯನ್ನು ಹುಟ್ಟಿಸ್ತಾ ಇದೆ, ಪ್ರತೀಕಾರ ಹೊಸ ಗಾಯಗಳನ್ನ ಮಾತ್ರ ಸೃಷ್ಟಿಸ್ತಾ ಇದೆ. ಇದೆಲ್ಲವನ್ನ ನೋಡುವಾಗ ಇದರಿಂದೆ ಬಹಳ ಗಂಭೀರವಾಗಿರುವಂತಹ ಕಾರಣ ಇದೆ ಅಂತ ನಿಮ್ಗೆ ಅನ್ಸತ್ತಾ? ಬಹುಶಃ ನಮ್ಮ ಕಾಲದ ಅತಿ ದೊಡ್ಡ ದುರಂತವೇನೆಂದ್ರೆ ಏನ್ ಗೊತ್ತಾ? ಮಾನವನ ಹೃದಯದ ಕಠಿಣತೆ. ನಾವು ಕ್ಷಮಿಸುವ ಸಾಮರ್ಥ್ಯಗಳನ್ನ ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ಟಿದೇವಾ? ನಾವು ಕೇಳುವ ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಟ್ಟಿದೇವಾ? ನಾವು ಭಿನ್ನಾಭಿಪ್ರಾಯ ಹೊಂದಿದರೂ ಪರಸ್ಪರ ಗೌರವಿಸುವಂತಹ ಗುಣವನ್ನ ಕಳೆದುಕೊಂಡಿದ್ದೇವಾ? ನಾನು ಹೇಳದ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ನಾನು ನಿನ್ಗೆ ಮರ್ಯಾದೆ ಕೊಡ್ತೇನೆ, ಇಲ್ಲಾಂದ್ರೆ ನಾನು ಯಾಕೆ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೇವಾ? ನಾವು ಮತ್ತೊಬ್ಬ ವ್ಯಕ್ತಿಯ ಮಾನವೀಯತೆಯನ್ನ ಗುರುತಿಸುವುದನ್ನ ಮರೆತಿದ್ದೇವೆ. ಒಂದು ಕಾಲದಲ್ಲಿ ನಾವು ಒಬ್ಬರನ್ನೊಬ್ಬರು ಸಹಮಾನವರಾಗಿ ನೋಡ್ತಿದ್ವಿ, ಈಗ ನಾವು ಪರಸ್ಪರನ್ನ ಶತ್ರುಗಳಾಗಿ, ಅಡ್ಡಿಗಳಾಗಿ, ಅಪಾಯಗಳಾಗಿ ನೋಡಲು ಎಲ್ಲೋ ಒಂದ್ ಕಡೆ ಆರಂಭಿಸಿದ್ದೇವಾ ಅಂತ ನನಗೆ ಅನ್ಸತ್ತೆ. ಒಬ್ಬ ವ್ಯಕ್ತಿಯ ಘನತೆಯನ್ನ ನಾವು ಗುರುತಿಸಿದ ಕ್ಷಣದಲ್ಲಿ ಹಿಂಸೆ ಬಹಳ ಸುಲಭವಾಗ್ತದೆ ಕಣ್ರಿ. ಅವನನ್ನ

ಅವಮಾನಿಸುವುದು ಸುಲಭವಾಗ್ತದೆ, ಹೊರಗಿಡುವಂಥದ್ದು ಸುಲಭವಾಗ್ತದೆ, ಹಾನಿ ಮಾಡುವುದು ಸುಲಭವಾಗ್ತದೆ. ಮಾನವ ಇತಿಹಾಸದ ಎಲ್ಲ ದೊಡ್ಡ ದುರಂತಗಳು ಒಂದು ಗುಂಪು ಮತ್ತೊಂದು ಗುಂಪಿನ ಮಾನವೀಯತೆಯನ್ನ ನಿರಾಕರಿಸಿದಾಗಲೇ ಆರಂಭವಾಗ್ತದೆ. ನಾವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯು ನಮಗೆ ತಿಳಿಯದ ಒಂದು ಕಥೆಯನ್ನ ಹೊತ್ಕೊಂಡಿದ್ದಾನೆ. ಹೊರಗಡೆಯಿಂದ ನೋಡಕ್ಕೆ ಎಲ್ಲರೂ ಸಂತೋಷವಾಗಿ ಕಾಣಿಸ್ತಾರೆ, ಆದರೆ ಒಳಗಡೆ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಕೋಪಗೊಂಡ ವ್ಯಕ್ತಿ ಬಹುಶಃ ದುಃಖವನ್ನ ಹೊತ್ಕೊಂಡಿರಬಹುದು. ಕಠಿಣವಾಗಿ ಮಾತನಾಡುವಂತ ವ್ಯಕ್ತಿ ಭಯವನ್ನ ಅನುಭವಿಸುತ್ತಿರಬಹುದು. ನಮಗೆ ನೋವುಂಟು ಮಾಡಿದ ವ್ಯಕ್ತಿಯು ತನ್ನೊಳಗೆ ಆಳವಾದ ಗಾಯಗಳನ್ನ ಹೊತ್ತುಕೊಂಡಿರಬಹುದು. ನಾನು ಇದನ್ನೆಲ್ಲ ಹೇಳುವಾಗ ಇಲ್ಲಿ ನಾನು ತಪ್ಪನ್ನ ಸಮರ್ಥಿಸ್ತಾ ಇಲ್ಲ, ಆದರೆ ಮಾನವರ ಜೀವನದ ಸಂಕೀರ್ಣತೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾ ಇದ್ದೇನೆ. ಕರುಣೆ ಎಂದರೆ ಮತ್ತೊಬ್ಬರ ನೋವನ್ನ ಅರಿಯುವಂತ ಸಾಮರ್ಥ್ಯ. ಅದನ್ನ ನಾವೆಲ್ಲಾದರೂ ಒಂದೆಡೆ ಕಲಿಬೇಕಾಗಿದೆಯಾ? ಒಂದು ಸಾಂತ್ವನದ ಮಾತು ಒಬ್ಬರ ಜೀವನವನ್ನ ಬದಲಾಯಿಸಬಹುದು. ಒಂದು ಗಮನವಿಟ್ಟು ಕೇಳುವಂತಹ ಕಿವಿ ಇದೆಯಲ್ಲ, ಒಂದು ದುರಂತವನ್ನ ತಡೆಯಬಹುದು. ಒಂದು ಪ್ರೀತಿಯ ಕಾರ್ಯ ವರ್ಷಗಳ ಗಾಯವನ್ನ ಗುಣಪಡಿಸಬಹುದು. ಕಣ್ರಿ, ಈ ಲೋಕಕ್ಕೆ ಇನ್ನಷ್ಟು ವಾದಗಳು ಬೇಕಾಗಿಲ್ಲ, ಇದಕ್ಕೆ ಇನ್ನಷ್ಟು ಕರುಣೆಯ ಹೃದಯಗಳು ಬೇಕು. ಅದಕ್ಕೆಲ್ಲೋ ನಾವು ನಮ್ಮ ಹೃದಯಗಳಲ್ಲಿ ಮನೆ ಮಾಡಬೇಕು ಅಂತ ನಿಮ್ಗೆ ಅನಿಸೋದಿಲ್ವಾ? ಇಂದಿನ ಸಮಾಜದಲ್ಲಿ ನಾವು ಕಳೆದುಕೊಳ್ತಿರುವಂತಹ ಮತ್ತೊಂದು ದೊಡ್ಡ ಮೌಲ್ಯಗಳಲ್ಲಿ ಒಂದು ಮೌಲ್ಯ ಏನು ಗೊತ್ತಾ? ಕ್ಷಮೆ ಅನ್ನುವಂಥದ್ದು. ಅನೇಕ ಜನರು ವರ್ಷಗಳ ಹಿಂದಿನ ಕೋಪವನ್ನ ಇನ್ನೂ ಹೊತ್ಕೊಂಡಿದ್ದಾರೆ. ಹೋದ ವರ್ಷ ನನಗೆ ಅವನು ಹಿಂಗೆ ಮಾಡ್ದ, ನಾನು ಅವನಿಗೆ ಆ ಥರ ಮಾಡ್ತೀನಿ, ಅಲ್ಲಿ ತನಕ ನಾನು ನೆಮ್ಮದಿಯಾಗಿರೋದಿಲ್ಲ, ನಾನು ಎಷ್ಟು ಚೆನ್ನಾಗಿ ಅವನ್ನ ನೋಡ್ಕೊಂಡಿದ್ದೆ, ಆದರೆ ನನಗೆ ಹಿಂಗ್ ಮಾಡಿಬಿಟ್ನಲ್ಲ, ನಾನು ಇನ್ ಮೇಲೆ ನೋಡೋ ಅವನ ಲೈಫಲ್ಲಿ ಹೆಂಗೆ ಮಾಡ್ತೀನಿ. ಕೆಲವರು ತಮ್ಮ ತಂದೆ ತಾಯಿಗಳ ವಿರುದ್ಧ ಆ ಕೋಪವನ್ನು ಸಾಧಿಸ್ತಾ ಇದ್ದಾರೆ, ಕೆಲವರು ತಮ್ಮ ಜೀವನ ಸಂಗಾತಿಯ ವಿರುದ್ಧ, ಕೆಲವರು ಸ್ನೇಹಿತರ ವಿರುದ್ಧ, ಕೆಲವರು ತಮ್ಮನ್ನೇ ಕ್ಷಮಿಸಿಕೊಳ್ಳದೆ ಬದುಕ್ತಾ ಇದ್ದಾರೆ. ಪ್ರತಿ ವರ್ಷ ಆ ಭಾರ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಕ್ಷಮೆ ಅಂದರೆ ನಡೆದದ್ದನ್ನ ಮರೆತು ಬಿಡಬೇಕು ಅನ್ನುವಂಥ ವಿಷಯ ನಾನಿಲ್ಲಿ ಹೇಳ್ತಾ ಇಲ್ಲ. ಕ್ಷಮೆ ಅಂದರೆ ಅನ್ಯಾಯವನ್ನು ಒಪ್ಪಿಕೊಳ್ಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ. ಕ್ಷಮೆ ಅಂದರೆ ನೋವನ್ನು ನಿರಾಕರಿಸಬೇಕು ಅಂತಲೂ ನಾನಿಲ್ಲಿ ಹೇಳ್ತಾ ಇಲ್ಲ. ಕ್ಷಮೆ ಅಂದರೆ ಮತ್ತೊಬ್ಬರ ತಪ್ಪು ನಮ್ಮ ಭವಿಷ್ಯವನ್ನು ನಿಯಂತ್ರಿಸದಂತೆ ಮಾಡುವಂಥದ್ದಾಗಿದೆ. ಕ್ಷಮೆ ಅಂದರೆ ನಮ್ಮ ಹೃದಯವನ್ನು ಬಂಧಿಸಿರುವ ಸರಪಳಿಗಳನ್ನು ಕಳಚುವಂಥದ್ದಾಗಿದೆ. ನಮಗೆ ದಯೆ, ಕರುಣೆ, ಪರಸ್ಪರ ಕ್ಷಮಿಸುವ ಜೀವನಕ್ಕೆ ಎಲ್ಲೋ ಒಂದೆಡೆ ನಾವು ಕರೆ ನೀಡಬೇಕಾಗಿದೆ. ಏನು ಗೊತ್ತಾ, ನಾವು ಯಾವಾಗಲೂ ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಕ್ಷಮೆ ದುರ್ಬಲತೆ ಅಂತ ಅಂದ್ಕೊಳ್ತೇವೆ, ಆದರೆ ಅದು ದುರ್ಬಲತೆ ಅಲ್ಲ. ಕ್ಷಮೆ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿಯಾಗಿದೆ. ಪ್ರತೀಕಾರ ಮಾಡುವುದಕ್ಕಿಂತ ಕ್ಷಮಿಸುವುದಕ್ಕೆ ಹೆಚ್ಚಿನ ಧೈರ್ಯ ಬೇಕಾಗಿದೆ. ಇದೆಲ್ಲದರ ಹಿಂದೆ ಮತ್ತೊಂದು ದೊಡ್ಡ ಕಾರಣ ಏನು ಗೊತ್ತಾ? ಏಕಾಂಗಿತನ. ನಾವು ಹಿಂದೆ ಇದ್ದದ್ದಕ್ಕಿಂತ ಹೆಚ್ಚು ಸಂಪರ್ಕದಲ್ಲಿ ಇವಾಗಿದ್ದೇವೆ, ಆದರೆ ನಿಜವಾದಂಥ ಸಂಬಂಧಗಳು ಎಲ್ಲೋ ಒಂದೆಡೆ ಕಡಿಮೆ ಆಗ್ತಾ ಇದೆ. ನಮಗೆ ಸೋಷಿಯಲ್ ಮೀಡಿಯಾಗಳಿದೆ, ಅದರಲ್ಲಿ ಎಷ್ಟೊಂದು ಆ್ಯಪ್ಗಳಿದೆ, ಆ್ಯಪ್ಗಳಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸ್ಗಳಿದ್ದಾರೆ, ಫಾಲೋವರ್ಸ್ ಇದ್ದಾರೆ, ಲೈಕ್ ಮಾಡ್ತಿದ್ದಾರೆ, ಡಿಸ್ಲೈಕ್ ಮಾಡ್ತಿದ್ದಾರೆ, ಇದೆಲ್ಲದರ ಮಧ್ಯೆ ನಿಜವಾದಂಥ ಸಂಬಂಧ ಎಲ್ಲೋ ಕಡಿಮೆ ಆಗ್ತಾ ಇಲ್ವಾ? ನಾವು ಹೆಚ್ಚು ಮಾತನಾಡ್ತಿದ್ದೇವೆ, ಆದರೆ ಕಡಿಮೆ ಕೇಳ್ತಾ ಇದ್ದೇವೆ. ಅನೇಕ ಜನರು ತಾವು ಯಾರಿಗೂ ಮುಖ್ಯರಲ್ಲ ಎಂಬ ಭಾವನೆಯೊಂದಿಗೆ ಬದುಕ್ತಾ ಇದ್ದಾರೆ. ಅಂತಹ ಹೃದಯಗಳಲ್ಲಿ ಕೋಪ ಮತ್ತು ಅಸಮಾಧಾನ ಸುಲಭವಾಗಿ ಬೆಳೀತದೆ. ಕಣ್ರಿ, ಮಾನವರು ಸಂಬಂಧಗಳಿಗಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ. ನಮಗೆ ಸ್ನೇಹ ಬೇಕು, ಸಹವಾಸ ಬೇಕು, ಕೇಳುವ ಹೃದಯಗಳು ಬೇಕು. ಕೆಲವೊಮ್ಮೆ ಚಿಕಿತ್ಸೆ ಸಲಹೆಯಿಂದ ಅಲ್ಲ, ಉಪಸ್ಥಿತಿಯಿಂದ ಆರಂಭವಾಗ್ತದೆ. ಇದೆಲ್ಲವನ್ನ ನೋಡುವಾಗ ನಮಗೆಲ್ಲೋ ಪ್ರತೀಕಾರದ ಬದಲು ಕ್ಷಮೆ ಬೇಕಾಗಿದೆ, ದ್ವೇಷದ ಬದಲು ಪ್ರೀತಿ ಬೇಕಾಗಿದೆ, ಶಾಪದ ಬದಲು ಆಶೀರ್ವಾದ ಬೇಕಾಗಿದೆ, ಶತ್ರುತ್ವದ ಬದಲು ಪ್ರಾರ್ಥನೆ ಬೇಕಾಗಿದೆ. ಕೆಟ್ಟದ್ದನ್ನು ಕೆಟ್ಟದರಿಂದಲ್ಲ, ಒಳ್ಳೆಯದರಿಂದ ಮಾತ್ರವೇ ಜಯಿಸುವುದಕ್ಕೆ ಸಾಧ್ಯ. ಈ ಮಾರ್ಗ ಸುಲಭ ಅಲ್ಲ, ಯಾಕೆಂದ್ರೆ ದ್ವೇಷಿಸುವಂಥದ್ದು ಬಹಳ ಸುಲಭ, ಪ್ರತೀಕಾರ ಸುಲಭ, ಹಿಂದಿರುಗಿ ಒಡೆಯುವಂಥದ್ದು ಸುಲಭ, ಆದರೆ ಕ್ಷಮಿಸಲು ಧೈರ್ಯ ಬೇಕು, ಪ್ರೀತಿಸಲು ಧೈರ್ಯ ಬೇಕು, ಶಾಂತಿಯನ್ನ ಆರಿಸಿಕೊಳ್ಳಲು ಧೈರ್ಯ ಬೇಕು. ಈ ಸಮಾಜದಲ್ಲಿ ಇರುವಂತಹ ದ್ವೇಷವನ್ನ ಕುರಿತು ಮಾತನಾಡುವಂತಹ ಮೊದಲು ನಾವು ನಮ್ಮ ಹೃದಯವನ್ನ ಎಲ್ಲೋ ಒಂದೆಡೆ ಪರಿಶೀಲಿಸಿಕೊಳ್ಳಬೇಕಾಗಿದೆ. ನಾವು ಯಾವ ಕೋಪವನ್ನ ಹೊತ್ಕೊಂಡಿದ್ದೇವೆ, ನಾವು ಯಾರನ್ನ ಕ್ಷಮಿಸಬೇಕಾಗಿದೆ, ನನ್ನೊಳಗೆ ಯಾವ ಕಹಿತನ ಬೆಳೆಯುತ್ತಲಿದೆ, ನನ್ನ ಹೃದಯದಲ್ಲಿ ಯಾವ ಗಾಯ ಗುಣವಾಗಬೇಕಾಗಿದೆ. ಸಮಾಜದ ಪರಿವರ್ತನೆ ವ್ಯಕ್ತಿಯ ಹೃದಯದ ಪರಿವರ್ತನೆಯಿಂದ ಆರಂಭವಾಗ್ತದೆ. ಲೋಕದ ಶಾಂತಿ ನಮ್ಮ ಹೃದಯದ ಶಾಂತಿಯಿಂದ ಆರಂಭವಾಗ್ತದೆ. ನೋಡಿ ಸ್ನೇಹಿತರೆ,
ಈ ಲೋಕಕ್ಕೆ.

ಎಲ್ಲೋ ಒಂದೆಡೆ ಇನ್ನಷ್ಟು ದ್ವೇಷ ಬೇಕಾಗಿಲ್ಲ, ತುಂಬಾ ಇದೆ. ಇನ್ನಷ್ಟು ಪ್ರತೀಕಾರ ಬೇಕಾಗಿಲ್ಲ, ಇನ್ನಷ್ಟು ವಿಭಜನೆ ಬೇಕಾಗಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಈ ಲೋಕಕ್ಕೆ ಇನ್ನಷ್ಟು ದ್ವೇಷ ಬೇಕಾ? ಈಗಾಗಲೇ ತುಂಬಾ ಇಲ್ವಾ? ಇನ್ನಷ್ಟು ಪ್ರತೀಕಾರ ಬೇಕಾ, ವಿಭಜನೆ ಬೇಕಾ? ಅದರ ಬದಲು ಈ ಲೋಕಕ್ಕೆ ಮೃದುವಾದಂತಹ ಹೃದಯಗಳು ಬೇಕಾಗಿದೆ, ಅರ್ಥ ಮಾಡಿಕೊಳ್ಳುವ ಜನರು ಬೇಕಾಗಿದ್ದಾರೆ, ಕರುಣೆಯ ಜನರು, ಕ್ಷಮಿಸುವ ಜನರು, ಪ್ರೀತಿಸುವ ಜನರು ಬೇಕಾಗಿದ್ದಾರೆ. ಪ್ರತಿಯೊಂದು ಕ್ಷಮೆಯ ಕಾರ್ಯವು ಹಿಂಸೆಯ ಒಂದು ಸರಪಳಿಯನ್ನ ಮುರಿತದೆ ಕಣ್ರಿ. ಪ್ರತಿಯೊಂದು ದಯೆಯ ಕಾರ್ಯ ಆಶೆಯ ಒಂದು ಬೆಳಕಾಗಿದೆ. ಪ್ರತಿಯೊಂದು ಪ್ರೀತಿಯ ಕಾರ್ಯ ಕತ್ತಲೆಯ ಮಧ್ಯೆ ಹೊಳೆಯುವ ದೀಪವಾಗಿದೆ. ಏನ್ ಗೊತ್ತಾ, ಇದೆಲ್ಲಾನು ಮಾಡೋದಕ್ಕೆ ಬಹಳ ಕಷ್ಟ. ಈಸಿಯಾಗಿರೋದು ದ್ವೇಷ ಮಾಡೋದು, ಈಸಿಯಾಗಿರುವಂಥದ್ದು ಪ್ರತೀಕಾರವನ್ನು ಸಾಧಿಸುವಂಥದ್ದು, ಈಸಿಯಾಗಿರುವಂಥದ್ದು ಮತ್ತೊಬ್ಬರ ಮೇಲೆ ನಾವು ನಮ್ಮ ವಿರೋಧವನ್ನು ತೋರಿಸುವಂಥದ್ದು. ಅದೆಲ್ಲವನ್ನ ಬಿಟ್ಟು ಈ ವಿಭಿನ್ನವಾಗಿರುವಂಥದ್ದನ್ನು, ಸ್ವಲ್ಪ ಕಷ್ಟಕರವಾಗಿರುವುದನ್ನು ನಾವು ಪ್ರಯತ್ನಿಸುವಾಗ, ಇದು ಕೇವಲ ನನ್ನನ್ನು ಮಾತ್ರವಲ್ಲ, ನನ್ನ ಕುಟುಂಬವನ್ನು ಮಾತ್ರವಲ್ಲ, ನನ್ನ ಸಮಾಜವನ್ನು ಎಲ್ಲೋ ಒಂದೆಡೆ ಕಟ್ಟಲಿಕ್ಕೆ ಸಹಾಯ ಮಾಡ್ತದೆ. ಒಳ್ಳೆಯ ರೀತಿ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಬದುಕುವ ಹಾಗೆ ಸಹಾಯ ಮಾಡ್ತದೆ. ಯಾಕೆ ಗೊತ್ತಾ, ನಮ್ಮ ಈ ಪ್ರಸ್ತುತ ಜಗತ್ತಿಗೆ ಈ ಎಲ್ಲ ವಿಷಯಗಳು ಅಗತ್ಯವಾಗಿದೆ. ಪ್ರತೀಕಾರ ಬೇಕಾ? ನಾವು ಯಾಕೆ ನಮ್ಮ ಹೃದಯದಲ್ಲಿ ಇನ್ನೂ ಅಷ್ಟೊಂದು ದ್ವೇಷವನ್ನು ಹೊತ್ಕೊಂಡಿದ್ದೇವೆ? ನಮಸ್ಕಾರ.

ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂಥ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಕೆಜೆ ಜಾರ್ಜ್, ಸಂಸದ ಡಾ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮೆ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಠಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಠಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು, ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ ಎಚ್ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು, ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ ಬಿಎಲ್ಒಗಳು ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ ಎಸ್ಐಆರ್ ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
4: ತಮ್ಮ ಮತ ಅತಿ ಅಮೂಲ್ಯವಾದದ್ದು, ಅದಕ್ಕೆ SIR ಏನ್ ಇವತ್ತು ಶುರುವಾಗಿದೆಯೋ, BLA ಯಾರು ಬರ್ತಾರೋ 2

0: ಫಾರ್ಮ್ಸ್ ಕೊಡ್ತಾರೆ ನಿಮಗೆ, ಅದರಲ್ಲಿ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ ಬಿಎಲ್ಎ ಕೊಡಿ, ಇನ್ನೊಂದು ಫಾರ್ಮ್ ನೀವು ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ಓಟು ಯಾರ್ಯಾರ್ದು ಇದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೇ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ SIR ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
1: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಕೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೇ ಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು, ಪ್ರಸಕ್ತ ಸಾಲಿಗೆ 3,800 ರಿಂದ 3,900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪ ಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಧಾರವಾಡ. ಇದೀಗ ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಫಾರೆಸ್ಟ್ ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ಕೈಲಾಶ್ ಖೇರ್.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದುವರೆಗೆ 392.16 meters ಅಥವಾ 765 kHz ಮತ್ತು ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 2:59 ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಅದುವರೆಗೆ ನಿಮ್ಮ ಬಾನುಲಿ ಗೆಳತಿ ಲಾವಣ್ಯಳ ಅನುಮತಿ ಇರಲಿ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರ, FM 103 ಮೆಗಾ ಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳು. ಸಮಯ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಆಕಾಶವಾಣಿ ಧಾರವಾಡ. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ 6:35 ಹಾಗೂ ಮಂಗಳವಾರ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಟೀ ಟೈಮ್ ಚಿತ್ರಗೀತೆಗಳು ಆರಂಭದಲ್ಲಿದೆ. ಬಿಳಿ ಹೆಂಡತಿ ಚಿತ್ರದ ಗೀತೆ, ಗಾಯಕಿ ವಾಣಿಜಯರಾಮ್.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
6: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
7: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
6: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
8: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
6: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು.

ಇನ್ನು ಮುಂದೆ ಸರಿಯಾಗಿ 6:30ಕ್ಕೆ ವಿಜ್ಞಾನದ ಮುನ್ನಡೆ, 6:51ಕ್ಕೆ ಕೃಷಿರಂಗದಲ್ಲಿ. ನವಲಗುಂದ ತಾಲೂಕು ಅಮರಗೋಳ ಗ್ರಾಮದ ರೈತ ಪ್ರಕಾಶ್ ಸಂಭಾಜಿಕರ್ ಕದಂಬ ಅವರೊಂದಿಗೆ ಕೃಷಿ ಬದುಕಿನ ಅನುಭವಗಳ ಕುರಿತು ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ನಂತರ ಹುಬ್ಬಳ್ಳಿ ತಾಲೂಕು ಸುಳ್ಳದ ಸೀಮಂತವ ಮುಡ್ರಿಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. 7:45ಕ್ಕೆ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವೆ ಇಂಗ್ಲೆಂಡಲ್ಲಿ ನಡೆಯಲಿರುವ ಐಸಿಸಿ ಮಹಿಳೆಯರ ಕ್ರಿಕೆಟ್ ವರ್ಲ್ಡ್ ಕಪ್ 2026ರ ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯನ್ನು ನಮ್ಮ ಮುಖ್ಯವಾಹಿನಿ FM 103 MHz ಕಂಪನಾಂಕ ಹಾಗೂ DRM ವಾಹಿನಿಯಲ್ಲಿ ಕೇಳಬಹುದು. ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮುಂದುವರಿಯುತ್ತವೆ. 7:45ಕ್ಕೆ ಚನ್ವೀರ್ ಕಣವಿ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಅಶೋಕ್ GS. ರಾತ್ರಿ 8:00ಗೆ ಸಂಜೀವ್ ಮಾಳಿ ಅವರಿಂದ ಯುವರಂಜನಿ. 8:30ಕ್ಕೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 8:45ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. 9:15ಕ್ಕೆ ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು.

9:30ಕ್ಕೆ ವಿಜ್ಞಾನಲೋಕ ವಿಜ್ಞಾನ ಸಂಚಿಕೆ. ನವೀಕರಿಸಬಹುದಾದ ಅಸಾಂಪ್ರದಾಯಿಕ ಇಂಧನ ಮೂಲಗಳ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ರಾಜೇಶ್ ಹೊಂಗಲ್, ಪ್ರಸ್ತುತಿ ಮಾಲಾ ಸಾಮ್ರಾಣಿ. ರಾತ್ರಿ 10 ಗಂಟೆಗೆ ರವಿಶ್ರೀ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈಲಾಶ್ ಚಂದ್ರ ಶರ್ಮಾ ಅವರ ಕೊಳಲು ವಾದನ ಕೇಳುತ್ತೀರಿ. 11:10ದಿಂದ FM ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ನಾಳೆ ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ಎಂಎಸ್ ಬದಾಮಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLSVDIT ಹಳಿಯಾಳ, 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು, ಪರಿಕಲ್ಪನೆ ಸಿಯು ಬಳ್ಳಕ್ಕಿ, ಪ್ರಸ್ತುತಿ ಮಾಯಾರಾಮನ್.

ನಾಳೆ ಬೆಳಗ್ಗೆ 8 ಗಂಟೆಗೆ ಹಾಗೂ ರಾತ್ರಿ 8:45ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ 8:30ಕ್ಕೆ ವೀಣಾ ಬಡಗೇರ್ ಅವರ ಗಾಯನ ಕೇಳುತ್ತೀರಿ. 9:05ಕ್ಕೆ ಜ್ಯೋತಿ ಕೂಡ್ಲಿಗಿ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30ಕ್ಕೆ ಕೊಂಕಣಿ ಕಾರ್ಯಕ್ರಮ ಜಾಯಿ ಜೂಯಿ. 11:00ಗಂಟೆಗೆ ರಸಮಂಜರಿ. ರೂಪಕ ವಾಲ್ಮೀಕಿಯ ನೌಕಾಯಾನ. ರಚನೆ ಗೀತಾಗ್ನಿಹೋತ್ರಿ.

11:30ಕ್ಕೆ ಪ್ರವೀಣ್ ಜಿ ಹಳ್ಳಿಕೇರಿ ಅವರ ಕೊಳಲು ವಾದನ ಕೇಳುತ್ತೀರಿ. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜನಗರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೇಶವಮೂರ್ತಿ. 11:00ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.

ನಾಳೆ ಮಧ್ಯಾಹ್ನ 1:20 ಅಥಣಿ ತಾಲೂಕು ಸುತ್ತಟ್ಟಿಯ ಮಲ್ಲಪ್ಪ ಗುರುಬಸಪ್ಪ ಮಾಲಿ ಹಾಗೂ ಸಂಘಟಕರಿಂದ ಭಜನಾ ಪದಗಳು. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಮಧ್ಯಾಹ್ನ 3:01 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ನಾಳೆ ಸಂಜೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ, ಮುಂಗಾರು ಬೆಳೆಗಳಲ್ಲಿ ಕಳೆನಾಶಕಗಳ ಬಳಕೆ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರೊಫೆಸರ್ ಡಾಕ್ಟರ್ ರಾಜ್ಕುಮಾರ್ ಎಸ್ ಸಂದರ್ಶಕರು ಶರಣಬಸವ ಚೋಳೇನ್.

ಸಂಜೆ 7:45 ನಿಮಿಷಕ್ಕೆ ಕಾರ್ಯಕ್ರಮ ಕಥಾ ಕಲರವ, ಕಥೆ ಗುಬ್ಬಜ್ಜಿ ಮತ್ತು ಅದರ ಮರಿಗಳು, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಉರ್ದು ಕಾರ್ಯಕ್ರಮ ಶಿರಾಜೆ ಗುಲ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು.

ನಾಳೆ ರಾತ್ರಿ 9:30 ನಾಟಕ ಯಾರು, ರಚನೆ ಡಾಕ್ಟರ್ ರಾಜಶೇಖರ್ ಭುಸನೂರ್ ಮಠ, ನಿರ್ಮಾಣ ಪ್ರಭಾಸ್ ಹಿರೂರ್. ರಾತ್ರಿ 10:00 28/6/2026 ಪ್ರಸಾರವಾದ ರವ್ಯಾಸರಯಕಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಮರು ಪ್ರಸಾರ. ಪಂಡಿತ್ ಸುಧೀರ್ ಪಾಂಡೆ ಅವರ ತಬಲಾವಾದನ, ನಂತರ ಎನ್ಎಸ್ ಕಲ್ಯಾಣರಾಮನ್ ಅವರ ಮೃದಂಗವಾದನ. ರಾತ್ರಿ 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: प्रागुपान्त्यस्पर्धायाम् आस्ट्रेलिया दलेन वेस्टइंडीज दलं पराजित्य अपि च इंग्लैंड दलेन दक्षिण अफ्रीका दलं पराजित्य अंतिम स्पर्धायां प्रवेशो अधिगतः आदौ मुख्य वार्ताः पुनरेकवारम् होर्मुज जल डमरू मध्येतनेन माध्यमेन एलएनजी जलयान प्रेषणस्य पुनः प्रारंभात् अनन्तरं भारत सर्वकारेण प्राकृतिक वायु आपूर्तौ आपत्कालिकः प्रतिबन्धः निरस्तीकृतः इति वार्ताः
1: आकाशवाणी बेंगलुरु विज्ञानद मुन्नडे होसतनव प्रतिफलिसुव कडेगे
2: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ, ಅಮ್ಮಿಂದ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಬೇಕ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನು ಮಾಡೋದು ಇನ್ವಾಲ್ವ್ ಮಾಡ್ಬೋದು, ದೆನ್ ಇಟ್ ಬಿಕಮ್ಸ್ ಅ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತ ಮಾತಾಡ್ತಾ ಇದಾರೆ. ಒಂದ್ ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವ್ ಏನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳದಲ್ಲ ಪ್ಲಾಂಟಿಂಗ್ ಟ್ರೀ ಆಗ್ಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಅಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್, ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯಿತು. ನನ್ನ ಸಿಟಿ, ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಮಾಡೋದು ಇದಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐಮ್ ಟುಡೇ ಐಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರ್, ಅಲ್ಲಿ ಏಸ್ಥೆಟಿಕ್, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆನೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾನ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ. ಆಕ್ಚುಲಿ ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ ಗೆ 7-8 ಮರ ಇರುತ್ತೆ ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತೇಳಿ ಆ 33% ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನಾಗೋಗಿದ್ದೆ.
4: ಓ ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: इससे बेहतर कुछ नहीं.
5: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
8: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
7: ಏನಾಯ್ತೆ ಸವಿ?
9: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
8: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
9: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
7: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
10: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
11: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
12: ಆಧುನಿಕ ಮಾರು

0: ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬತ್ತುತ್ತಿದ್ದು, ಎತ್ತಿನ ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
1: ಇವತ್ತು ಎತ್ತಿನೊಳೆಯಿಂದ ಕರಾವಳಿಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯುವ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನು ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನು ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪಗೊಂಡನಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತಹ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅಂತರ್ಜಲವನ್ನು ಹೆಚ್ಚುವಂತಹ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 5,67 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು, ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ ಪ್ರಾರಂಭವಾಗಿದ್ದು, 4ನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನು

0: ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮ ಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ ಮತ್ತು ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ %37.73ರಷ್ಟಿತ್ತು. ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗುಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು ಸುಮಾರು 2 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವು

0: ಅರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಅಕ್ಕ, ಕೆಲ್ಸ ಸಿಕ್ತು.
2: ಹರಿ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಆಕಾಶವಾಣಿ ಧಾರವಾಡ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
3: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
4: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
3: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
4: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
3: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
4: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
3: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
4: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
3: ಪ್ರಕಟಣೆ: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
6: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
5: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
6: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
5: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
7: ಅರೆ ಮೋಹನ್ ಭಾಯ್, ಕಾಫೀ ಬಿಜಿ ಲಗ್ ರಹೆ ಹೋ.
8: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
7: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೆ ಲೋಗೋ ಕೋ ಫಸಾತೇ ಹೈ.
8: ಸಚ್?
7: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೆ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೆ ಬಚೇ.
8: ಸಮಜ್ ಗಯಾ.
9: ಲಕ್ಷ ಲಾಟ್ರಿ ನನ್ಗೆ
10: ಸಿಕ್ಕಿ ಬಿದ್ರು.
11: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
12: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
13: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ.
14: ನಮಸ್ಕಾರ ರೈತ ಬಾಂಧವರೇ. ತೋಟಗಾರಿಕೆ ಬೆಳೆ ಬಾಳೆ, ಎಲೆ ಚುಕ್ಕೆ ರೋಗ

ಲಕ್ಷಣಗಳು ಏನಪ್ಪಾ ಅಂದ್ರೆ, ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ದೊಡ್ಡದಾಗಿ ಒಂದಕ್ಕೊಂದು ಕೂಡಿಕೊಂಡು ಎಲೆ ಸುಟ್ಟಂತೆ ಕಾಣ್ತವೆ. ಎಲೆಗಳು ಒಣಗಿ ಕಾಯಿ ಬಿಡುವ ಪ್ರಮಾಣ ಕಡಿಮೆ ಆಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, 1.0 ಮಿಲಿಲೀಟರ್ ಪ್ರೊಪೆಕೋನಾಸಾಲ್ ಅಥವಾ 1 ಗ್ರಾಂ ಥಯೋಫಿನೈಟ್ ಮಿಥೈಲ್ 70% ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸಿಗೋಟೋಕ ಎಲೆ ಚುಕ್ಕೆ ರೋಗದ ತೀವ್ರತೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ನಿರೋಧಕ ತಳಿಯಾದ ಸಕ್ಕರೆ ಬಾಳೆ ಬೆಳೆಯುವುದು ಸೂಕ್ತ. ಕಂದುಗಳನ್ನು ನಾಟಿ ಮಾಡುವ ಮುಂಚೆ 1%ರ ಕಾರ್ಬನ್ಡೈಸಿಮ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. 100 ಗ್ರಾಂ ಕಾರ್ಬನ್ಡೈಸಿಮ್ 50% ಅಥವಾ ಮೆಥಾಮ್ ಸೋಡಿಯಂ 100 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡದ ಸುತ್ತಲೂ ಭೂಮಿಗೆ ಹಾಕಬೇಕು. ಇನ್ನು ಬಂಚಿಟಾಪ್ ನಂಜು ರೋಗದ ಲಕ್ಷಣಗಳು ಏನಪ್ಪಾ ಅಂದರೆ, ಬಾಳೆ ಗಿಡವು ಅತಿ ಗಿಡ್ಡವಾಗಿ ಎಲೆಗಳು ತುದಿಯಲ್ಲಿ ಪೊದೆಯಂತೆ ಕಾಣ್ತವೆ. ಇಂಥ ಗಿಡಗಳಲ್ಲಿ ಗೊನೆ ಬಿಡೋದಿಲ್ಲ, ಎಲೆಗಳು ಮುರುಟಾಗಿ ಬಹಳ ಸಣ್ಣವಿರ್ತವೆ. ಗಿಡಗಳ ಕಂದುಗಳು ಗಿಡ್ಡವಿದ್ದು ಕಪ್ಪಾಗಿ ಸಾಯ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದರೆ, ನಾಟಿಗಾಗಿ ಉಪಯೋಗಿಸುವ ಕಂದುಗಳು ಬಂಚ್

0: ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ನಿರೋಧಕ ತಳಿಯಾದ ಸಕ್ಕರೆ ಬಾಳೆ ಬೆಳೆಯುವುದು ಸೂಕ್ತ. ಕಂದುಗಳನ್ನು ನಾಟಿ ಮಾಡುವ ಮುಂಚೆ ಶೇಕಡ 1 ಕಾರ್ಬನ್ಡೈಸಿಮ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. 100 ಗ್ರಾಂ ಕಾರ್ಬನ್ಡೈಸಿಮ್ ಶೇಕಡ 50 ಅಥವಾ ಮೆಥಾಮ್ ಸೋಡಿಯಂ 100 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡದ ಸುತ್ತಲೂ ಭೂಮಿಗೆ ಹಾಕಬೇಕು. ಇನ್ನು ಬಂಚಿಟಾಪ್ ನಂಜು ರೋಗದ ಲಕ್ಷಣಗಳು ಏನಪ್ಪಾ ಅಂದರೆ, ಬಾಳೆ ಗಿಡವು ಅತಿ ಗಿಡ್ಡವಾಗಿ ಎಲೆಗಳು ತುದಿಯಲ್ಲಿ ಪೊದೆಯಂತೆ ಕಾಣ್ತವೆ. ಇಂಥ ಗಿಡಗಳಲ್ಲಿ ಗೊನೆ ಬಿಡೋದಿಲ್ಲ, ಎಲೆಗಳು ಮುರುಟಾಗಿ ಬಹಳ ಸಣ್ಣವಿರ್ತವೆ. ಗಿಡಗಳ ಕಂದುಗಳು ಗಿಡ್ಡವಿದ್ದು ಕಪ್ಪಾಗಿ ಸಾಯ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ, ನಾಟಿಗಾಗಿ ಉಪಯೋಗಿಸುವ ಕಂದುಗಳು ಬಂಚಿಟಾಪ್ ನಂಜು ರೋಗ ಮುಕ್ತವಾಗಿರಬೇಕು. ರೋಗ ಪೀಡಿತ ಗಿಡಗಳನ್ನು ಗುರುತಿಸಿ ಕೂಡಲೇ ಅಗೆದು ತೆಗೆದು ಕತ್ತರಿಸಿ ನಾಶಪಡಿಸಿ ರೋಗ ಹರಡದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು. ಬಂಚಿಟಾಪ್ ನಂಜು ರೋಗವನ್ನು ಹರಡುವ ಸಸ್ಯ ಹೇನುಗಳ ನಿಯಂತ್ರಣಕ್ಕಾಗಿ 0.25 ml ಇಮ್ಡಾಕ್ಲೋಫ್ರಿಡ್ ಅಥವಾ 1.7 ml ಡೈಮೆಥೋಯೇಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬೆಂಡೆ. ಈ ಬೆಳೆಯಲ್ಲಿ ಹಳದಿ ನಂಜು ರೋಗ ಬಾಧಿತ ಬೆಳೆಗೆ 1.7 ml ಡೈಮೆಥೋಯೇಟ್ ಅಥವಾ 0.25 ml ಇಮ್ಡಾಕ್ಲೋಫ್ರಿಡ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಾಗದಿದ್ದಲ್ಲಿ 15 ದಿವಸಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ಮೂಲಂಗಿ. ಇದರಲ್ಲಿ ಎಲೆಯ ಕೆಳಭಾಗದಿಂದ ಮತ್ತು ಎಲೆಯ ಕಾಂಡಗಳಿಂದ ಹೇನು ರಸ ಹೀರುತ್ತವೆ. ಬಾಧೆಗೊಳಗಾದ ಗಿಡಗಳು ಒಣಗ್ತವೆ. ಇವುಗಳ ಸ್ರವಿಸುವ ಅಂಟು ಪದಾರ್ಥದಿಂದ ಕಪ್ಪು ಬೂಸ್ಟು ಬೆಳವಣಿಗೆ ಆಗ್ತದೆ. ಗರಗಸನ್ನೋಣ ಮರಿಹುಳುಗಳು ಮೊದಲು ಎಲೆಯ ಅಂಚನ್ನು ಕೆರೆದು ತಿಂತವೆ, ನಂತರ ರಂಧ್ರಗಳನ್ನು ಮಾಡಿ ತಿಂತವೆ. ಇನ್ನು ಕೊಂಡಲಿ ಹುಳು ಮರಿಹುಳುಗಳು ಎಲೆಗಳನ್ನು ತಿಂದು ಹಾಳು ಮಾಡ್ತವೆ. ಇವುಗಳ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ, ಹೇನು ಗರಗಸನ್ನೋಣ ಕೊಂಡಲಿ ಹುಳು ಈ 3 ಕೀಟಗಳ ಹತೋಟಿಗೆ ಬಿತ್ತನೆಯಾದ 2 ಮತ್ತು 4 ವಾರಗಳ ನಂತರ ಬೆಳೆಗೆ 2 ml ಮೆಲಾಥಿಯಾನ್ 50 EC ಅಥವಾ 0.3 ಗ್ರಾಂ ಅಸಿಟಾಮಾಫ್ರಿಡ್ ಅಥವಾ 0.5 ml ಇಮ್ಡಾಕ್ಲೋಫ್ರಿಡ್ 17.8 SL ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಎಲೆ ಚುಕ್ಕೆ ರೋಗ. ಇದರ ಲಕ್ಷಣಗಳು ಏನಪ್ಪ ಅಂದರೆ, ಎಲೆಗಳ ಮೇಲೆ ವರ್ತುಲಾಕಾರದ ಚುಕ್ಕೆಗಳು ಕಾಣ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 3 ಗ್ರಾಂ ಕ್ಯಾಫ್ಟಾಫಾಲ್ ಬೆರೆಸಿ ಸಿಂಪಡಣೆ ಮಾಡಬೇಕು. ಬಿಳಿ ತುಕ್ಕು ರೋಗದ ಲಕ್ಷಣಗಳು ಏನಪ್ಪ ಅಂದರೆ, ಎಲೆಗಳ ಮೇಲೆ ಹಾಗೂ ಕೆಳಗೆ ಅಂಡಾಕಾರದ ಬಿಳಿ ಮಿಶ್ರಿತ ಕಂದು ಚುಕ್ಕೆಗಳು ಕಾಣುತ್ತವೆ. ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ಸೈಮಾಕೋನ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಸೇರಿಸಿ ಸಿಂಪರಣೆ ಮಾಡಬೇಕು. ಇನ್ನು ತಿಂಗಳ ಹುರುಳಿಕಾಯಿ. ಅಗ್ರೋಮೈಸಿಡ್ ನೊಣ ಈ ಕೀಟವು ಹೆಚ್ಚಾಗಿ ಎಳೆಯ ಗಿಡಗಳನ್ನು ಬಾಧಿಸ್ತವೆ. ಮರಿಹುಳುಗಳು ಕಾಂಡವನ್ನು ಕೊರಿತದೆ, ನಂತರ ಕಾಂಡಗಳು ಒಣಗ್ತವೆ. ಇದರಲ್ಲಿ ಕಂಡುಬರುವ ಹೇನುಗಳು ಎಲೆಗಳಿಂದ ಎಳೆಯದಾದ ಕುಡಿಗಳಿಂದ ಮತ್ತು ಕಾಯಿಗಳಿಂದ ರಸ ಇರ್ತವೆ. ಈ ಭಾಗಗಳಲ್ಲಿ ನಂತರ ಕಪ್ಪು ಬೂಸ್ಟು ಬೆಳವಣಿಗೆ ಆಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ, ಕೀಟಗಳ ನಿರ್ವಹಣೆಗೆ ಬಿತ್ತಿದ 2 ವಾರಗಳ ನಂತರ 0.5 ml ಇಮ್ಡಾಕ್ಲೋಫ್ರಿಡ್ 17.8 SL ಅಥವಾ 1.7 ml ಡೈಮೆಥೋಯೇಟ್ 30 EC ಅಥವಾ 1.3 ml ಆಕ್ಸಿಡಾಮೆಟಾನ್ ಮಿಥೈಲ್ 25 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು.
1: ಕೃಷಿ ಮಾಹಿತಿ ಕೇಳಿದಿರಿ.
2: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ನವಲಗುಂದ ತಾಲೂಕು ಅಮರ್ಗುಳ ಗ್ರಾಮದ ರೈತರಾದ ಪ್ರಕಾಶ್ ಸಾಂಬಾಜಿಕರ್ ಕದಂಬ ಅವರೊಂದಿಗೆ ಕೃಷಿ ಬದುಕಿನ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
0: ನಮಸ್ಕಾರ ರೈತ ಬಾಂಧವರೇ. ಇವತ್ತು ನವಲಗುಂದ ತಾಲೂಕು ಅಮರ್ಗುಳದ ಪ್ರಕಾಶ್ ಸಾಂಬಾಜಿಕರ್ ಕದಂಬ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕೃಷಿಯ ಬದುಕಿನ ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣಂತೆ. ಪ್ರಕಾಶ್ ಸಾಂಬಾಜಿಕರ್ ಕದಂಬ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
0: ರೈತ ಬಾಂಧವರೇ, ಇವತ್ತು ನಾವು ಹೆಚ್ಚು ನಮ್ಮ ಭಾರತದ ಜನರ ಜೀವನ ಪರಂಪರೆಯಲ್ಲಿ ಕೃಷಿ ಹಾಸುಹೊಕ್ಕಾಗಿದೆ, ಕೃಷಿ ಇಲ್ಲದೆ ಜಗವಿಲ್ಲ, ಕೃಷಿಯಿಂದಲೇ ಜಗವೆಲ್ಲ ಅನ್ನುವ ರೀತಿ ನಮ್ಮ ಬದುಕಾಗಿದೆ. ಭಾರತದಲ್ಲಿ ಬೇಸಾಯ ಇರುವವರೆಗೂ ರೈತನಿಗೆ ತಲೆಮಾರಿನಿಂದ ಬಂದಂತ ಕಸುಬಾಗಿ ನಾವು ಈ ಕೃಷಿಯ ಬದುಕನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಈ ದಿಕ್ಕಿನಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳು ಆಗ್ತಾ ಇದ್ದಾವೆ. ಕೃಷಿ ಒಂದು ಉದ್ಯಮವಾಗಿ ಪರಿವರ್ತನೆಗೊಳ್ಳುತ್ತಿರುವ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿಯ ಬದುಕು ಯಾವ ರೀತಿ ನಡೀತಾ ಇದೆ? ಈ ಮುಂಗಾರು ಮಳೆಯ ಎಲ್ಲ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಪ್ರಾರಂಭಗೊಂಡಿದ್ದು, ಕೆಲವು ಕಡೆ ಸಾಮಾನ್ಯವಾಗಿದೆ, ಇನ್ನು ಕೆಲವು ಕಡೆ ಮುಂಗಾರು ಮಳೆ ಚೆನ್ನಾಗಾಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಅಮರಗೋಳದ ಪ್ರಕಾಶ್ ಸಾಂಬಾಜಿಕರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಕಾಶ್ ಸಾಂಬಾಜಿಕರ್ ಅವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
3: ನನ್ನ ಹೆಸರು ಪ್ರಕಾಶ್ ಸಂಭಾಜಿ ಕದಂ. ನಾವು ಮೂಲತಃ ನವಲಗುಂದ ತಾಲೂಕು ಅಮರಗೋಳದವರು. ನಮ್ಮದು ಮೂಲತಃ ಹಿರಿಯ

0: ತಂದೆಯವರಿಂದ ಬಂದಿದ್ದು ಕೃಷಿ ಆಧಾರಿತ ನಮ್ದು ಜೀವನ. ತಂದೆಯವರು ಕೃಷಿ ಮಾಡ್ತಾ ಇದ್ರು, ತಂದೆಯವರು ಕೃಷಿ ಮಾಡ್ತಾ ಇದ್ರು, ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನಾವು ಈಗ ಬೆಳೆ ಬೆಳೀತಾ ಇರೋದು ಗೋವಿನ ಜೋಳ, ಹತ್ತಿ, ಕಡಲೆ ಇಂಥವೆಲ್ಲ. ಹಿಂಗಾರಿ ಕಡಲೆ, ಜೋಳ, ಗೋಧಿ ಬರುತ್ತೆ. ಮುಂಗಾರಿ ಅಂದ್ರೆ ಹೆಸರು ಬರುತ್ತೆ, ಗೊಂಜಾಳ ಬರುತ್ತೆ, ಹತ್ತಿ, ಬಿಟಿ ಹತ್ತಿ ಅಂತ ಬರುತ್ತೆ. ಇದು ನಾವು ಹೆಚ್ಚಾನ ಹೆಚ್ಚು ನಮ್ದು ಎರಿ ಭೂಮಿ ಆಗಿರೋದ್ರಿಂದ, ಭೂಮಿ ವಿಸ್ತಾರವಾಗಿರೋದ್ರಿಂದ ನಾವು ಒಂದೇ ಬೆಳೆ ಇದು ಮಾಡೋದು, ಎಲ್ಲ ಮಿಕ್ಸ್ ಮಾಡಿ ಬೆಳೆ ಇಲ್ಲ, ಒಂದೊಂದೇ ಬೆಳೆ ಸಪ್ರೇಟ್ ಆಗಿ ಬೆಳೀತಾ ಇರ್ತೀವಿ ನಾವು.
1: ಪ್ರಕಾಶ್ ಅವರು, ತಮ್ಮ ಒಟ್ಟು ಎಷ್ಟು ಜಮೀನಿದೆ?
0: ನಮ್ಮದು ಮನೆಯದು ತಂದೆಯವರಿಂದ ಬಂದಿದ್ದು ಆಸ್ತಿ ಅಂದ್ರೆ 7 ಎಕರೆ. ನಾವು ಹೊರಗಡೆಯಿಂದ ಲಾವಣಿ ಅಂತ ಮಾಡ್ತೀವಿ.
1: ಎಷ್ಟು ಎಕರೆ?
0: ಒಂದು 3 ಎಕರೆ ಮಾಡ್ತೀವಿ. ನಮ್ಗೆ ಹೆಂಗೆ ಭೂಮಿ ವರ್ಷದಿಂದ ಒಂದು ಸ್ವಲ್ಪ ಜಾಸ್ತಿ ಸಿಕ್ಕರೆ ಜಾಸ್ತಿ ಮಾಡ್ತೀವಿ, ಕಡಿಮೆ ಸಿಕ್ಕರೆ ಕಡಿಮೆ ಮಾಡ್ತೀವಿ. ನಾನು ಇಲ್ಲೇ ಧಾರವಾಡ ಅಂತ ತಲವಾಯಿ ಅಂತಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಒಂದು 3 ಎಕರೆ ಜಮೀನು ಈ ಸಲ ಲಾವಣಿ ಮಾಡಿದ್ದೀನಿ. ಅದು ಇಲ್ಲಿ ಈ ಕಡೆ ಮಳೆಗಾಲ ಚಲೋ ಒಳ್ಳೇದಾಗೋದ್ರಿಂದ ಈ ಕಡೆ ಒಂದು ಇರಲಿ ಅಂತೇಳಿ ನಾನು ಮೂಲತಃ ಅಮರುಗಳವನಾದ್ರೂ ನಾನು ಧಾರವಾಡದಲ್ಲಿ ಬಂದು ವಾಸಿಸ್ತೇನೆ. ಇಲ್ಲೇ ವಾಸ ಮಾಡ್ಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಈಗ ನಾನು ಅಲ್ಲಿ ಅಲ್ಲಿ ಜಮೀನು ನಾನೇ ನೋಡ್ತೀನಿ, ಇಲ್ಲಿದ್ದು ಜಮೀನು ನಾನೇ ನೋಡ್ತೇನೆ.
1: ಅಂದ್ರೆ ಈಗ ಲವಣಿ ತಗೊಂಡಿದ್ದೇನೆ ಅಂದ್ರಲ್ಲ, ಇವರಿಗೆ ಎಷ್ಟು ಕೊಡ್ತೀರಿ ನೀವು ಒಂದು ಎಕರೆಗೆ?
0: ಎಕರೆಕ್ಕೆ 25 ಹಿಂಗೆ ನಡೆದಿದ್ದಾವೆ ಸರ್. ಈಗಿನ ಈ ವರ್ಷ, ಹೋದ ವರ್ಷ 18-20 ಇತ್ತು, ಈ ವರ್ಷ 25 ಮಟ್ಟ ಆಗಿದಾವೆ ಎಕರೆಕ್ಕೆ.
1: ಈಗಾಗಲೇ ಮುಂಗಾರು ಮಳೆ ಪ್ರಾರಂಭಗೊಂಡೈತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈ ಮುಂಗಾರು ಮಳೆ ನಿಮ್ಮಲ್ಲಿ ಯಾವ ರೀತಿ ಆಗಿದೆ?
0: ಸರ್, ನಮ್ಮಲ್ಲಿ ಈ ವರ್ಷ ಮುಂಗಾರು ಮಳೆ ಅಷ್ಟು ಸರಿ ಆಗಿಲ್ಲ, ಆದ್ರೆ ಒಂದು 2 ತಿಂಗಳಿಂದ ಒಳ್ಳೇದಾಗಿತ್ತು ಮಳೆ. ಆ ಮಳೆ ನಂಬಿಕೊಂಡು ನಾವು ಬಿತ್ತನೆ ಮಾಡಿದ್ವಿ. ಈಗ ನಿಜವಾಗ ಅಂದ್ರೆ ಈಗ ಭೂಮಿಗೆ ನೀರು ಬೇಕು, ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಈಗ ಸ್ವಲ್ಪ ಸ್ವಲ್ಪ ಏನೋ ಸ್ಟಾರ್ಟ್ ಆಗಿದೆ, ನಮ್ಮ ಕಡೆ ಇನ್ನೂ ಬಂದಿಲ್ಲ. ಯಾಕಂದ್ರೆ ಈ ಮಲೆನಾಡು ಏರಿಯಾಕ್ಕೆ ಸ್ಟಾರ್ಟ್ ಆದ ಒಂದು 8 ದಿನ ಬಿಟ್ಟು ನಮ್ಮ ಕಡೆ ಬರ್ತದೆ. ಆದ್ರೂ ಈ ವರ್ಷ ಪೀಕ್ ಏನು ನಮ್ಮಲ್ಲಿ ಎರಿ ಭೂಮಿ ಇರೋದ್ರಿಂದ ತೇವಾಂಶ ಹೆಚ್ಚಿಗೆ ಬೇಕಾಗಿಲ್ಲ. 15 ದಿನ ತಡ್ಕೊಂತಾವ, ಒಂದ್ಸಲ ಮಳೆ ಆದ್ರೆ 15 ದಿನ ಪೀಕ್ ತಡಿತಾವ ನಮ್ಮಲ್ಲಿ, ನಮ್ಮಲ್ಲಿ ಚಲೋ ಬರ್ತದೆ.
1: ಪ್ರಕಾಶ್ ಸಂಭಾಜಿಕರ್ ಅವರೇ, ತಮ್ಮ ಈ ಮುಂಗಾರು ಬೆಳೆಯಾಗಿ ಯಾವ್ಯಾವ ಬೆಳೆಗಳನ್ನ ಬೆಳೆದಿದ್ರಿ ತಾವು?
0: ನಾವು ಮುಂಗಾರು ಬೆಳೆ ಸರ್, ಈಗ ಒಂದು 3 ಎಕರೆ ಗೊಂಜಾಳ ಹಾಕಿದ್ವಿ, 1-2 ಎಕರೆ ಹೆಸರು, 1-2 ಎಕರೆ ಹತ್ತಿ ಮಾಡ್ತೀವಿ, ಉಳ್ಳಾಗಡ್ಡಿನೂ ಹಾಕಿರ್ತೀವಿ. ಆದ್ರೆ ಈ ವರ್ಷ ಉಳ್ಳಾಗಡ್ಡಿ ಹಾಕಿಲ್ಲ, ಯಾಕಂದ್ರೆ ಸ್ವಲ್ಪ ಅದು ನೀರು ಭಾಳ ಬೇಕಾಗತ್ತೆ, ಹೀಟ್ ಆಕತಿ, ಹಿಂಗಾಗಿ ಉಳ್ಳಾಗಡ್ಡಿ ಹಾಕಿಲ್ಲ ಸರ್.
1: ಈಗ ತಾವು ಈ ಗೊಂಜಾಳ, ಹತ್ತಿ ಮತ್ತೆ ಹೆಸರು ಹಾಕಿನಂದ್ರೆ, ಹೌದು, 1 ಎಕರೆಗೆ ಹೆಸರು ಎಷ್ಟು?
0: ಇದು ನಾವು ಚಿಟ್ಟಿ ಲೆಕ್ಕದಲ್ಲಿ ಹಾಕ್ತೀವಿ ಅಂದ್ರೆ 1 ಚಿಟ್ಟಿ ಅಂದ್ರೆ 8 ಶೇರ್ ಬರ್ತದೆ ಸರ್. ಅಂತ 4-5 ಚಿಟ್ಟಿ ಅಂತೇಳಿ ಬಿತ್ತೇವೆ ಎಕರೆಕ. ಮೊದಲೇ ಕಡಿಮೆ ಬಿತ್ತಿದ್ವಿ, ಈಗೆಲ್ಲ ವಿಧ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಇರಲಿ ಅಂತ ಬಿತ್ತೇವೆ ಸರ್. ಜಾಸ್ತಿ ಹೆಸರು
1: ಬೀಜೋಪಚಾರ ಮಾಡಿ,
0: ಬೀಜೋಪಚಾರ ಮಾಡಿದ್ದ ಬೀಜ ತಗೊಂಡು ಬಂದು ಬಿಡ್ತೀವಿ ನಾವು, ಎಲ್ಲ ಕೃಷಿಗೆ ಆಫೀಸ್ಗೆ ಇದು ಮಾಡಿ ಅಲ್ಲಿಂದ ಬೀಜೋಪಚಾರ ಮಾಡಿದ್ದ ತಂದು ಬಿತ್ತೀವಿ.
1: ಗೊಂಜಾಳ
0: ಅದು ಬೀಜೋಪಚಾರ ಆಗಿರ್ತೈತಿ. ಎಕರೆಕ ನಮ್ಗೆ ಈಗ ಮೊದಲೇ ಕಡಿಮೆ ಆಗ್ತಿದ್ವಿ, ಈಗ ಎಕರೆಕ 12 ಕೆಜಿ ವರೆಗೂ ಬೇಕು ಸರ್ ಈಗ ಅದು
1: ಬೀಜ.
0: ನಾವು ಮುಂಗಾರಿ ಬಿತ್ತನೆ ಮಾಡುವ ಟೈಮ್ನಾಗ ಅದು ತಳ ಗೊಬ್ಬರ ಅಂತ DAP ಗೊಬ್ಬರ ಮಿಕ್ಸ್ ಮಾಡ್ತೀವಿ. ಆಮೇಲೆ 1-2 ತಿಂಗಳ ಆದ್ಮೇಲೆ ಅದು ಯೂರಿಯಾ ಗೊಬ್ಬರ ಅಂತ ಒಂದು ಬಡ್ಡಿ ಕೊಡ್ತೀವಿ. ಆಮೇಲೆ ಬೆಳೆ ಅರ್ಧ ಬಂದ್ಮೇಲೆ ಈಗ ಎಲ್ಲ ಕೃಷಿಯೊಳಗೆ ಏನಾಗಿದೆ, ಎಲ್ಲದಕ್ಕೂ ಹುಳಗಳು ಜಾಸ್ತಿ ಆಗೋದ್ರಿಂದ ಕೃಷಿ ಆಫೀಸಿಗೆ ಭೇಟಿ ಆಗಿ ಅವ್ರು ಯಾವ ತರ ನಮ್ಗೆ ಗೈಡೆನ್ಸ್ ಮಾಡ್ತಾರೆ ಆ ಟೈಪ್ ನಾವು ಗೊಬ್ಬರಗಳಂತಂದು ಸಿಂಪಡಣೆ ಮಾಡ್ತೀವಿ. ಈಗ ಸರ್ ಮತ್ತೆ ಮುಂದೆ ಅದು ಹತ್ತಿ ಹಾಕ್ತೇವೆ ನಾವು. ಹತ್ತಿ ಹಾಕಿ ಅದ್ರ ಹತ್ತಿ ಅಂತೂ ನಾವು ಅದಕ್ಕೇನು ಬೀಜೋಪಚಾರ ಆಗಿದ್ದೇ ಇರ್ತೈತಿ ಹತ್ತಿ ಬೀಜ. ನಾವು ಅದಕ್ಕೆ ತಳಗೊಂಡು ಅದು DAP ಯೂಸ್ ಮಾಡ್ತೀವಿ. ಅದಕ್ಕೆ ಮೇಲೆ ಏನೈತಲ್ಲ ಆಮೇಲೆ ಗೊಬ್ಬರ ಏನು ಕೊಡಲ್ಲ. ಬೇಕಂದ್ರೆ ಅದು ಚಲೋ ಇದೆ ಅಂತಂದ್ರೆ ನಾವು ಯೂರಿಯಾ ಗೊಬ್ಬರನೂ 1 ಎಕರೆಗೆ 2 ಚೀಲ ಅಂತ ಹಿಂಗೆ ಕೊಡ್ತೀವಿ. ಆಮೇಲೆ ಅದಕ್ಕೆ ಕೆಮಿಕಲ್ ಸಿಂಪರಣೆ ಅಂತೂ ಅವರು ಕೃಷಿ ಆಫೀಸಿಗೆ ಏನು ಭೇಟಿ ಆಗ್ತೀವಲ್ಲ ಅವರು 1 ತಿಂಗಳು ಬಿಟ್ಟಿದ್ರು ಹೊಡೀರಿ ಇದೊಂದು ಹಿಂಗೆಲ್ಲ ನಮಗೆಲ್ಲ ಗೈಡೆನ್ಸ್ ಮಾಡಿರ್ತಾರೆ. ಆ ಟೈಪ್ ನಾವು ಅದನ್ನು ಎಣ್ಣೆ ಸಿಂಪಡಿಸ್ತೀವಿ. ಈಗ ಎಕರೆಕ ಅದು ನಾ ಈಗ 5 ಕ್ವಿಂಟಲ್ ವರೆಗೂ ನಮ್ದು ಹತ್ತಿ ಬೆಳೆ ತೆಗಿತೀವಿ. ಗೋವಿಂಜೋಳ ಬೇಕಂದ್ರೆ ನಿಮ್ಗೆ ಗೋವಿಂಜೋಳ 1 ಎಕರೆಗೆ 25 ಕ್ವಿಂಟಲ್ ವರೆಗೂ ಬೆಳೀತಾ ಇದ್ದೀವಿ. ಹೆಸರಂತೂ 1 ಎಕರೆಗೆ 8-10 ಕ್ವಿಂಟಲ್ ವರೆಗೂ ಬರ್ತದೆ. ನಮ್ಮ ಕಡೆ ಎರಿ ಭೂಮಿ ಇರೋದ್ರಿಂದ ಎರಿ ಭೂಮಿ ಪಚ್ಚೆಸರ್ ಅಂತ ಒಂದು ಬೆಳೆ ಹೈಟ್ ಬರ್ತಾ ಇದೆ ಈಗ. ಆ ಬೆಳೆಯಿಂದ ನಮ್ದು 1 ಎಕರೆಗೆ 8-10 ಹೋದ ವರ್ಷ 10 ತೆಗೆದಿದ್ದೀವಿ. ಹೋದ ವರ್ಷ ತೆಗೆದಿದ್ರು ಮಳೆಯಿಂದ ಲಾಸ್ ಆಗಿದೆ ನಮ್ಗೆ, ಆದರೂ ಬೆಳೆ ಮಾತ್ರ ಚಲೋ ಬಂದಿತ್ತು ಹೋದ ವರ್ಷ.
1: ಇದು ಹೆಸರು ತಾವೇನು ಬೆಳೀತಾ ಇದ್ರಲ್ಲ, ಕಡಿಮೆ ಅವಧಿಯ ದ್ವಿದಳ ಧಾನ್ಯ ಬೆಳೆಯಾಗಿದೆ, ಇದು ಸುಮಾರು ಎಷ್ಟು ದಿನಕ್ಕೆ ಕೊಯ್ಲಿಗೆ ಬರುತ್ತೆ
0: ಸರ್? ಇದು ನಿಜವಾಗ 40 ದಿನದ ಬೆಳೆ ಇದು. ಈಗ ಸ್ವಲ್ಪ ಅದು 2 ತಿಂಗಳವರೆಗೆ ಹೊಂಟಿದೆ. ಈಗ ನಿಜವಾಗ 40 ದಿನಕ್ಕೆ ಬೆಳೆ ಬರಬೇಕು. ಎಡಿ ಮಿಡಿ ಹೊಡಿ ನಡಿ ಅಂತ ಇತ್ತಿದ್ರಲ್ಲಿ ನೇಮ, ಆದ್ರೆ ಈಗ ಸ್ವಲ್ಪ ಜಾಸ್ತಿ ಇದಾಗಿದೆ. ಅದು
1: ಅಂದ್ರೆ ಸಾಮಾನ್ಯವಾಗಿ ನಾವು ಈ ಹೆಸರನ್ನ ಮುಂಗಾರು ಬೆಳೆಯಾಗಿನೂ ನೋಡ್ತೀವಿ ಮತ್ತೆ ಬೇಸಿಗೆ ಬೆಳೆಯಾಗಿನೂ ಇದನ್ನ ನೋಡ್ತೀವಿ.
0: ಇದಕ್ಕೆ ನೀರಿನ ಅಂಶ ಕಡಿಮೆ ಆದ್ರೂ ಬೆಳೆ ಬರ್ತೈತಿ. ಇದು ಇದರಿಂದೆಲ್ಲ ಎಲೆ ತೊಳೆದ್ರೆ ಪೀಕ್ ಬರುವಂತ ಇದು ಹಿಂಗಾಗಿ ಬರ್ತೈತಿ. ಇದು ಅದೇ ಜಾಸ್ತಿ ನೀರಂತ ಅವಶ್ಯ ಇಲ್ಲ ಸರ್ ಇದಕ್ಕೆ.
1: ಈಗ ತಾವು ಹೆಸರು ಬಿತ್ತನೆ ಅಂದ್ರಲ್ಲ, ಇಲ್ಲಿ ಒಂದು ಹೆಸರನ್ನ ಬಿತ್ತಬೇಕಾದ್ರೆ ಯಾವ್ಯಾವ ಸಾಮಗ್ರಿಗಳು ಬೇಕಂತ?
0: ಸರ್ ಅದೇ ಎಕರೆಗೆ ಸಾಮಗ್ರಿಗಳಂದ್ರೆ ಈಗ ಕೂರ್ಗಿ ಬೇಕು ಸರ್. ನಾವು ಮೊದ್ಲೇಕೆಲ್ಲ ಭೂಮಿ ಹದ ಮಾಡ್ಕೊಂಡೋಗ್ಬೇಕಾಗತಿ. ಮಳೆ ಆದ ತಕ್ಷಣ 1-2 ಮೈ ಹದ ಮಾಡಿಕೊಂಡು ಆಮೇಲೆ ಕೂರ್ಗಿ ಬೇಕು ಬಿತ್ತಲಿಕ್ಕೆ. ಈಗ ಟ್ರ್ಯಾಕ್ಟರ್ ಸಹಾಯದಿಂದ ಮಾಡ್ತೀವಿ ಈಗೆಲ್ಲ ಕೃಷಿ.
1: ಯಾಕಂದ್ರೆ 1 ಎಕರೆಗೆ ತಾವು ಬೀಜೋಪಚಾರ ಮಾಡಿದ ಬೀಜಗಳನ್ನು ತಂದ್ರು ಸಾಮಾನ್ಯವಾಗಿ 1-5-6 ಕಿಲೋ ಬೀಜಗಳು
0: ಬೇಕಾಗತ್ತೆ ಸರ್. ಅಷ್ಟು ಬೇಕು.
1: ಗೊಬ್ಬರಗಳನ್ನ ಯಾವ್ಯಾವಗಳನ್ನ ತಾವು
0: ಸರ್? ಈಗ ನಾವು ಸಾವಯವ ಗೊಬ್ಬರ ಮಾಡುವಾಗ ಎರೆಹುಳದ ಗೊಬ್ಬರ ಮಾಡ್ತಿದ್ದೆ. ಎರೆಹುಳ ಬೀಜ ಮಿಕ್ಸ್ ಮಾಡಿ ಮಾಡ್ತಿದ್ವಿ. ಈಗ ಹೆಸರಿಗೆ ಆಲ್ಮೋಸ್ಟ್ ಆಲ್ ಮಳೆ ಚೆನ್ನಾಗಿ ಆದ್ರೆ ಅಷ್ಟೇ ನಾವು ಗೊಬ್ಬರ ಉಪಯೋಗ ಮಾಡ್ತೀವಿ. ಇಲ್ಲ ಅಂದ್ರೆ ಬರೀ ಕೆಮಿಕಲ್

0: ಸಿಂಪಡಣೆಯಿಂದ ನಾವು ಬೆಳೆ ತೆಗಿತೇವೆ.
1: ಅಲ್ಲ, ಯಾಕೆ ನೀವು ಈ ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಅವಲಂಬನೆ ಆಗಿದ್ರೆ ಸಾವಯವ ಗೊಬ್ಬರಗಳನ್ನು ಯಾಕೆ ಬಳಸ್ತಾ ಇಲ್ಲ?
0: ಸಾವಯವ ಗೊಬ್ಬರ ಬಳಸ್ತಾ ಇಲ್ಲ ಯಾಕೆಂದ್ರೆ ಸರ್, ನಾವು ಈಗ ನಾವು ಅದೇನಾಗಿದೆ, ಈಗ ಟೈಮ್ ಸಿಗ್ತಾ ಇಲ್ಲ ನಮಗೆ ಕೃಷಿಯಲ್ಲಿ. ಏನಾಗಿದೆ ಅಂದ್ರೆ ಟೈಮ್ ಸೇರಿ ಮಳೆ ಆಗಲ್ಲ ಸರ್, ಟೈಮ್ ಸೇರಿ ಮಳೆ ಆಗಲ್ಲಕ್ಕೆ ನಮ್ಗೆ ಟೈಮ್ ಸಿಗೋದಿಲ್ಲ. ಇದನ್ನು ಒಂದು ಮಾಡ್ಲಿಕ್ಕೆ ಅಂದ್ರೆ ಈಗ ಲೇಬರ್ ಪ್ರಾಬ್ಲಮ್ ಇದೆ. ಲೇಬರ್ ನಮ್ಮ ನಾವು ಮನೆಯಲ್ಲಿ ಎಲ್ಲರೂ ಸೇರಿ ಮಾಡೋದಂದ್ರೆ ಎಲ್ಲರೂ ಬೇರೆ ಬೇರೆ ಇದಾಗಿಬಿಟ್ಟಿರ್ತಾರೆ. ಕೃಷಿ ಅವಲಂಬನೆ ಯಾರಿರ್ತಾರೆ ಅವರಷ್ಟೇ ಮಾಡ್ಬೇಕಾಗತ್ತೆ. ಆ ಉದ್ದೇಶಕ್ಕೋಸ್ಕರ ಇದು ನಮ್ಗೆ ಏನು ಈಗ ಸದ್ಯ ನಡೀತೈತಲ್ಲ ಅದನ್ನ ನಡೆಸ್ಬೇಕಾಗತ್ತೆ ನಾವು. ಈಗ ಡೇ ಗೊಬ್ಬರದಿಂದ ಹೊರಗಿಂದ 2 ಚೀಲ ತೊಗೊಂಡು ಬಂದು ಹಾಕಿ ಮಾಡಿಕೊಂಡು ನಮಗೆ ಸಾಗಿಸೋದು. ಎರೆಹುಳ ಮಾಡೋದ್ರಿಂದ ಅದು ಭಾಳ ಒಳ್ಳೆಯ ಉತ್ಪನ್ನ ಇದೆ ಸರ್, ಅದರಿಂದ ಭೂಮಿಗೂ ಭಾಳ ಚಲೋ ಅದು. ಆದರೆ ಅದು ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇದು ಎರೆಹುಳ ಗೊಬ್ಬರ ತರಬೇಕು, ಅದಕ್ಕೆ ನೀ ಫಸ್ಟ್ ತಂದ ಮೇಲೆ ಅದನ್ನು ಕಸ ಕಡ್ಡಿ ಎಲ್ಲ ಹಾಕಬೇಕು, ಅದಕ್ಕೆ ಹುಳ ಬಿಡಬೇಕು, ಅದಕ್ಕೆ ಕಂಟಿನ್ಯೂ ಡೈಲಿ ನೀರು ಹಾಕಬೇಕು ಅದಕ್ಕೆ. ಅಂದರೆ ಅದು ತೇವಾಂಶ ಹೆಚ್ಚಿಗೆ ಆತಂದ್ರೆ ಅದು ಗೊಬ್ಬರ ಚಾಪುಡಿ ಟೈಪ್ ಆಗತ್ತದು.
1: ಈ ಬೀಜದಿಂದ ಬೀಜಕ್ಕೆ ನೀವು ಬಿತ್ತುವಾಗ ಎಷ್ಟು ಅಂತರ ಬಿಟ್ಟು ಬಿತ್ತೀರಿ?
0: ಈಗ ಹೆಸರು ಆದ್ರೆ ಸರ್ 1-2 ಇಂಚಿಂದ ಇದಾಗಬಹುದು ಹೆಸರು. ಗೋವಿಂಜಾಳ ಮಾತ್ರ ಒಂದು ಗೇಣಿಗೆ ಒಂದು ಬೀಜ ಹಾಕ್ಬೇಕಾಗತ್ತೆ ಗೋವಿಂಜಾಳ. ಹತ್ತಿ ಆದ್ರೆ 3 ಫೂಟಿಗೆ 2 ಫೂಟಿಗೆ ಒಂದು ಹತ್ತಿ. ಹೆಸರಿಗೇನು ಇದಿಲ್ಲ ಸರ್, ಹೆಸರಿಗೇನು ಅದೇನಿಲ್ಲ, ಡಿಸ್ಟೆನ್ಸ್ ಏನು ನಡೀತೈತೆ ಅದಕ್ಕೆ.
1: ಈ ಬಿತ್ತನೆ ಪೂರ್ವದಲ್ಲಿ ಭೂಮಿಗೆ ಯಾವ ರೀತಿ ಗೊಬ್ಬರಗಳನ್ನ ಮಿಶ್ರಣ ಮಾಡ್ತೀರಿ, ಯಾವ ರೀತಿ ಹದ ಮಾಡ್ಕೊಂಡು ಗೊಬ್ಬರಗಳನ್ನು ಬಳಸ್ತೀರಿ ತಾವು?
0: ಸರ್, ಬಿತ್ತನೆಕಿನ ಮುಂಚೆ 2 ಮೈ ಅದೆಲ್ಲ ಕುಂಟೆ ರೆಂಟೆಯಿಂದ ಎಲ್ಲ ಹದ ಮಾಡಿಕೊಂಡು ಸ್ವಲ್ಪ ಮಳೆ ಆದ್ಮೇಲೆ ಮತ್ತೊಂದ್ಸಲ ಹದ ಮಾಡಿ ಬೀಜದ ಜೊತೆನೂ ಗೊಬ್ಬರ ಮಿಕ್ಸ್ ಮಾಡ್ತೀವಿ. DAP ಅದೆಲ್ಲ ಒಂದೇ ಟೈಮಲ್ಲಿ ಬೀಜದ ಜೊತೆನೂ ಮಿಕ್ಸ್ ಮಾಡ್ತೀವಿ. ಆಮೇಲೆ ಈಗ ಗೋವಿಂಜಾಳಕ್ಕಾದ್ರೆ 2 ತಿಂಗಳ ಆದ್ಮೇಲೆ ಮತ್ತೊಮ್ಮೆ ಯೂರಿಯಾ ಗೊಬ್ಬರ ಕೊಡ್ತೀವಿ. ಹೆಸರಿಗಾದ್ರೆ ಏನಿಲ್ಲ, ಹೆಸರಿಗೆ ಬರೀ ಕೆಮಿಕಲ್ ಸಿಂಪಡಣೆಯಿಂದ ನಮ್ಮ ಬೆಳೆ ತೆಗಿತೀವಿ. ಹತ್ತಿ ಅಂತೂ ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಅದಕ್ಕೊಂದು ಬೇರೆ ಬೇರೆ ನಾವು ಕೃಷಿ ಆಫೀಸಲ್ಲಿ ಎನ್ಕ್ವೈರಿ ಮಾಡಿ ಅವ್ರು ಯಾವ ತರ ಈ ಟೈಮಲ್ಲಿ ಹಿಂಗೆ ಹೊಡಿಬೇಕು ಈ ಟೈಮಲ್ಲಿ ಹಿಂಗೆ ಹೊಡಿಬೇಕಂತ ಅವರೆಲ್ಲ ನಮ್ಗೆ ಗೈಡೆನ್ಸ್ ಮಾಡ್ತಾರೆ. ಅದೇ ರೀತಿ ನಾವು ಸಿಂಪಡಣೆ ಮಾಡ್ತೀವಿ.
1: ಈಗ ತಾವು ಹೊಲದಲ್ಲಿ ಬೆಳೆದಂತ ಬೆಳೆಗಳಲ್ಲಿ ಈಗ ಕಳೆ ಬರೋದು ಸಾಮಾನ್ಯ. ಈ ಕಳೆ ಬಂದಂತ ಸಂದರ್ಭದಲ್ಲಿ ಇವುಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡ್ತೀವಿ?
0: ಈಗ ಭೂಮಿಯಲ್ಲಿ ಸರ್ ಮಳೆ ಒಂದ್ ಟೈಮ್ ಕಂಟಿನ್ಯೂ ಚಾಲೂ ಆಗಿಬಿಡುತ್ತೆ, ಕಳೆ ಜಾಸ್ತಿ ಬರುತ್ತೆ. ಈಗ ಜಾಸ್ತಿ ಬರೋದ್ರಿಂದ ನಾವು ಎತ್ತಿನ ಸಹಾಯದಿಂದ ಎಡೆ ಪಟ್ಟೆ ಹೊಡ್ಕೊಂತೀವಿ, ಎಡೆ ಕುಂಟೆಯಿಂದ ಎಡೆ ಹೊಡಿತೀವಿ. ಅದು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಈಗ ಕಳೆನಾಶಕ ಅಂತ ಬಂದಿತ್ತು, ರೌಂಡ್ ಅಪ್ ಅಂತ ಬಂತಾವ, ಅವೆಲ್ಲ ಒಂದು ಕಳೆನಾಶಕ ಅದಾವ. ಆ ಕಳೆನಾಶಕ ಸಿಂಪಡಣೆ ಮಾಡ್ತೀವಿ ಆಲ್ಮೋಸ್ಟ್ ಆಲ್, ಯಾಕಂದ್ರೆ ಲೇಬರ್ ಸಮಸ್ಯೆ ಇರೋದ್ರಿಂದ. ಈಗ ಮುಂಚೆ ನಾವು ಲೇಬರ್ ಸಿಗ್ತಿದ್ರು ಕಳೆ ತಗಸ್ತಿದ್ವಿ, ಈಗ ತಗಸುವಂತ ಲೇಬರ್ ಸಿಗ್ತಾ ಇಲ್ಲ.
1: ಈಗ ಕಳೆ ನಿಯಂತ್ರಣಕ್ಕೆ ಸಾಮಾನ್ಯವಾಗಿ ನಮ್ಮ ಕೃಷಿ ಅಧಿಕಾರಿಗಳು ಹೇಳ್ತಾರೆ ಈ ಪೆಂಡೆಮಿತೆಲ್ನ ಬಳಸ್ರಿ ಅಂತ. ತಾವು ಅದನ್ನ ಬಳಸ್ತಾ ಇದ್ದೀರಾ? ಹೇಗೆ
0: ಬಳಸ್ತೇವೆ ಸರ್? ರೆಗ್ಯುಲರ್ ನಾವು ಹೋಗ್ತೇವೆ ದಲ್ಲಾಲಿ ಅಂಗಡಿ ಅಂತ, ನಾವು ಕೈಮ್ ಅವ್ರಿಗೆ ಮಟೀರಿಯಲ್ ಕೊಡ್ತಿರ್ತೀವಿ. ಅವರು ಹಿಂಗ ಈಗ ಈ ತರ ಆಯ್ತು ಬನ್ ಬೆಳೆ ಅಂತಂದ್ರೆ ಇದನ್ನ ಅವ್ರು ಯಾವ್ದು ಹೇಳ್ತಾರೆ ನಮ್ಗೆ ಗೈಡೆನ್ಸ್ ಕೊಡ್ತಾರೆ, ಅದ್ರ ಆ ಟೈಪ್ ನಾವು ಮಾಡ್ತೇವೆ ಸಿಂಪಡಣೆ ಮಾಡಿ.
1: ಎಷ್ಟು ದಿನಗಳ ನಂತರ ಒಮ್ಮೆ ಅದನ್ನ ಬಳಸ್ತೀವಿ?
0: ಸಿಂಪಡಣೆ 15 ದಿನ, 1 ತಿಂಗಳ ಬೆಳೆ ಯಾವ ತರ ಇರ್ತಲ್ಲ ಅದನ್ನ ನೋಡ್ಕೊಂಡು ನಾವು ಇದನ್ನ ಸಿಂಪಡಣೆ ಮಾಡ್ತೀವಿ ರೀ. ಅದಕ್ಕೆ ಯಾವ್ದಾರ ತರ ರೋಗ ಬರಲ್ಲಂಗ ಅದನ್ನ ನಾವು ಸಿಂಪಡಣೆ ಮಾಡ್ಕೊಂಡು ಹೋಗ್ತೀವಿ.
1: ತಾವೇನು ಕಳೆನಾಶಕವನ್ನ ಸಿಂಪಡಣೆ ಮಾಡ್ತಿರಲ್ಲ, ಅವಾಗ ಭೂಮಿ ಯಾವ ರೀತಿ ಇರುತ್ತೆ? ಸಾಮಾನ್ಯವಾಗಿ ತೇವಾಂಶ ಇದ್ದಾಗ ಈ ಇದರ ಬಳಕೆಯನ್ನ ಮಾಡ್ಬೇಕಂತ ಪದ್ಧತಿ.
0: ಹೌದೌದು.
1: ತಾವು ಈ ಭೂಮಿಯ ತೇವಾಂಶ ನೋಡ್ಕೊಂಡ್ ಬಿಟ್ಟು ಸಿಂಪಡಣೆ ಮಾಡ್ತೀರೋ ಹೇಗೆ?
0: ಹೌದು ಸರ್, ಭೂಮಿಯ ತೇವಾಂಶ ನೋಡ್ಕೊಂಡು ಸಿಂಪಡಣೆ ಮಾಡ್ತೀವಿ. ಅದು ತೇವಾಂಶ ನೋಡ್ಕೊಂಡು ಮಾಡ್ತೀವಿ ಸರ್.
1: ಅಂದ್ರೆ ಅದು ಕಳೆ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ.
0: ಹೌದೌದು ಸರ್, ಹೌದೌದು.
1: ಮತ್ತೆ ಈ ಮುಂಗಾರು ಬೆಳೆಯಾಗಿ ತಾವು ಈ ಗೋಂಜಾಳ, ಹತ್ತಿ ಇವುಗಳಲ್ದನೆ ಮತ್ತೆ ಏನೇನು ಬೆಳೀತಾ ಇದ್ದೀರಿ?
0: ನಮ್ದು ಎರಿ ಭೂಮಿ ಇರೋದ್ರಿಂದ ನಮ್ಮ ಕಡೆ ಇದಷ್ಟೇ ಬೆಳೆ ಬರ್ತೈತಿ. ಈಗ ಈ ಕಡೆ ಆದರೆ ನಾವು ಧಾರವಾಡ ಸೈಡ್ ಮಾಡ್ತಾ ಇರೋದ್ರಿಂದ ಇಲ್ಲೇ ಸೋಯಾಬೀನ್ ಬೆಳಿಬೋದು ನಾವು. ನಮ್ಮ ಭೂಮಿಗೆ ಏನಿದೆಲ್ಲ, ಮುಂಗಾರಿ ಅಂದರೆ ಹೆಸರು, ಗೋವಿಂಜೋಳ, ಹತ್ತಿ, ಈರುಳ್ಳಿ, 4 ಬೆಳೆ ಅಲ್ಲಿ ತೆಗಿಬಹುದು. ಅದಕ್ಕಿಂತ ಬೇರೆ ಬೆಳೆ ನಮ್ಮಲ್ಲಿ ತೆಗಿಯಕ್ಕೆ ಇದಾಗೋದಿಲ್ಲ ಸರ್, ಬೇರೆ ಬೆಳೆ ಬರೋದಿಲ್ಲ.
1: ಏರಿ ಜಮೀನ್ ಅಂತೀರಿ, ತಾವು ಕಬ್ಬನ್ನು ಹಾಕ್ಬೋದಲ್ಲ
0: ಸರ್? ನಮ್ಮ ಏರಿಯಾಕ್ಕೆ ಕಬ್ಬು ಬರಲ್ಲ. ನಾವು ಹಾಕಿ ನೋಡಿದ್ವಿ ಸೋಯಾಬೀನ್ ಬರ್ಬೋದು ಅಂತ, ಸೋಯಾಬೀನ್ ಹಾಕಿ ನೋಡಿದ್ವಿ, ಆ ಏರಿಯಾಕ್ಕೆ ಸೋಯಾಬೀನ್ ಬರಲಿಲ್ಲ, ಕಬ್ಬು ಬರಲಿಲ್ಲ.
1: ಬೋರ್ವೆಲ್ ಅದ ತಮ್ದು?
0: ನಮ್ದು ಇದು ಪಂಪ್ಸೆಟ್ ಅಂತ ಮಾಡ್ಕೊಂಡಿದ್ದೇವೆ ಸರ್. ನಾವು ಈ ಹಳ್ಳಗಳಿಂದ ನಾವು ಪೈಪ್ ಲೈನ್ ಮಾಡಿಕೊಂಡು ಪಂಪ್ಸೆಟ್ ಮಾಡ್ಕೊಂಡಿದ್ವಿ. ಅದು ನಮ್ಗೆ ಮಲಪ್ರಭಾ ಡ್ಯಾಮಿಂದ ನೀರಿನ ಅನುಕೂಲನೂ ಐತಿ, ಮತ್ತೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದಿಂದ ಕುಂದಗೋಳ ತಾಲೂಕಿಂದ ಅಲ್ಲಿ ಅದು ಹಳ್ಳ ಉದ್ಭವ ಆಗಿದೆ. ಅದು ಅಲ್ಲಿಂದ ಏನು ನೀರು ಬರುತ್ತಲ್ಲ ಭೂಮಿಗೆ, ಆ ನೀರು ನಮ್ಮ ಹಳ್ಳಕ್ಕೆ ಬಂತಂದ್ರೆ ಆ ಹಳ್ಳ ನೀರು ನಾವು ಪಂಪ್ಸೆಟ್ ಮುಖಾಂತರ ಉಪಯೋಗ ಮಾಡ್ತೀವಿ.
1: ಈಗ ಸಾಕಷ್ಟು ನವೀನ ತಂತ್ರಜ್ಞಾನಗಳು ನಮ್ಮಲ್ಲಿ ಬಂದಿದ್ದಾವೆ ಈ ಕೃಷಿಯ ಚಟುವಟಿಕೆಯಲ್ಲಿ. ತಾವು ಹೊಲದಲ್ಲಿ ಬೆಳೆದಂತ ಬೆಳೆಗಳನ್ನು ಕಟಾವು ಮಾಡಲಿಕ್ಕೆ ಯಾವ ರೀತಿ ನವೀನ ತಂತ್ರಜ್ಞಾನಗಳನ್ನು ಬಳಸಿ ಕಟಾವು ಮಾಡ್ತೀರಿ?
0: ಈಗ ಸರ್ ಕಟಾವಿಗೆಂದ್ರೆ ಈಗ ಹೆಸರು ಬೆಳೆ ಬಂದ್ರೆ ಹೆಸರು ಕಟಾವು ಮಷೀನ್ ಬಂದ್ಬಿಟ್ಟಿದೆ ಸರ್. ಈಗ ಗೋವಿಂಜೋಳಕ್ಕೂ ಬಂದಿದೆ, ಆದ್ರೆ ಗೋವಿಂಜೋಳ ಲೇಬರ್ ಸಿಕ್ಕರೆ ಲೇಬರ್ಲಿಂದ ಮುಖಾಂತರ ಮಾಡ್ತೀವಿ, ಯಾಕಂದ್ರೆ ಗೋವಿಂಜೋಳ ಲಾಸ್ ಭಾಳ ಆಗುತ್ತೆ. ಹೆಸರು ಕಟಾವು ಮಷೀನ್ ಇಂದ ನಮ್ಗೆ ಲಾಸ್ ಆಗುತ್ತೆ ಸರ್, ಅದು 1/8 ಭಾಗ ಭೂಮಿಯಲ್ಲಿ ಹೋಗ್ಬಿಡುತ್ತೆ ಕಟಾವು ಮಷೀನ್ ಇಂದ. ಆದ್ರೂ ಅನಿವಾರ್ಯ ಲೇಬರ್ ಸಿಗಲ್ಲ ಕಾರಣ ಮಾಡಲೇಬೇಕು. ಆ ಟೈಮಲ್ಲಿ ಮಳೆಗಾಲ ಸ್ಟಾರ್ಟ್ ಹೆಚ್ಚಿಗೆ ಆಗ್ಬಿಡುತ್ತೆ,
1: ಲೇಬರ್ ಕೊರತೆ ಇದೆ.
0: ಲೇಬರ್ ಕೊರತೆ ಭಾಳ ಇದೆ ಸರ್.
1: ಸಿಕ್ಕರು ತಮಗೆ ಒಂದ್ ದಿನಕ್ಕೆ ಅವ್ರಿಗೆ ಎಷ್ಟು ಕೂಲಿ ಕೊಡ್ತೀರಿ
0: ಸರ್? ಈಗ ಸೀಸನ್ ವೈಸ್ ಇರುತ್ತೆ, ಈಗೆಲ್ಲ 400 ರೂಪಾಯಿ ತಗೊಳ್ತಾರೆ. ಅವಾಗ ಸೀಸನ್ ಟೈಮಿಂಗ್ ಮೇಲೆ ಇರ್ತೈತೆ ಅವಾಗ, ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 12 ಒಂದು ರೇಟು,

0: ಹಿಂಗೆಲ್ಲ ಇರ್ತದೆ. ಈಗ ಮಿನಿಮಮ್ 400 ರೂಪಾಯಿ ಇದೆ ಮಿನಿಮಮ್ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ 500 ರೂಪಾಯಿ ಇದೆ.
1: ಅಂದ್ರೆ ಈಗ ಬೆಳೆ ಕಟಾವ್ ಆದ ನಂತರ ತಾವು ಭೂಮಿಯನ್ನು ಯಾವ ರೀತಿ ಹದ ಮಾಡ್ಕೊತೀರಿ ಮತ್ತೆ?
0: ಸರ್, ಇದು ಬೆಳೆ ಕಟಾವ್ ಆದ ತಕ್ಷಣ ನಾವು ರೂಟರ್ ಅಂತ ಮಾಡ್ಕೊಂತೀವಿ. ರೂಟರ್ ಹೊಡೆದ್ರೆ ಈಗಿದ್ದ ಕಸ ಎಲ್ಲ ಭೂಮಿಯಲ್ಲಿ ಮಿಶ್ರಣ ಆಗಿಬಿಡುತ್ತೆ. ಕಸ ಮಿಶ್ರಣ ಆಗೋದ್ರಿಂದ ಅದು ಮತ್ತೆ ಇದು ಹಸಿ ಗೊಬ್ಬರ ಅಂತ ಆಗತ್ತೆ. ಅದರಿಂದ ಅದು ಒಳಗಡೆ ಭೂಮಿಯೊಳಗೆ ಸಿಕ್ಕದ ಕೊಳಿತೈತೆ ಸರ್. ಅದರಿಂದ ಒಳ್ಳೆಯ ಭೂಮಿಗೆ ಗೊಬ್ಬರ ಉತ್ಪಾದನೆ ಆಗುತ್ತೆ. ಮತ್ತೆ ಇದು ನಾವು ಅದನ್ನ ಇನ್ನೊಂದ್ಸಲ ಅದು ಕುಂಟೆಯಿಂದ ಸಾಫ್ ಮಾಡ್ಕೊಂತೀವಿ. ಸಾಫ್ ಮಾಡಿಕೊಂಡು ಹಿಂಗಾರಿ ಏನು ಬಿತ್ತಬೇಕಲ್ಲ, ಈಗ ಒಂದು ಪ್ಲಾನಿಂಗ್ ಮಾಡ್ಕೊಂತೀವಿ. ಒಂದು ಗೋಧಿ ಬೆಳಿಬೇಕು, ಒಂದು ಕಡಲೆ ಬೆಳಿಬೇಕು, ಒಂದು ಹೆಸರು ಹಿಂಗಾರಿ, 3 ಐಟಮ್ ಬರುತ್ತೆ. ಕಡಲೆ, ಗೋಧಿ ಬಿಟ್ಟರೆ ಜೋಳ, ಇವು 3 ಹಿಂಗಾರಿ ಬೆಳೆ ಸರ್. ನಮ್ಮ ಕಡೆಯಿಂದ ಏರಿ ಭೂಮಿ ಮತ್ತು ಆ ಕಡೆ ಬಯಲು ಸೀಮೆ ಇರೋದ್ರಿಂದ ನಮ್ಮ ಕಡೆ ಬರೋದು 2 ಪೀಕ್, 3 ಟೈಪ್ ಪೀಕ್ ಬರಲ್ಲ.
1: ತಾವು ಬೆಳೆ ವಿಮೆಯನ್ನು ಮಾಡಿಸಿದ್ದೀರಾ ಹೇಗೆ?
0: ಹೌದು ಸರ್, ಅದು ಬೆಳೆ ವಿಮೆ ಮಾತ್ರ ವರ್ಷ ಏನೋ ಇರಲಿ ಅಂತೇಳಿ ತುಂಬಿರ್ತೀವಿ ನಾವು. ಅದು ಬರಲಿ ಬಿಡಲಿ, ಅದು ಮಾತ್ರ ಬೆಳೆ ವಿಮೆ ಮಾತ್ರ ತುಂಬುದು.
1: ಯಾಕಂದ್ರೆ ಪ್ರಕೃತಿ ಕೋಪಕ್ಕೆ ಸಿಕ್ಕಾಗ, ಈ ನಾವು ಬೆಳೆದಂತ ಬೆಳೆ ನಾಶ ಹೊಂದಿದಾಗ ಅಥವಾ ಅದು ನಮಗೆ ಕೈಗೆ ದೊರಕದೇ ಇದ್ದಾಗ ಸರ್ಕಾರದಿಂದ ಆದಷ್ಟು ಬೆಳೆ ವಿಮೆಯಿಂದ ಅದರ ನಾವು ಪರಿಹಾರವನ್ನು ಕಂಡುಕೋಬಹುದಲ್ಲ.
0: ಯಸ್ ಸರ್, ಅದ ಪರಿಹಾರ ಸಿಕ್ಕಬಹುದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅದನ್ನ ಬೆಳೆ ವಿಮೆ ತುಂಬೇ ತುಂಬುತ್ತೇವೆ ಸರ್.
1: ತಾವು ತಮ್ಮ ಹೊಲದಲ್ಲಿ ಸರ್ಕಾರದಿಂದ ಯಾವ್ಯಾವ ಲಾಭಗಳನ್ನು ಪಡ್ಕೊಂಡಿದ್ರಿ, ಯಾವ್ಯಾವ ಪ್ರಯೋಜನಗಳನ್ನು ಸೌಲಭ್ಯಗಳನ್ನು ಪಡ್ಕೊಂಡು ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ?
0: ಸರ್, ನಾನು ಮೂಲದ ಸೌಕರ್ಯ ಉಪಯೋಗ ಮಾಡಿಕೊಂಡಿದ್ದಂದ್ರೆ ಎರೆಹುಳದ ಗೊಬ್ಬರದ್ದು ಸರ್ಕಾರದಿಂದ ತಗೊಂಡಿದ್ದೇನೆ. ಅದು ಅದು 4,000 ರೂಪಾಯಿ ತುಂಬುದಷ್ಟೇ ಇತ್ತು. ಅದು 4,000 ರೂಪಾಯಿ ತುಂಬಿ ತಗೊಂಡಿದ್ದೆ. ಅದು ಎರೆಹುಳ ಗೊಬ್ಬರನೂ ಮಾಡಿದೆ, ಗೊಬ್ಬರದಿಂದ ಚಲೋ ಗೊಬ್ಬರನೂ ರೆಡಿ ಆಯ್ತು, ಒಳ್ಳೆ ಗೊಬ್ಬರ ಆಯ್ತು ಸರ್. 50 ಚೀಲ ಗೊಬ್ಬರ ಮಾಡಿದೆ ನಾನು, ಒಳ್ಳೆ ಗೊಬ್ಬರ ಆಯ್ತು. ಮತ್ತ ನಂಬರ್ 1 ಗೊಬ್ಬರ ಸರ್, ಅದು ಪೀಕಿಗೆ ನಂಬರ್ 1. ಯಾವ್ದು ಗೊಬ್ಬರ ಇಲ್ಲ, ಎಂಡ ನನ್ನ ಗೊಂಜಾಳ ಎಲ್ಲ ಹಳದಿ ಆಗಿ ಹೋಗಿತ್ತು, ಮಳೆ ಹೆಚ್ಚಾಗಿ ಹಳದಿ ಆದ ಗೊಬ್ಬರ. ಅದನ್ನ ಗೊಬ್ಬರ ಸಿಂಪರಣೆ ಮಾಡಿದಾಗ ಅದು 8 ದಿನದಲ್ಲೇ ಗೊಂಜಾಳಕ್ಕೆ ರಿಕವರಿ ಆಯ್ತು. ಅದು
1: ತಾವು ಈ ಬೆಳೆದಂತ ಬೆಳೆಯನ್ನ ಕಟಾವ್ ಆದ ನಂತರ ಅದರ ಮಾರಾಟದ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಂಡಿದ್ದೀರಿ ತಾವು?
0: ಸರ್, ಗೋವಿಂಜೋಳ ಆದರೆ ಜಾಸ್ತಿ ಬೆಳೆ ಬರುತ್ತೆ. ಈಗ ಖರೀದಿಗಾರರು ಆಲ್ಮೋಸ್ಟ್ ಅಲ್ಲಿ ಈಗ ಹಳ್ಳಿಗಳೇ ತಾವೇ ಬರ್ತಾ ಇದ್ದಾರೆ. ಅಲ್ಲೇ ಬಂದ್ರೆ ಅಲ್ಲೇ ಒಂದು ರೇಟ್ ಮುಗಿಸ್ತಾರೆ, ಅಲ್ಲೇ ಕೊಟ್ಬಿಡ್ತೇವೆ ಸರ್. ಅದು ದಲ್ಲಾಲಿ ಹಮಾಲಿ ಎಲ್ಲ ಸೇರಿ ಅಲ್ಲೇ ಇದಾಗ್ಬಿಡುತ್ತೆ. ನಾವು ತಗೊಂಡು ಹೋದ್ರೆ ನರಗುಂದ ಅಂತ ಬರುತ್ತೆ ಒಂದು ಹಳ್ಳಿ ಐತಿ, ನಮ್ದು ನವಲಗುಂದ ನರಗುಂದ, ನಮ್ದು ತಾಲೂಕು ನವಲಗುಂದ. ಆದ್ರೆ ನಿಯರೆಸ್ಟ್ ನಮಗೆ ಮಾರುಕಟ್ಟೆ ಇರೋದು ನರಗುಂದ.
1: ಹೆಸರು, ಗೊಂಜಾಳ, ಹತ್ತಿ ಇವನ್ನ ಹಾಕಾಗತ್ತಾರೆ. ಎಷ್ಟು ಕ್ವಿಂಟಲ್ ತಾವು ಈ ಬೆಳೆಯನ್ನ ಬೆಳೀತಾ ಇದ್ದೀರಿ?
0: ಸರ್, ಗೋವಿಂಜೋಳ ಆದ್ರೆ ಎಕರೆಕ್ಕೆ 25 ಕ್ವಿಂಟಲ್ ವರೆಗೂ ಬೆಳೀತಾ ಇದ್ದೇವೆ, 22-25 ವರೆಗೂ. ಹೆಸರಾದ್ರೆ ಎಕರೆಕ್ ಒಂದು 8 ವರೆಗೂ ಮಿನಿಮಮ್, ಅಗದಿ ಕಡಿಮೆ ಅಂದ್ರೆ 7-8 ಕ್ವಿಂಟಲ್ ಬರ್ತಾ ಇದೆ ಗೋವಿಂಜೋಳ. ಎಕರೆ ಇದು ಬರ್ತಾ ಬಿಟಿ ಹತ್ತಿ ಅಂತ ಮಾಡ್ತೀವಲ್ಲ, ಬಿಟಿ ಹತ್ತಿ ಎಕರೆಕ್ ಒಂದು 5 ಕ್ವಿಂಟಲ್ ವರೆಗೂ ಬರ್ತೆ. ಈಗ
1: ಈ ಬಿಟಿ ಹತ್ತಿ ಹಾಕ್ತಾನೆ ಅಂದ್ರಲ್ಲ ತಾವು ಹಾಕಿ ಬೆಳೀತಾ ಇದ್ರೆ, ಇದರಲ್ಲಿ ಅಂತರ ಬೇಸಾಯವನ್ನು ಏನಾದ್ರೂ ಮಾಡಿದ್ರಾ ಹೇಗೆ?
0: ಇಲ್ಲ ಸರ್, ಅದು ಯಾಕಂದ್ರೆ ಬೆಳೆ ಹೈಟ್ ಇರೋದ್ರಿಂದ ಅದು ಗಿಡ ಪಡ್ಲು ಹೊಡಿತೈತಲ್ಲ, ಅದರಲ್ಲಿ ಅಂತರ ಬೇಸಾಯ ಮಾಡ್ಲಿಕ್ಕೆ ಬರೋದಿಲ್ಲ. ಮಾಡಿದ್ರೆ ಅದು ಬೆಳೆ ಸರಿಯಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಅದೇನು ಮಾಡಲ್ಲ, ಒಂದೇ ಐಟಮ್ ಅದು ಮಾಡೋದು.
1: ಅಂದ್ರೆ ಇದಕ್ಕೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ತಮಗೆ ಯೋಗ್ಯವಾದ ಬೆಲೆ ದೊರಕ್ತಾ ಇದೆ.
0: ದೊರಕ್ತಾ ಇದೆ ಸರ್, ಅದು ಏನು ಮಾರ್ಕೆಟ್ ಹೆಂಗಿರ್ತಂಗ ಅದು ಲಾಭ ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ರೈತರು ಒಂದೇ ಬೆಳೆನ ಜಾಸ್ತಿ ನಾವು ಬೆಳೆದ್ವಿ ಅಂದ್ರೆ ರೇಟ್ ಕುಸಿದ ಕುಸಿತೈತಿ. ಈಗ ಎಲ್ಲರೂ ಒಂದೇ ಬೆಳೆ ಬೆಳೆದ ರೇಟ್ ಕುಸಿದ ಕುಸಿತೈತಿ. ಅದು ಆಗಿನ ಮಾರ್ಕೆಟ್ ಏನಿರ್ತದೆ ಅದ ಆ ತರ ಕೊಡಬೇಕಾಗತ್ತೆ ನಾವು.
1: ಒಟ್ಟು ತಮಗೆ ವಾರ್ಷಿಕ ಆದಾಯ ಎಷ್ಟಿದೆ
0: ಸರ್? ವಾರ್ಷಿಕ ಆದಾಯ ನೋಡಿ ಸರ್, ನನ್ನ ಲಾಸ್ಟ್ 1 ವರ್ಷ ಬರೀ ಹೆಸರು ಹಾಕಿದ್ದೆ. 7 ಎಕರೆಗೆ ಹೆಸರು ಹಾಕಿದ್ರೆ 1,60,000 ರೂಪಾಯಿ ಹೆಸರಾಯ್ತು. ಅದರಲ್ಲಿ 60,000 ಲಾಸ್ ತೆಗೆದ್ರೆ
1: ತಾರೆಯಾಗಿ ತಮ್ಮ ಈ ಕೃಷಿಯಿಂದ ಬರ್ತಕ್ಕಂತ ಆದಾಯ ಎಲ್ಲ ಖರ್ಚು ವೆಚ್ಚಗಳ ಹೋಗಿ
0: ಹೋಗಿ ಹೆಚ್ಚು ಹೆಚ್ಚು 1.5-2 ಲಕ್ಷ ಹಿಂಗೆ ಉಳಿತೈತೆ, ಉಳಿತಾಯ ಆಗುತ್ತೆ. ಈಗ ಈಗಿನ್ನು ಯಾಕಂದ್ರೆ ಅವು ಹವಾಮಾನ ಗುಣಧರ್ಮದಿಂದ ಈಗ ಪೀಕ್ ಕೈಯಾಗಿ ಬಂದು ರೊಕ್ಕ ತಗೊಂಡಾಗ ನಮ್ದು ನಿಜ ಬೆಳೆದ್ರಿ. ಹಿಂಗಾಗಿ ಅದು 1.5-2 ಲಕ್ಷವರೆಗೂ ಅಂತೂ ಉಳಿತಾಯ ಮಾಡ್ಬೋದು. ಎಲ್ಲ ಖರ್ಚು ತೆಗೆದು ನಮ್ಮದು ದನ ಕರ ಎಲ್ಲ ತೆಗೆದು ಅಷ್ಟು ಉಳಿತಾಯ ಮಾಡ್ಬೋದು ಸರ್.
1: ತಾವು ಡೈರಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಎಷ್ಟು ಆಕಳುಗಳನ್ನ ಸಾಕಿದ್ದೀರಿ? ತಾವು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ?
0: ಈಗ ಸರ್, ನಾವು ಈಗ ಲೇಬರ್ ತೊಂದರೆ ಇರೋದ್ರಿಂದ 2 HF ಆಕಳ ಮಾಡಿದೀವಿ, 2 ಎಮ್ಮೆಗಳು. ಹಾಲು ಗಟ್ಟಿ ಬರುತ್ತೆ, ಆಕಳದು ಸ್ವಲ್ಪ ತಿಳಿ ಬರುತ್ತೆ ಸರ್. ಆಕಳದ ಇದು ಒಂದು ಆಕಳಿಂದ ಬೆಳಿಗ್ಗೆ 1-10-12 ಲೀಟರ್ ಬರುತ್ತೆ ಹಾಲು, ಸಾಯಂಕಾಲ 10-12 ಲೀಟರ್ ಬರುತ್ತೆ. ಎಮ್ಮೆಯಿಂದ ಕಡಿಮೆ ಬರುತ್ತೆ ಸರ್, 5-6 ಲೀಟರ್ ಬರುತ್ತೆ. ಅದು ನಮ್ಗೆ ಮನೆ ಇದಕ್ಕಂತೇಳಿ ಯೂಸ್ ಆಗುತ್ತೆ, ಎಡಿಷನಲ್ ಇನ್ಕಮ್ ಅಂತದ್ದು ರೈತಕ್ಕೆ ಒಳಗೆ.
1: ಅಂದ್ರೆ ಈ ಹೈನುಗಾರಿಕೆ ಮಾಡುವಲ್ಲಿ ತಮಗೆ ಯಾರ್ಯಾರು ಮನೆಯಲ್ಲಿ ಸಹಕಾರ ಮಾಡ್ತಾರೆ?
0: ಮನೆಯಲ್ಲಿ ನಮ್ಮ ಸರ್ ತಂದೆಯವರು ಸಹಕಾರ ಮಾಡ್ತಾರೆ, ನಮ್ಮ ತಾಯಿಯವರು ಮಾಡ್ತಾರೆ. ಮತ್ತೆ ಹೈನುಗಾರಿಕೆ ಅಂದ್ರೆ ಹೆಚ್ಚಾನ ಹೆಚ್ಚು ನಮ್ಮ ತಾಯಿಯವರು, ನಮ್ಮ ತಂದೆಯವರು ಜಾಸ್ತಿ ಅವಕ್ಕೆ ದೇಖರೇಖೆ ನೋಡ್ಕೊಳ್ಳೋದು ಅವರೇ ಹೆಚ್ಚು. ನಾವು ಬೇರೆ ನೋಡ್ತೀವಿ, ಅವರೆಲ್ಲ ಅದನ್ನು ಹೆಚ್ಚು ನೋಡ್ಕೊಂತಾರೆ. ಅವಕ್ಕೆ ಆಹಾರದ್ದು ಅಥವಾ ನೀರು ಏನೋ ಇದ್ರು ಅವಕ್ಕೆ ಅವರೇ ನೋಡ್ಕೊಳ್ಳೋದು ಹೆಚ್ಚಾನ ಹೆಚ್ಚು.
1: ಈ ಗೋವಿಂಜೋಳ ತಾವೇನು ಬೆಳೀತಾ ಇದ್ರಲ್ಲ, ಈ ಬೆಳೆಗಳ ಬೆಳವಣಿಗೆಯಲ್ಲಿ ಸ್ವಲ್ಪ ಈ ರೋಗ ಬಾಧೆ ಕಂಡು ಬಂದಲ್ಲಿ ಸ್ವಲ್ಪ ಕುಂಠಿತ ಆಗೋದು ಸಹಜ. ಇಂಥ ಒಂದು ಸಂದರ್ಭದಲ್ಲಿ ತಾವು ಬೆಳೆಗಳಿಗೆ ಅಂದರೆ ಗೋವಿಂಜೋಳಕ್ಕೆ ಯಾವ ಔಷಧಿಯನ್ನು ಸಿಂಪರಣೆ ಮಾಡ್ತಾ ಇದ್ದೀರಿ?

0: ಈಗ ಸರ್ ಕೃಷಿ ಆಫೀಸಿಗೆ ನಾವು ಆ ಟೈಮಲ್ಲಿ ಭೇಟಿ ಆಗ್ತೀವಿ, ಈ ಟೈಪ್ ನಮ್ಮದು ಹುಳಗಳು ಹಿಂಗೆ ಇದಾವೆ ಹಿಂಗೆಲ್ಲ ಅಂತೇಳಿ ಅವರೊಂದು ನಮಗೊಂದು ಗೈಡೆನ್ಸ್ ಕೊಡ್ತಾರೆ, ಈ ಟೈಮಲ್ಲಿ ಇದೇ ಹೊಡಿಬೇಕಿದೆ ಅಂತ. ಆ ಥರನೇ ಯೂಸ್ ಮಾಡ್ತೀವಿ ನಾವು, ಇದೇ ನಿವ್ವಳವಾಗಿದೆ ಅಂತ ಇದನ್ನು ಹೊಡಿಬೇಕಂತಿದ್ದಿಲ್ಲ. ಅವರು ಏನು ಗೈಡೆನ್ಸ್ ಕೊಡ್ತಾರೆ ಅದೇ ರೀತಿ, ಯಾಕಂದ್ರೆ ನಮಗೆ ಅವ್ರಿಗೆ ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಅಂತ ಅವ್ರು ಹೇಳ್ತಾರೆ ನಮ್ಗೆ, ಅದನ್ನೇ ನಾವು ಸಿಂಪಡಣೆ ಮಾಡೋದು.
1: ಪ್ರಕಾಶ್ ಅವರೇ, ತಾವು ಹೈನುಗಾರಿಕೆಯಲ್ಲಿ ಈ ಮೇವಿನ ಬೆಳೆಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೋತೀರಿ?
0: ಅಕ್ಟೋಬರ್ ನಂತರ ಏನು ಬೆಳೆ ತೆಗಿತೇವಲ್ಲ ಅದ್ರದ್ದು ಮೇವಿನ ಬಿಳಿ ಜೋಳದ ಇದು ಬರುತ್ತೆ, ಕಡಲೆ ಹೊಟ್ಟು ಅಂತ ಬರುತ್ತೆ, ಈಗ ಹೆಸರು ಹೊಟ್ಟು ಅಂತ ಬರುತ್ತೆ, ಮತ್ತು ಗೋಯಿನ ಜೋಳದ ಇದು ಬರುತ್ತೆ ಸೊಪ್ಪೆಯಿಂದ ಅದು ಹೊಟ್ಟು ಬರುತ್ತೆ, ಅವೆಲ್ಲ ಶೇಖರಣೆ ಮಾಡಿರ್ತೀವಿ. ಮುಂಗಾರಿ ಸ್ವಲ್ಪ ಅವಕ್ಕೆ ಹೈನುಗಾರಿಕೆಗೋಸ್ಕರ ಅಂತೇಳಿ ನಾವು ಹಸಿ ಇದು ಹುಲ್ಲಿಂದ ಆಯ್ಕೆ ಮಾಡ್ಕೊಂಡಿರ್ತೀವಿ ಸರ್. ಗೋಯಿನ ಜೋಳದ್ದು ಒಂದು ಬೆಳೆ ಬೆಳೆದ ಮೇಲೆ ಎಂದು ಎರಡರಿಂದ ಎರಡೂವರೆ ತಿಂಗಳಿಗೆ ಮೇಲಿನ ಇದನ್ನು ಭಾಗವನ್ನು ಅದು ಹಸಿ ಪದಾರ್ಥ ಅದನ್ನು ಅವಕ್ಕೆ ಹಾಕ್ತೀವಿ. ಹಿಂಗಾರಿ ಅಂತೂ ಜೋಳದ್ದು ಬರುತ್ತಲ್ಲ ಅದನ್ನೆಲ್ಲ ಹಸಿದು ಯೂಸ್ ಮಾಡ್ತೀವಿ, ಒಣದೂ ಯೂಸ್ ಮಾಡ್ತೇವೆ ದನಕರುಗಳಿಗೆ.
1: ಹೈನುಗಾರಿಕೆಗಾಗಿ ದನಕರುಗಳಿಗೆ ಮುಖ್ಯವಾಗಿ ದ್ವಿದಳ ಧಾನ್ಯ ಅಲಸಂದಿ ಮೇವಾಗಿರ್ಬೋದು,
0: ಅಲಸಂದಿ ಹೊಟ್ಟು ಬರುತ್ತೆ, ಎಲ್ಲ ತೊಗರಿ ಹೊಟ್ಟು ಅಂತ ಬರುತ್ತೆ, ಎಲ್ಲಾನು ಹಾಕ್ತೇವೆ ಸರ್.
1: ಈ ಹೈನುಗಾರಿಕೆಯಲ್ಲಿ ತಾವೇನು ಈಗ ಹಸು ಸಾಗಾಣಿಕೆ ಮಾಡ್ತಾ ಇದ್ದೀರಲ್ಲ, ಇವುಗಳ ಒಂದು ಹಸುಗಳ ನಿರ್ವಹಣೆ ಯಾವ ರೀತಿ ಮಾಡ್ಕೋತಾ ಇದ್ದೀರಿ ರೋಗ ರುಜಿನಗಳು ಬರದ ಹಾಗೆ?
0: ರೋಗ ರುಜಿನಗಳು ಬರೋದಾಗಿ ಸರ್ ಅದು ಈಗ ಊರಲ್ಲಿ ಡಾಕ್ಟರ್ ಇದ್ದಾರೆ, ನಾವು ಅದು ಏನು ತೋರಿಸ್ತೇವೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದೆಲ್ಲ, ಅವಕ್ಕೆ ನರ್ಮ ಅದು ಅಂದರೆ ಅದು ಹೆಂಗಿರ್ತಾವ ಅಂತ ಗೊತ್ತಾಗುತ್ತೆ. ಆದರೂ ಒಂದು ಎರಡು ತಿಂಗಳಿಗೊಮ್ಮೆ ಅವಕ್ಕೊಂದು ಇಂಜೆಕ್ಷನ್ ಕೊಡೋದು, ಅದು ಆಹಾರದಲ್ಲಿ ಎಣ್ಣೆ ಮಿಕ್ಸ್ ಮಾಡೋಕೆ ಹಿಂಗೆಲ್ಲ ಕೊಡ್ತಾರೆ ಅವ್ರನ್ನ, ಅದೆಲ್ಲ ಮಾಡ್ತೀವಿ ನಾವು.
1: ದನಕರುಗಳಲ್ಲಿ ಒಂದು ಗಂಟಲು ಬೇನೆ ಬಂದರೆ ತಾವು ಅದನ್ನು ಹೇಗೆ ಗುರುತಿಸ್ತೀರಿ?
0: ಗಂಟು ಬಂದ ದನಗಳು ಮೇವು ತಿನ್ನೋದು ನಿಲ್ಲಿಸ್ಬಿಡ್ತಾವೆ, ಅದು ನಿಲ್ಲಿಸಿದಾಗ ಗೊತ್ತಾಗುತ್ತೆ ಒಳ್ಳೆಯವರು ಇದಿರ್ತಾರೆ, ಕರೆದಾಗ ಅವ್ರಿಗೆ ಇದು ಇದೇ ಆಗಿದೆ ಅಂತೇಳಿ, ಕಾಲು ಬೇನೆ ಗಂಟಲು ಬೇನೆ ಇವೆಲ್ಲ ಬಂದರೆ ಅದು ಕಾಲು ಬೇನೆ ಅಂತ ಬಂದರೆ ಅದು ಅದು ಶಲ್ತಂಗ್ ಆಗುತ್ತೆ ಅದು ಕಾಲು, ಅದು ಗೊತ್ತಾಗುತ್ತೆ. ಆದರೆ ಗಂಟಲು ಬೇನೆ ಬಂದು ಆಹಾರ ತಿನ್ನೋದು ನಿಂದಿಸ್ಬಿಡ್ತಾವೆ, ಅದೇ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ಅಷ್ಟೇ.
1: ಪ್ರಕಾಶ್ ಸಾಂಬಾಜಿಕರವರೇ, ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ತಮ್ಮ ಕೃಷಿಯ ಬದುಕನ ಕುರಿತು ಸಂಪೂರ್ಣ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ
0: ಸರ್, ತಮಗೂ ವಂದನೆಗಳು.
2: ಇದುವರೆಗೂ ಕೃಷಿ ಬದುಕಿನ ಅನುಭವ ಕುರಿತು ನವಲಗುಂದ ತಾಲೂಕು ಅಮರಗೋಳ ಗ್ರಾಮದ ರೈತರಾದ ಪ್ರಕಾಶ್ ಸಾಂಬಾಜಿಕರ್ ಕದಂಬ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಹುಬ್ಬಳ್ಳಿ ತಾಲೂಕು ಸುಳ್ಳದ ಸೀಮಂತವ ಮುಡ್ರಿಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳಿಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು, ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು.

0: ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ ಒಂದು ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಲಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ ಒಂದು ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ದತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ, ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ದ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ

ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಶ್ರೋತೃಗಳೇ, ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯನ್ನ ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ. ಇನ್ನೀಗ ಉಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ನಿತ್ಯದ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಜಿಎಸ್.
2: ಕವಿ ಕಾವ್ಯ ಕುರಿತು ಚರ್ಚೆ ಇಂದಿನದಲ್ಲ, ಅದು ಪುರಾತನ ಸಂಸ್ಕೃತ ಕಾವ್ಯ ಮೀಮಾಂಸಕರಿಂದ ಬಂದುದಾಗಿದೆ. ಕವಿ ಎಂದರೆ ಯಾರು? ಕಾವ್ಯ ಹೇಗೆ ಹುಟ್ಟುತ್ತದೆ? ಕವಿತೆ ಬರೆಯಲು ಆಕರಗಳು ಯಾವುವು? ಕವಿಯು ಪ್ರಕೃತಿಯಲ್ಲಿ ಕಂಡದ್ದನ್ನು ಹೇಗೆ ಕಾವ್ಯವಾಗಿಸುತ್ತಾನೆ? ಕವಿ ಕಾಣದ್ದನ್ನು ಕವಿ ಹೇಗೆ ಕಂಡ? ಋಷಿ ಅಲ್ಲದವನು ಹೇಗೆ ಕವಿಯಾಗಲಾರ? ಮತ್ತು ಕವಿಯು ದರ್ಶನವುಳ್ಳವನಾಗಿರಬೇಕೆಂಬ ವಿಚಾರ ಕುರಿತು ತಮ್ಮ ಕವನಗಳಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಜಿಎಸ್ಎಸ್ ಅವರು ಹೇಳಿದಷ್ಟು ಕಾವ್ಯ ತತ್ವಗಳನ್ನು ಕಣಿವೆಯವರು ಹೇಳುತ್ತಿದ್ದರೂ ಅವರದೇ ಆದ ಶೈಲಿಯಲ್ಲಿ ಕವಿ ಕಾವ್ಯ ಪ್ರತಿಭೆ ಸ್ಫೂರ್ತಿಯ ಬಗ್ಗೆ ಹೇಳುತ್ತಾರೆ. ಕವಿಯು ಕಾವ್ಯ ಬರೆಯುವುದು ಸಹಜವಾದರೂ ಅದಕ್ಕೆ ಸ್ಫೂರ್ತಿ ಬಹಳ ಮುಖ್ಯ. ಸ್ಫೂರ್ತಿ ಪ್ರತಿಭೆಗಳಿದ್ದರೆ ಕಾವ್ಯ ಹೊರಹೊಮ್ಮುತ್ತದೆ, ಇಲ್ಲದಿದ್ದರೆ ಕಾವ್ಯ ಗೌಣವಾಗುತ್ತದೆ. ಪ್ರತಿಭೆ ಸ್ಫೂರ್ತಿ ಕೆಲವು ಕಾಲ ಮಡುಗಟ್ಟಿಯ ಹಾಗೇ ನಿಲ್ಲಬಹುದು. ಯಾವ ವೇಳೆ ಸ್ಫೂರ್ತಿಗೊಂಡ ಕವಿ ಕಾವ್ಯ ರಚನೆಗೆ ಮುಂದಾಗುತ್ತಾನೋ ಅದೇ ಸ್ಫೂರ್ತಿ. ಇದನ್ನು ಸ್ಫೂರ್ತಿ ಎಂಬ ಕವನದಲ್ಲಿ ಹೀಗೆ ಚಿತ್ರಿಸುತ್ತಾರೆ. ಅರಿವಿನಾಳದ ಭಾವಕಲ್ಪನೆಯಿಂದ ಉದಾತ್ತಗಳಿಗೆ ಒಳಗಾಗಿ ಕವಿಯು ಜೀವ ತುಂಬಿ ಸ್ಫೂರ್ತಿಯಿಂದ ಕಾವ್ಯ ರಚಿಸುತ್ತಾನೆ. ಅಲ್ಲಿ ತನ್ನ ದರ್ಶನ ಮತ್ತು ಸ್ಪರ್ಶತೆಯಿಂದ ರೋಮಾಂಚನಗೊಂಡು ಕಾವ್ಯ ಉದಯವಾಗುತ್ತದೆ ಎನ್ನುತ್ತಾರೆ. ಬರಡು ಜೀವನದಲ್ಲಿ ಬೆಳದಿಂಗಳ ರೀತಿ ಚಿಗುರೊಡೆದು ಯಾವುದೋ ರಸದ ಪ್ರೇರಣೆಯಿಂದ ಕಾವ್ಯ ಉದಯವಾಗುತ್ತದೆ. ಕವಿಯು ತನ್ನ ಬಾಳಿನ ನೋವು ನಲಿವುಗಳನ್ನು ಕಾವ್ಯ ರಚನೆಗೆ ಆಕರವಾಗಿಸಿ ಸಮೂಹಗೊಳಿಸಿ ಪ್ರತಿಭೆಯ ಸ್ಫೂರ್ತಿಯ ಪ್ರಭಾವದಿಂದ ಸುಖ ದುಃಖದಾಚೆಯ ಕಡಲ ನಾವೆಯ ದಾಟಿ ಸ್ಫೂರ್ತಿಗೊಂಡು ಕಾವ್ಯ ರಚಿಸುತ್ತಾನೆ. ಭಾರತೀಯ ಜೀವ ಜಗತ್ತುಗಳ ದ್ವಿಭಾವವನ್ನು ಜನಾಗಿಸಿ ವಿಶ್ವ ಗೀತ ಎನ್ನುಲಿಯುವ ಹಕ್ಕಿಯಾಗಿ ಸ್ಫೂರ್ತಿಗೊಂಡು ಕಾವ್ಯ ರಚಿಸುತ್ತಾನೆ. ಎಂದಾದರೊಮ್ಮೆ ನೀನು ಬಂದು ಮರೆಯಾಗುತ್ತಿಯೇ ಸಂಜೆ ಮುಗಿಲಿನ ಸ್ವರ್ಣ ವರ್ಣದಂತೆ ಸ್ಫೂರ್ತಿ. ಕಾವ್ಯಾಕ್ಷಿ ಕವನ ಸಂಕಲನದಿಂದ ಇದನ್ನ ಆಯ್ಕೊಳ್ಳಲಾಗಿದೆ. ಪ್ರಕೃತಿಯಲ್ಲಿ ಹೂ ತಳೆದ ಬಳ್ಳಿ ಬಾಳೆಗೊನೆ ಹೇಗೆ ಗಾಳಿಯಿಂದ ನಳನಳಿಪವಾಗಿ ಬಳುಕುವಂತೆ ರುದ್ರ ವೀಣೆಯಿಂದ ಹೃದಯ ವೀಣೆಯ ತಂತಿಯಾಗಿ ಮಿಡಿಯುವಂತೆ ಸ್ಫೂರ್ತಿಗೊಂಡು ಕಾವ್ಯ ಹೊರಹೊಮ್ಮುತ್ತದೆ. ಭಾವ ಘಟನೆಯಲ್ಲಿ ರಾಗ ರಸ ಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಸ್ಫೂರ್ತಿಗೊಂಡು ಕವಿತೆಯು ಉದಯವಾಗುತ್ತದೆ. ಜೀವನದ ರಥಯಾತ್ರೆಯ ಕುಲುಮೆಯಲ್ಲಿ ಪುಟವಿಟ್ಟ ರನ್ನ ಪುತ್ತಳಿಯಾಗಿ ಸುಖ ದುಃಖ ಹಾಸ್ಯ ಆಕಾಂಕ್ಷೆಗಳ ಬಾಳ ಹೊಂಗನಸಿನಲ್ಲಿ ದಿವ್ಯಾತ್ಮದಲ್ಲಿ ಸ್ಫೂರ್ತಿಗೊಂಡು ಕವ್ಯ ರಚಿಸೆಂದು ಯಾವುದೋ ಶಕ್ತಿ ಕರೆಯುವುದೋ ನನ್ನನ್ನು ಎಂದು ಹೇಳುತ್ತಾರೆ. ಸ್ಫೂರ್ತಿಯ ಸುಂದರಿ ರಸೋನ್ಮಾದಿನಿ ಚಂಚಲೆಯು ಕಟ್ಟು ಕಟ್ಟಳೆಗೆಲ್ಲ ಸಿಲುಕಿದವಳು ಜೀವನದ ವಿವಿಧಾಂಗರಂಗದಲ್ಲಿ ಮೈಮರೆತು ನಿಂತಿರಲು ಅರಿಯದೆ ಮಿಂಚು ಬಹಳು ಸ್ಫೂರ್ತಿ ಕಾವ್ಯಾಕ್ಷಿ. ಈ ರೀತಿ ಸ್ಫೂರ್ತಿಗೊಂಡು ಕಾವ್ಯ ಉದಯವಾಗುತ್ತದೆ ಎಂದು ಕಣಿವೆಯವರು ಅಭಿಪ್ರಾಯಪಡುತ್ತಾರೆ. ಕಿರಣ ನಟಿ ಕುಣಿದು ಕುಪ್ಪಳಿಸುತ್ತಿರಲು ರಾಗರ ಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ

ಗಮನೀಯ ಕವಿತೆ ತಾ ಕಂಡೆರೆದುವಳು ಸ್ಫೂರ್ತಿ. ಕವ್ಯಾಕ್ಷಿ ಭಾವ ಮತ್ತು ಕಲ್ಪನೆಗಳನ್ನು ರಾಗರಸ ಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕವಿಯು ಕವಿತೆಯನ್ನು ಬಂಧಿಸುವುದು ಮತ್ತು ಕವಿತೆಗೆ ಬೇಕಾದ ಸಾಮಗ್ರಿಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುಣ ಸಾಮರ್ಥ್ಯ ಅವರ ಸ್ಫೂರ್ತಿ ಎಂಬ ಕವನದಿಂದ ಅರ್ಥವಾಗುತ್ತದೆ. ಈ ಧೋರಣೆಯನ್ನು ಮುಂದಿನ ಅವರ ಮಾತುಗಳು ಖಚಿತಪಡಿಸುತ್ತವೆ.

ಮೂರ್ತಿ ಕಾವ್ಯಾಕ್ಷಿ ಕವನ ಸಂಕಲನ. ಲಕ್ಷ ನಕ್ಷತ್ರಗಳ ತಳಾತಳ ಹಿಡಿದು ಎನ್ನ ಒಲ್ಲಿಯಾಗಲಿ ತನ್ನ ರನ್ನ ಪುತ್ಥಳಿಯಾಗಿ ಎರಕ ಒಯ್ದು ಎನ್ನುವ ರೀತಿಯಲ್ಲಿ ಕಣಿವೆಯವರು ಎತ್ತಿಕೊಂಡ ಕವ್ಯ ಬಂಧದ ಸವಾಲುಗಳನ್ನೇ ಗೊತ್ತುಪಡಿಸುತ್ತದೆ ಇಂದಿನ ಅವರ ಒಂದು ಕವನ. ಎಷ್ಟು ಕನಸುಗಾರಿಕೆಯ ಕೆಚ್ಚಿನಿಂದ ಎಷ್ಟು ಹೃದಯವನ್ನಿಸುತ್ತದೋ ಅವರ ತೀರ ಆರಂಭದ ಯಾವುದೋ ಒಂದು ಕೃತಿಯು ಅದೇ ಮಟ್ಟದ ಅಷ್ಟೇ ಮೇಲ್ಮೈಯಿಂದಾಗಿ ಮೆಚ್ಚಿಗೆ ಆಗುತ್ತದೆ ಎಂದು ಗೌರೀಶ್ ಕಾಯ್ಕಿಣಿಯವರು ಮಾತನ್ನು ಒಪ್ಪಬಹುದಾಗಿದೆ. ಕಾವ್ಯ ಸ್ವರೂಪದ ಬಂಧ ದಾಟಿ ಲಯ ಭಾಷೆ ಭಾವಗಳನ್ನು ದಕ್ಕಿಸಿಕೊಳ್ಳುವ ತಕ್ಕತ್ತು ಚನ್ನವೀರ ಕಣಿವೆಯವರ ಕಾವ್ಯದ ಶಕ್ತಿಯಾಗಿದೆ. ಪರಂಪರೆಯ ಪ್ರವಾಹದಲ್ಲಿ ತಮ್ಮ ಭಾವನೆಗಳನ್ನು ತೋಡಿಕೊಳ್ಳಬೇಕಾಗಿ ಬಂದರೂ ಆತ್ಮಶೈಲಿಯ ಭಾವಕ್ಕೆ ತಕ್ಕ ಭಾವಾಭಿವ್ಯಕ್ತಿಯ ಪ್ರಯೋಗಶೀಲತೆ ಮೌಲ್ಯ ತಿಳಿಯುವಿಕೆಗಳನ್ನು ಕಣಿವೆಯವರು ಕಾವ್ಯದಲ್ಲಿ ಕಟ್ಟಿಕೊಡಲು ಪ್ರಯತ್ನಿಸಿದ್ದರು. ಇವರು ಹೊಸಗನ್ನಡ ಕಾವ್ಯವಲ್ಲದೆ ಪ್ರಾಚೀನ ಕಾವ್ಯ ಪರಂಪರೆಯ ತತ್ವವನ್ನು ಹೀರಿಕೊಂಡು ಜನಪದ ಹಾಡು ನುಡಿ ವಾಕ್ಯ ವೇಷ್ಟನಗಳು ಗಾದೆ ಮಾತುಗಳು ಪಡಿನುಡಿಗಳು ಸಂಸ್ಕೃತ ಪದಪುಂಜಗಳು ಹಾಗೂ ವಿಶೇಷ ಪದ ಪ್ರಯೋಗದ ಮೂಲಕ ಭಾಷೆಯನ್ನು ಅದವಾಗಿ ಮಿದಗೊಳಿಸಿಕೊಂಡರು. ಜಾನಪದ ಮಟ್ಟುಗಳ ವಿವಿಧ ಲಯಗಳನ್ನು ಜೀರ್ಣಿಸಿಕೊಂಡು ಅವುಗಳನ್ನು ಕಾವ್ಯದಲ್ಲಿ ಬಿಂಬಿಸಿದ್ದಾರೆ. ಪ್ರತಿಭೆ ಸ್ಫೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನವೀರ ಕಣಿವೆಯವರು ಒಳ್ ಗುರಿಗೆ ಎಂಬ ಕವನವನ್ನು ಬೇಂದ್ರೆಯವರ ಪ್ರಸಿದ್ಧ ಭಾವಗೀತೆಗಳಿಂದ ನಾನು ಬಡವಿ ಆತ ಬಡವ ಕವನದ ಸಾಲುಗಳ ಛಾಯೆ ದಾಟಿಯನ್ನಾಗಲಿ ಮಧುರ ಚಿನ್ನರ ಅನುಭಾವಿಕ ಸೆಳಕುಗಳ ಕವಿತೆಯ ಸ್ಥಾಯಿಯೊಳಗೆ ಹರಿದು ಹೋಗುವುದನ್ನು ನಾವು ನೋಡಿದಾಗ ಅದು ವಿಭಿನ್ನವಾಗಿ ಸಂಯೋಜನೆಗೊಂಡರೂ ಈ ಸಿದ್ಧಿಯನ್ನು ಭಿನ್ನಗೊಳಿಸಲಿಕ್ಕೆ ಆಗದಷ್ಟು ಕವಿಯು ಪ್ರತಿಭೆಯ ಕೆಲಸ ಮಾಡುತ್ತದೆ. ಇದನ್ನು ಮುಖ್ಯವಾಗಿ ನವೋದಯ ಕವಿಯ ಪರಂಪರೆಯಲ್ಲಿಯೇ ಶಿಲ್ಪ ತುಂಬಿ ಬರುವ ಭಾವಗಳನ್ನು ಶಿಲ್ಪದ ಒಡಲೊಳಗೆ ವ್ಯವಸ್ಥಿತವಾಗಿ ಮುರಿದು ಕಟ್ಟುವ ಕಣಿವೆಯವರ ಈ ತನ್ಮಯತೆಯನ್ನು ಕಂಡಾಗ ಪ್ರಾರಂಭದಲ್ಲಿಯೇ ಇಷ್ಟೊಂದು ಬಗೆಯಾಗಿ ಕವಿ ಅಭಿವ್ಯಕ್ತಿಯ ಕ್ರಮಕ್ಕೆ ಮಹತ್ವ ವಹಿಸಿದ್ದು ಆಶ್ಚರ್ಯವನ್ನು ಮೂಡಿಸುತ್ತದೆ. ಅವರೇ ತಮ್ಮ ಮನದ ಇಂಗಿತವನ್ನು ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿಕೊಳ್ಳುವುದು ಕಣ್ಣಿಗೆ ಬೀಳುತ್ತದೆ. ಬಿಡುವಿನೆಡೆಗೆ ಸಾಗಲೆಂದು ಇಲ್ಲ ಬಿಡುಗಡೆ ಬಯಸಿದರೆ ಇನಿತು ಬಿಗಿಯ ಇನಿತು ಬಂದ ಒಂದೆಡೆ ಎನ್ನ ಪಾಡೆನಗೆನ್ನ ಬಿಡು ಎನ್ನ ನೀಲುಗಡೆ. ಒಳ್ಗುರಿಗೆ ಕಾವ್ಯಾಕ್ಷಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕಣಿವೆಯವರ ಸೃಜನಶೀಲತೆಯನ್ನು ಇಲ್ಲಿ ಕಾಣಬಹುದು. ಕಾವ್ಯ ಪರಂಪರೆ ದಟ್ಟ ಪ್ರಭಾವವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲದ ನಮ್ಮೊಳಗೆ ಕಾಡಿ ಬಿಡಿಯುವ ಬಂಧನವನ್ನು ಕೈಬಿಡೋಕ್ಕೂ ಸಾಧ್ಯವಾಗದ ಗೊಂದಲ ತಳಮಳ ಅವರನ್ನು ಸಾಕಷ್ಟು ಪಿಡಿಸಿದೆ. ಎನ್ನ ಪಾಡಿಗೆನ್ನ ಬಿಡು ಎನ್ನ ನಿಲುಗಡೆ ಎಂದು ವ್ಯಕ್ತವಾಗಿ ಸ್ವತಂತ್ರವಾಗಿ ಮುಂದೆ ಸಾಗುವುದನ್ನು ಒಳಗಿನ ತಮ್ಮ ಮೂಲ ಸಮಸ್ಯೆಯನ್ನೇ ಕಸಿವಿಸಿಕೊಂಡು ಪ್ರಕಟಿಸುತ್ತಾರೆ. ಹೀಗೆ ಭಾಷೆ ಮತ್ತು ಕಾವ್ಯ ಸ್ವರೂಪದ ನೋಟದಲ್ಲಿ ಕವಿ ಲಕ್ಷ್ಯ ವಹಿಸುತ್ತಿರುವುದರೊಂದಿಗೆ ಈ ಪದ್ಯ ಅರ್ಥಭಾರ ಇನ್ನೂ ಬೇರೆ ಬೇರೆ ಯಾದ ಮಗ್ಗುಲುಗಳನ್ನು ತೆರೆದು ತೋರಿಸುವುದನ್ನು ಇಲ್ಲಿ ಮರೆತಿಲ್ಲ. ಒನ್ನ ಕೇದಿಗೆ ಹುಡಿಯೇ ಹಿಡಿಕಿರಿದು ತುಂಬಿರುವ ವಂಗನಸು ಓದಿರುವ ಭರಣಿಯಂತೆ ದಂಡು ಮೋಗ ಸುಂದರನು ಮೂಡಿರುವನು ಚಂದಿರನು ಬಾನ ಭುವಿಗಳ ಬಯಕೆ ಮೆಣ್ಣೆಂತೆ ಚಂದ್ರೋದಯ ಕಾವ್ಯಾಕ್ಷಿ. ಇಲ್ಲಿ ರಚನೆಯ ಕಣ್ಣಿಗೆ ಸರಳವಾದಂತೆ ಕಂಡರೂ ಕಾವ್ಯ ಬಂದ ಅತ್ಯಂತ ಪ್ರಸಾದದೊಡನೆ ಒಳಪ್ರಾಸ ಲಯ

ಪದ ಪ್ರಯೋಗದ ಮೇಲೆ ಇರುವ ಹಿಡಿತ ಎಲ್ಲವೂ ಇಲ್ಲಿ ಗೋಚರಕ್ಕೆ ಬರುತ್ತದೆ. ನವೋದಯ ಕಾಲಕ್ಕೆ ಅದರದೇ ಆದ ಭಾಷೆಯೊಂದು ಸಿದ್ಧಗೊಂಡಿರಲಿಲ್ಲವೆಂದು ವಿಮರ್ಶಕರ ಅಭಿಪ್ರಾಯವಿದೆ. ಅದು ವಸ್ತು ಆಶಯದಲ್ಲಿರಬಹುದು, ರೀತಿಯಲ್ಲಿರಬಹುದು, ಭಾಷೆಯಲ್ಲಿರಬಹುದು. ಭಾಷೆಯನ್ನು ವೈಭವೀಕರಿಸುವ ಗುಣವನ್ನು ನವೋದಯ ಕವಿಗಳಿಂದ ಕಣಿವೆಯವರು ಕಲಿತರೂ ಅವರಿಗೆ ಎದೆಯ ಭಾವ ಒಮ್ಮುವುದು. ಭಾಷೆ ಒಂದು ಸಾಧನ, ಮತ್ತೆ ಭಾವದಲ್ಲಿ ಕವಿತೆ ಸಂಪೂರ್ಣತೆಯಲ್ಲಿ ಬಿಡುವುದಿಲ್ಲ. ಅದಕ್ಕೆ ತನಗೆ ತನ್ನದೇ ಆದ ವಿಶೇಷತೆ ಇದೆ, ಆಕರ್ಷಕ ಸೆಳೆತ ಮತ್ತು ವ್ಯಕ್ತಿತ್ವವಿದೆ. ಒಂದು ಮುಂಜಾವಿನಲ್ಲಿ ಸೋನೆ ಮಳೆ ಸೋ ಎಂದು ಸುರಿಯುತ್ತಿತ್ತು, ಅದಕ್ಕೆ ಹಿಮ್ಮೇಳವನೆ ತಾ ಸೋಸಿ ಸುಳಿಗಾಳಿ ತೆಂಗು ಗರಿಗಳ ನಡುವೆ ಸುಣ್ಣು ಸುಳುತ್ತಿತ್ತು ಅಂತ ಒಂದು ಮುಂಗಾರಿನ ಮಳೆಯನ್ನು ಕುರಿತು ಬಹಳ ಅದ್ಭುತವಾಗಿ ವರ್ಣಿಸಿರುವುದನ್ನು

ಸುಳಿ ಗಾಳಿ ತೆಂಗು ಗರಿಗಳ ನಡುವೆ ಸುಣ್ಣು ಸುಳುತ್ತಿತ್ತು ಅಂತ ಒಂದು ಮುಂಗಾರಿನ ಮಳೆಯನ್ನು ಕುರಿತು ಬಹಳ ಅದ್ಭುತವಾಗಿ ವರ್ಣಿಸಿರುವುದನ್ನು ಚನ್ನವೀರ ಕಣಿವೆಯವರು ಅದನ್ನು ಭಾವಗೀತೆಯಲ್ಲಿ ಆಡಿರುವುದನ್ನು ನಾವು ಗಮನಿಸಬಹುದು. ಒಂದು

ನುಸುಳುತ್ತಿತ್ತು. ಒಂದು ಕಣಿವೆಯವರ ದೀಪದಾರಿ ಕವನ ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆವರೆಗೂ ಒಂದೇ ಸಮನೆ ಉರಿಯುವ ಸೂರ್ಯ. ಚಿಕ್ಕ ಮಕ್ಕಳ ಬಾಲ್ಯದ ಪರಿಸ್ಥಿತಿಯನ್ನು ನೋಡಿ, ಚಿಕ್ಕ ಮಕ್ಕಳ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿ ಕಣಿವೆಯವರು ದೀಪದಾರಿ ಕವನದಲ್ಲಿ ಒಂದು ಕವನದ ಸಾಲು, ಇನ್ನೊಂದು ಹೀಗಿದೆ. ಹಗಲು ಸತತ

0: ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆಯವರೆಗೆ ಒಂದೇ ಸಮನೆ ಉರಿಯುವ ಸೂರ್ಯ ಅಂತೇಳಿ ಹೇಳ್ತಾರೆ. ಈ ಕಣ್ವಿಯವರು ಒಂದು ಕವನದಲ್ಲಿ, ಸಂಜೆ ವೆಣ್ಣಿನ ಸಕಲ ಸೌಭಾಗ್ಯ ಒಮ್ಮುತ್ತಿದೆ ಕರಿ ನೆರಳು ಚಾಚುವುದು, ನೀಲ ಸೀಮಂತದಲ್ಲಿ ಇಲ್ಲಿ ಮೌನದ ಉದ್ಯಾನವನೇ ಪೂಜೆ ಪ್ರಕೃತಿ ಸೌಂದರ್ಯವೇ, ಕೆನ್ನೆನಲು ಮುಡಿಪಾಗಿ ಕರಗಿಹುದು ಅರ್ಪಣಾನಂದದಲ್ಲಿ. ಮೊದಲ ನೋಟಕ್ಕಿವನು ಅಸುಳೆ ಪೂರಾ ಅಸುಳೆ, ಗುಮ್ಮನ ಗುಸುಗ ಅಲ್ಲಲ್ಲಿ ಸಂಶಯದ, ಏಕೆ ಹುಡುಕುತ್ತೀರಿ ಇಲ್ಲಿಯೇ ಇವನ ಅಂತರಂಗದಲ್ಲಿಯೇ ಹೊಗೆ ಆಡುತ್ತಿಹೆದೆ, ಬನ್ನಿ ಮೂರನೆಯ ಮಹಾಯುದ್ಧ. ಚಿಕ್ಕ ಮಕ್ಕಳ ಒಂದು ಪ್ರತೀಕವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಕಣಿವಿಯವರ ಕಾರ್ತಿಕ ಮೋಡ ಎಂಬ ಕವನದಲ್ಲಿ ಅಭಿನಂದನೆ ಎಂಬ ಕವನ ಹೀಗಿದೆ. ಸ್ನೇಹ ಪ್ರೀತಿ ವಿಶ್ವಾಸ ಹಾಸ್ಯ ಮಧುರಹಾಸ ತುಂಬಿ ದೋಸೆಗೆ, ವಧುವಿನಂತೆ ನಸು ನಾಚಿ ನಮಿಸಿ ಈ ಜೀವ ಬಂತು ಹಸೆಗೆ. ಕಣಿವಿಯವರ ಕೊನೆಯ ನಿಲ್ದಾಣ ಎಂಬ ಕವನದಲ್ಲಿ ಹೀಗೆ ಹೇಳ್ತಾರೆ. ಇದು ದೊಡ್ಡ ನಿಲ್ದಾಣ ಕೂಟ, ಇಲ್ಲಿಂದಲೇ ಹೊರಟು ಇಲ್ಲಿಗೆ ಬಂದು ಕೂಡುವೆವೆಲ್ಲ ಕಡೆಯ, ಗಾಡಿ ದೇಹಾದ್ಯಂತ ಸಂಚರಿಸಿ ಮುಪ್ಪಸಕ್ಕೆ ಹರಿಯುತ್ತಿದೆ ರಕ್ತ ನಾಡಿ, ನಮ್ಮ ನಾಡಿಗೆ ಏನೂ ಬಂತೋ ದಾಡಿ, ನಿಂತು ನಿಂತಲ್ಲೇ ಗೊರಕೆ ಹೊಡೆಯುತ್ತ ಮಲಗಿಹ ಬಿಡುವ ರೂಢಿ. ಹೀಗೆ ಅನೇಕ ಕವನಗಳಲ್ಲಿ ಗ್ರಾಮೀಣ ಸೊಗಡಿನ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಕಣಿವಿಯವರ ವಿನೂತನ ಕೈವಿಯ ಕೈಪತ್ತು ಅಂತೇಳಿ ಒಂದು ಕವನವನ್ನು ಹೀಗೆ ಹೇಳ್ತಾರೆ. ನಮ್ಮಂತೆ ಬದುಕಿಗೆ ಬಾವಿಯೊಳಕ್ಕಿಳಿದು ಬಂಡು ಬಾಚಿಯ ಕಂಡು ಉಂಡವರೆಷ್ಟು ಬಂದಿ, ಆಕಾಶದಲ್ಲಿ ಮೇಲೆ ತೇಲುತ್ತಿರುವ ನೀನು, ಕೆಸರು ರಾಡಿಯ ಓಡಿಸಿ ತಳಕ್ಕಿಳಿದು ನಮಗೆ ಬೇಕಿಲ್ಲವೋ ಈ ದೂರ ಲೋಕದ ಅತೀಂದ್ರಿಯ ದೃಶ್ಯ. ಹೀಗೆ ಅನೇಕ ವಿಚಾರಗಳನ್ನ ಕಣಿವಿಯವರು ಬಹಳ ಅನೇಕ ಕವನಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಕಣಿವಿಯವರು ಕಾವ್ಯಾಕ್ಷಿಯ ಒಂದು ಕವನದಲ್ಲಿ ತಮ್ಮ ಮನಸ್ಸಿನ ಒಳದನಿಯನ್ನು ತಮ್ಮ ಕವನದ ಮೂಲಕ ವ್ಯಕ್ತಪಡಿಸುತ್ತಾರೆ. ಶಿಲ್ಪ ಶೈಲಿಯ ಕವನದ ವಸ್ತು ಭಾಷೆ ಒಳಪು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ನನ್ನೆದೆಯ ಗೂಡಿನೊಳಗಾವುದೋ ಹಕ್ಕಿಯಲ್ಲಿ ಚಿಲಿಪಿಲಿ ಎನಿಸುತ್ತೀವು ಹಾವುದೋ, ನಿಮಿಷದಲ್ಲೂ ಜಗದ ಮೊರಗೆ ಕರೆಗಳ ಚೆಲುವು ಚಿನ್ನಾಟ ಒಂದು ಗೂಡಿ ಆಡುತ್ತಿದೆ ಕನಸಲ್ಲೂ, ಮಣ್ಣು ಕಣ ಕಣಗಳಲ್ಲೂ ಮರದ ಹನಿಗಳಲ್ಲೂ ಹುಡುಕುತ್ತಿಹುದಾವುದನೋ, ಮರೆಗೆ ನಿಂದು ಒಲವಿ ನೆಲೆಯಿಂದ ತೂರ್ವ ತೀರ್ಪುವ. ಗಾಂಧಿಯವರ ಒಂದು ಕವನವನ್ನು ಕುರಿತು ಕಣಿವೆಯವರು ಈ ರೀತಿ ಹೇಳ್ತಾರೆ. ಗಾಂಧಿಯವರನ್ನ ಅಲ್ಲಿ ಇಲ್ಲಿ ಚೌಕದಲ್ಲಿ ಮಹಲಿನಲ್ಲಿ ಕಟೆದು ನಿಲ್ಲಿಸಿದ್ದಾರೆ. ಅದನ್ನ ಕುರಿತು ಗಾಂಧಿ ತತ್ವಗಳನ್ನ ಅವರು ಇವತ್ತಿನ ಯುವ ಜನಾಂಗ ಮತ್ತು ಇಡೀ ಸಮಾಜ ಗಾಂಧಿ ತತ್ವಗಳನ್ನು ಹೇಗೆ ಮಣ್ಣು ಪಾಲು ಮಾಡಿದೆ ಅಂತೇಳಿ ಗಾಂಧಿಯನ್ನು ಕುರಿತು ಒಂದು ಕವನ ಹೀಗಿರುತ್ತೆ. ಯಾರು ಹೇಳಿದರು ನಾವೆಲ್ಲ ನಿನ್ನ ಮರೆತವೆಂದು, ಹಗಲೆಲ್ಲ ಕಟಕಟಿ ಬೇಡವೆಂದು ಕಟೆದು ನಿಲ್ಲಿಸಿದ್ದೇವೆ ಅಂತೇಳಿ ಒಂದು ಕವನ ತುಂಬಾ ಅದ್ಭುತವಾಗಿ ಚಿತ್ರಣ ಮಾಡಿರುವಂತದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ

0: ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ. ಈ ಕುರಿತು ಮಾತನಾಡಿದವರು ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಜಿಎಸ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.

0: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿಯಲ್ಲಿ ಸಂಜೀವ್ ಮಾಳಿ ಅವರಿಂದ ಯುವರಂಜನಿ.
1: ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ಯುವರಂಜನಿ ಕಾರ್ಯಕ್ರಮದೊಳಗೆ ನಮ್ಮನ್ನು ಭೂಮಿಗೆ ಬರಮಾಡಿಕೊಂಡಂಥ ಒಬ್ಬ ಶ್ರೇಷ್ಠ ದೇವತೆಯಾದ ತಾಯಿಯ ಬಗ್ಗೆ ತಿಳಿದುಕೊಳ್ಳೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಿಸಿ ಎಂಬ ಶಂಕರಾಚಾರ್ಯರ ವಾಣಿಯಂಗ ತಾಯಿ ಅತ್ಯಂತ ಅಮೂಲ್ಯವಾಗಿರುವಂಥವಳು. ಸ್ವರ್ಗದೊಳಗೂ ಕಾಣದೇ ಇರುವಂಥ ಸುಖವನ್ನು ನಾವು ನಮ್ಮ ತಾಯಿ ಮಡಿಲೊಳಗನ್ನು ಕಾಣ್ಬೋದು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಎಂಬ ಗಾದೆ ಮಾತಿನಂಗ ಜಗತ್ತಿನ ಎಲ್ಲ ಬಂಧುಗಳೊಳಗನು ತಾಯಿ ಶ್ರೇಷ್ಠಳು, ನಮಗೆ ಜನ್ಮ ನೀಡಿದ ಜನ್ಮದಾತಳು. ಬನ್ನಿ ಸ್ನೇಹಿತರ, ಈ ತಾಯಿಯ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಕ್ಕಿಂತ ಮೊದಲು ಒಂದು ಹಾಡನ್ನು ಕೇಳ್ಕೊಂಡು ಬರೋಣಲ್ವಾ? ಚಿತ್ರ ಕಳ್ಳ ಕುಳ್ಳ, ಹಾಡಿದವರು ಪಿ ವಿ ಶ್ರೀನಿವಾಸ್ ಮತ್ತು ಕೃಷ್ಣಮೂರ್ತಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

ಹಾಡನ್ನು ಕೇಳಿದ ನಿಮಗೆಲ್ಲ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಿಳಿಸ್ತಾ, ಆ ದೇವರು ಯಾವತ್ತು ನಮ್ಮ ಜೋಡಿ ಇರಾಕ ಆಗೋದಿಲ್ಲ ಅಂತಂದ ತಾಯಿಯನ್ನು ಸೃಷ್ಟಿ ಮಾಡಿದಾನ. ನಮ್ಮೆಲ್ಲರ ಕಣ್ಣಿಗೆ ಕಾಣಿಸುವಂತ ನಿಜವಾದ ದೈವನ ತಾಯಿ. ತಾಯಿಯ ಪ್ರೀತಿ ನಿರ್ಮಲವಾದ

ಅದ ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನೋದು ನೂರಕ್ಕೆ ನೂರಷ್ಟು ಸತ್ಯದ ನೋಡ್ರಿ. ಮಕ್ಕಳಿಗೆ ಸದಾ ಸ್ಫೂರ್ತಿಯ ಸೆಲೆಯಾಗಿ ತನ್ನ ಮಕ್ಕಳಿಗೆ ಸರಿಯಾದಂಥ ಸಂಸ್ಕೃತಿಯನ್ನು ಬೆಳೆಸ್ತಾಳ. ಮಗು ತನ್ನ ಭವಿಷ್ಯದೊಳಗ ಹೆಂಗ್ ಬೆಳಿಬೇಕು ಅನ್ನೋದನ್ನ ಕಲಿಸುವಂತ ಗುರು ಆಗ್ಯಾಳ ಈ ತಾಯಿ. ಮಕ್ಕಳ ಯಶಸ್ಸನ್ನ ಎದುರು ನೋಡ್ತಿರ್ತಾಳ, ಮತ್ತ ಮಕ್ಕಳ ಭವಿಷ್ಯದ ಬಗ್ಗೆ ಕನಸಿನ ಗೋಪುರವನ್ನೇ ಕಟ್ಟಿ ಪೋಷಿಸ್ತಿರ್ತಾಳ. ಸ್ನೇಹಿತರ, ಮಗುವಿನ ಬೆಳವಣಿಗೆಯ ಪ್ರತಿಯೊಂದು ಹಂತದೊಳಗೂ ತಾಯಿಯ ಪಾತ್ರ ಪ್ರಮುಖವಾಗಿರ್ತದೆ. ಒಬ್ಬ ಮಗು ಈ ಸಮಾಜದೊಳಗ ಆದರ್ಶ ವ್ಯಕ್ತಿಯಾಗಿ ಬೆಳೆಯಬೇಕಂತಂದ್ರ ತಾಯಿಯ ಪಾತ್ರ ಅಪಾರವಾದದ್ದಲ್ವ ಸ್ನೇಹಿತರ. ಕರುಣಾಮಯಿ ಆದಂತಹ ಈ ತಾಯಿ ಮಕ್ಕಳ ಅಭ್ಯುದಯಕನ ಚಿಂತಿಸ್ತಾ ಅವರ ಯಶಸ್ಸಿನೊಳಗ ಸುಖವನ್ನ ಹರಿಸುವಂತ ಹಸುವಿನ ಗುಣದವಳು ಈ ತಾಯಿ. ಈ ತಾಯಿ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಅಲ್ವಾ ಸ್ನೇಹಿತರ. ಆದ್ರೆ ಇನ್ನಷ್ಟು ತಿಳ್ಕೊಳ್ಳೋಕ್ಕಿಂತ ಮೊದ್ಲ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ ಅಲ್ವಾ ಸ್ನೇಹಿತರ. ಈ ಹಾಡು ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನ ಹಾಡಿದವರು ಪ್ರೇಮ್, ಸಂಗೀತ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಸ್ನೇಹಿತರ, ತಾಯಿ ಇತಿಹಾಸವನ್ನ ಬರಿಬೇಕಂತಂದ್ರೆ ಯಾರಿಗೂ ಸಾಧ್ಯ ಇಲ್ಲ ನೋಡ್ರಿ. ಅಮ್ಮ ನಮಗೋಸ್ಕರ ಎಂತ ಕಷ್ಟಗಳು ಬಂದ್ರೂ ಸಹಿತ ಸಹಿಸ್ಕೊಳ್ತಾಳೆ. ಆಕೆ ನಮಗೋಸ್ಕರನ 9 ತಿಂಗಳ ಆಕೆ ಹೊಟ್ಟೆಯಲ್ಲಿ ನಮಗ ಪೋಷಣೆ ಮಾಡ್ತಿರ್ತಾಳೆ. ಒಮ್ಮೊಮ್ಮೆ ತಾಯಿ ತನ್ನ ಹೆರಿಗೆ ಸಂದರ್ಭದೊಳಗ ತಾನು ಸಾಯಲಿ, ಆದ್ರೆ ತನ್ನ ಮಗು ಸುರಕ್ಷಿತವಾಗಿ ಬದುಕುಳಿಬೇಕು ಅನ್ನುವಂತ ಗುಣದವಳಿರ್ತಾಳೆ. ತಾಯಿ ತನ್ನ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತಾಳೆ ನೋಡ್ರಿ. ಮತ್ತ ಹಂಗಂತಂದ ತಾಯಿಯನ್ನ ತ್ಯಾಗಮಯಿ ಅನ್ನೋದಲ್ವಾ, ಅದಕ್ಕಾಗಿ ಅವಳನ್ನ ಎಲ್ಲಾ ಭಾರ ಹೊರುವ ಭೂಮಿಯ ಪ್ರತಿರೂಪ ಅಂತಂದ ಅಂದಾರೆ. ಅಮ್ಮ ಅನ್ನೋ ಪದ ಇಲ್ಲದೆ ಹೋಗಿದ್ರೆ ಈ ಜಗತ್ತ ಶೂನ್ಯ ಆಗಿಬಿಡ್ತಿತ್ತಲ್ವಾ. ಜಗತ್ತಿನ ಪ್ರತಿಯೊಂದು ಜೀವಿಯ ಹುಟ್ಟು ಪ್ರಾರಂಭವಾಗುವುದು ಅಮ್ಮ ಅನ್ನುವಂತ ಪದದಿಂದ. ಭೂಮಿಗೆ ಬರುವ ಪ್ರತಿಯೊಂದು ಮಗುವಿನ ಮೊದಲ ಧ್ವನಿನ ಅಮ್ಮ ಅನ್ನೋದು. ನಮಗ ಜನ್ಮ ಕೊಟ್ಟಿರುವಂತ ಅಮ್ಮನ ಋಣ ತೀರಿಸಬೇಕಂತಂದ್ರೆ 100 ಜನ್ಮ ಪಡೆದರೂ ಸಾಲೋದಿಲ್ಲ ಅಲ್ವಾ. ಗಂಗೆ ತುಂಗೆಗಿಂತ ಪಾವನವಾದವಳು ಈ ತಾಯಿ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ಸ್ನೇಹಿತರೆ. ಅಮ್ಮ ಪದಗಳಿಗೆ ಸಿಗದಂತ ಗುಣದವಳು, ಆದ್ರೆ ನಮಗೆ ಸಿಕ್ಕಂತ ಪದಗಳಿಗೆ ರಚಿಸಿದಂತ ಒಂದು ಹಾಡನ್ನು ಕೇಳೋಣಲ್ವಾ. ಆ ಹಾಡು ನಿಮಗೋಸ್ಕರ. ಚಿತ್ರ ದತ್ತ, ಸಂಗೀತ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಜಗತ್ತಿನೊಳಗ ವಿಶೇಷವಾಗಿ ಅಂದ್ರೆ ಭಾರತದೊಳಗ ತಾಯಿಯ ಸ್ಥಾನ ಉತ್ತುಂಗವಾಗಿದೆ ಸ್ನೇಹಿತರೆ. ಭಾರತ ದೇಶವನ್ನ ನಾವು ಒಂದು ತಾಯಿ ರೂಪದೊಳಗ ಪೂಜೆ ಮಾಡ್ತೀವಿ. ಅಷ್ಟೇ ಯಾಕ, ನಮ್ಮ ದೇಶದೊಳಗ ಹರಿಯುವ ನದಿಗಳಿಗೂ ಒಂದೊಂದು ಹೆಣ್ಣಿನ ಹೆಸರಿಟ್ಟ ಅವುಗಳನ್ನ ತಾಯಿಯ ರೂಪದೊಳಗ ನೋಡ್ತೀವಿ. ಈ ಜಗತ್ತಿನ ಎಷ್ಟೋ ಮಹನೀಯರ ಬದುಕು ಬೆಳಗಿದ್ದು ತಾಯಿಯಿಂದನ. ಮತ್ತ ಎಂತೆಂಥ ಅತಿರಥ ಮಹಾರಥರು ಈ ಭೂಮಿ ಮೇಲೆ ಬಂದು ಹೋದ್ರು ಕೂಡ ಅವರು ಜನ್ಮ ಪಡೆದಿದ್ದು ತಾಯಿಯಿಂದನ. ಅಂತ ಪೂಜ್ಯನೀಯವಾದಂಥದ್ದು ಸ್ಥಾನ ತಾಯಿದಾಗಿದೆ. ಸ್ನೇಹಿತರೆ, ನಾನು ನದಿಗೆ, ದೇಶಕ್ಕ, ಇನ್ನಿತರ ವಸ್ತುಗಳಿಗೆ ತಾಯಿ ಎಂದು ಸಂಬೋಧನೆ ಮಾಡ್ಯಾರ ಅಂತ ಹೇಳಿದೆ. ಆದ್ರೆ ಅದನ್ನ ಒಂದು ಹಾಡಿನ ಮೂಲಕ ತಿಳ್ಕೊಂಡ್ರೆ ಎಷ್ಟು ಸೂಕ್ತ ಅಲ್ವಾ? ಆ ಹಾಡು ನಿಮಗೋಸ್ಕರ. ಚಿತ್ರ ಬೇವು ಬೆಲ್ಲ, ಹಾಡಿದವರು ರಾಜೇಶ್ ಕೃಷ್ಣನ್, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಈ ಗಡಿಬಿಡಿಯ ಬದುಕೊಳಗ ನಾವು ನೀವು ಎಲ್ಲರಿಗೂ ಅಷ್ಟ, ಅಮ್ಮ ಅಂದ್ರ ಅಸಡ್ಡೆ, ಅಮ್ಮ ಅಂದ್ರ ತಿರಸ್ಕಾರ, ಅಮ್ಮ ಅಂದ್ರ ವಿಪರೀತ ಸಲುಗೆ, ಮತ್ತ ಅಮ್ಮನ ಮ್ಯಾಲ ವಿನಾಕಾರಣ ಸಿಟ್ಟಿರ್ತದ. ಸ್ನೇಹಿತರ ನಿಮ್ಮಲ್ಲೊಂದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರ, ಹದಿಹರೆಯದ ಮನಸ್ಸಿನೊಳಗ ಯಾವುದೋ ಒಬ್ಬ ಹುಡುಗನೋ ಅಥವಾ ಹುಡುಗಿಯೋ ನಮ್ಮ ಜೊತೆ ಪ್ರೀತಿಯಿಂದ ಬೆರೆತರು ಅಂತಂದ್ರ, ನಾವು ಮನೆಯಲ್ಲಿರುವ ತಂದೆ ತಾಯಿ ಗುರು ಹಿರಿಯರು ಅನ್ನುವಂತ ತಿಳುವಳಿಕೆನ ಹೋಗಿಸ್ಕೊಂಡು ಬಿಡ್ತೀವಿ. ಸಂತೋಷದ ಭರದೊಳಗ ಅವರನ್ನ ನಾವು ಕಾಲು ಕಸದಂಗ ನೋಡ್ತೀವಿ ಅಲ್ವಾ. ಇದು ಎಲ್ಲರ ಬದುಕಿನೊಳಗ ಆಗಿರುವಂತ ಒಂದು ಪ್ರಮುಖ ಘಟ್ಟ. ಮತ್ತ ಮದುವೆ ಆದ ನಂತರ ನಮ್ಮಿಂದ ತಂದೆ ತಾಯಿಯನ್ನ ದೂರ ಮಾಡಿಬಿಡ್ತೀವಿ. ಆದ್ರೆ ಒಂದು ಸತ್ಯ ಹೇಳ್ತೀನಿ ಸ್ನೇಹಿತರೆ, ನಮ್ಮ ಜೀವನದ ಜೊತೆಗಿರೋರ್ಕಿಂತ ನಮಗೆ ಜನ್ಮ ಕೊಟ್ಟವರು ಮುಖ್ಯ ಅಲ್ವಾ ಸ್ನೇಹಿತರೆ. ಹಂಗಾದ್ರೆ ಈ ಮುತ್ತು ಕೊಡೋಳನ ಮತ್ತು ತುತ್ತು ಕೊಟ್ಟೋಳನ ಕುರಿತಂತ ಒಂದು ಹಾಡನ್ನು ಕೇಳೋಣ. ಹಂಗಾದ್ರೆ ಈ ಹಾಡು ನಿಮಗೋಸ್ಕರ. ಚಿತ್ರ ತುತ್ತ ಮುತ್ತ, ಹಾಡಿದವರು ಉನ್ನಿಕೃಷ್ಣ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಆದ್ದರಿಂದ ತಾಯಿಯ ಪಾತ್ರ ತುಂಬಾ ಪವಿತ್ರವಾಗಿದೆ. ಅದು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಕಾರಣ ಪ್ರತಿಯೊಬ್ಬರು ತಾಯಿಯನ್ನ ಪ್ರೀತಿಸಬೇಕು, ಪೂಜಿಸಬೇಕು, ಗೌರವಿಸಬೇಕು. ಕಾನದ ದೇವರಿಗೆ ಎಷ್ಟೆಲ್ಲ ಪೂಜಿಸ್ತೀವಿ,

ಆದರೆ ಜೀವಂತ ದೇವರು ನಮ್ಮೊಡನೆ ನಮ್ಮ ಕನ್ನೆದರಿಗೆ ಇರುವ ತಾಯಿಯನ್ನ ದೇವರೊಂದು ತಿಳಿದು ಪೂಜಿಸೋಣ. ತಾಯಿನೇ ಎಲ್ಲ ಬದಲಾಗುವುದಿಲ್ಲ, ಯುಗ ಉರುಳಿ ಕ್ಷಣವಾದರೂ ನಮ್ಮ ಹಣೆಬರನೇ ಬದಲಾದರೂ ಅಮ್ಮನ ಸ್ಥಾನಕ್ಕೆ ಉತ್ತುಂಗವಾಗಿದೆ ಸ್ನೇಹಿತರೆ. ಅದಕ್ಕಾಗಿ ನಾ ಯಾವತ್ತೂ ಹೇಳೋದು ಮದರ್ ಇಸ್ ಗಾಡ್, ಮದರ್ ಇಸ್ ಗ್ರೇಟ್ ಅಂತ.

0: യുവവാണി പ്രസാരവായിത്തു.
1: ആകാശവാണി ധാരവാഡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

0: ಎಷ್ಟು ಚಂದ ಎಷ್ಟು ಚಂದ ಮನ್ಯಾಗ ಕೂತ್ಕೊಂಡು ನಾಡಿನೊಳಗೆ ಹುಟ್ಟಿದ್ದು ಸೊಗಸು, ದೇಶದೊಳಗೆ ಹುಟ್ಟಿದ್ದು ಸೊಗಸು.
1: ಬರ್ರಿ ಬರ್ರಿ, ಈಗ ನೀವು ಬಂದದ್ದು ಸೊಗಸು ಅಂತ.
2: ನಾವು ನಿಮ್ಮನಿಗೆ ಬಂದ್ವಲ್ಲ, ಅದು ಎಂತ ಸೊಗಸು,
0: ಎಂತ ಸೊಗಸು, ಮಾಯನ ಮನಸ್ಸು.
2: ಕರೆಣ ದೇಶಾಭಿಮಾನ ಅನ್ನೋದು ನಮ್ಗೆಷ್ಟು, ಇದು ಒಂದು ಪ್ರಜಾಪ್ರಭುತ್ವ ದೇಶದೊಳಗೆ ನಾವು ಅದೀವಿ.
0: ಹೌದೌದು,
2: ನಾವು ಅಂದ್ರೆ ಜನರಿಗೋಸ್ಕರ, ಜನರಿಗಾಗಿ ಜನರೇ ನಡೆಸುವಂತ
1: ಸರ್ಕಾರ.
2: ಮತ್ತೆ ಆಮೇಲೆ ಮುಖ್ಯವಾಗಿ ಅಂದ್ರೆ ಯಾರಿಗೆ ಆದ್ರೂ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ತೋರಿಸುವಂತ ಕಾಲ. ಸ್ವತಂತ್ರತೆ ಅಂದ್ರೆ ಇದೆ. ಆದ್ರೆ ಅಂತ ಒಂದು ವಿಫಲವಾದ ಅವಕಾಶ, ಒಂದು ಎಂಟರ್ಪ್ರಿನರ್ ಆಗಿ ಒಂದು ಉದ್ಯೋಗದೊಳಗೆ ಹೆಚ್ಚು ಸಾಧನೆ ಮಾಡಬೇಕು ಅನ್ನೋರಿಗೂ ಕೂಡ ಅವಕಾಶ ಅದ. ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡಿ,
0: ಹೌದು,
2: ದೇಶ ಸೇವೆ ಮಾಡೋಣ, ಪ್ರಾಮಾಣಿಕ ಸರ್ಕಾರಿ ಸೇವೆ ಮಾಡೋಣ, ಬೇರೆ ಬೇರೆ ಸಾಮಾಜಿಕ ಸೇವೆ ಮಾಡೋಣ ಅನ್ನೋರಿಗೂ ಕೂಡ ಒಂದು ಉಚ್ಛ್ರಾಯ ಕಾಲ.
0: ಹೌದು ಅಲ್ಲ ಶರಣಪ್ಪ, ಈಗ ನೋಡು ಇಷ್ಟಿಷ್ಟೆಲ್ಲ ನಮ್ಮ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ರಾಷ್ಟ್ರಗಳು ಅವ. ನಾವು ಯುರೋಪಿಯನ್ ಕಂಟ್ರಿ ಅಂತ ಪ್ರವಾಸಕ್ಕೆ ಹೋಗ್ತೀವಿ, ಮತ್ತೆಲ್ಲೋ ಹೋಗ್ತೀವಿ. ಎಲ್ಲೇ ನಾವು ಹೋಗಿ ಬಂದ್ರೂ ಆ ದೇಶದ ಸ್ವಚ್ಛತೆ ಬಗ್ಗೆ ನಾವು ಮೆಚ್ಕೊಳ್ತೀವಿ, ಅಲ್ಲಿಯ ಒಂದು ಪೊಲ್ಯೂಷನ್ ಇಲ್ಲದ ಜೀವನವನ್ನ ಮೆಚ್ಕೊಳ್ತೀವಿ. ಆದ್ರೆ ಮತ್ತೂ ಕೊನೆಗೆ ಬಂದು ಹೆಂಗ ಅನಿಸ್ತದೆ ಅಂದ್ರೆ ನಮ್ಮ ದೇಶನ ಚಲೋ ನೋಡು.
2: ಯಾವುದೇ ದೇಶಕ್ಕೆ ಹೋದ್ರು ನಮ್ಮ ಕನ್ನಡ ಸಂಘಗಳು, ಭಾರತೀಯ ಸಂಘಗಳ ಜನಪ್ರಿಯ ಆಗ್ಯಾವ ಎಲ್ಲ, ಮತ್ತೆ ಅಲ್ಲೇ ಕೊಡ್ತಾರ.
1: ಅಷ್ಟೇ ಅಲ್ಲ ಶರಣಪ್ಪ, ನಾವು ಹೋಗಿರ್ತೀವಲ್ಲ ಈ ಮಂಜಕ್ಕೆ ಹೇಳ್ದಂಗ, ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ ಅಂತ ಅನಿಸ್ಬಿಡ್ತದೀನಿ ಎಲ್ಲರೇ ಹೋಗು. ಯಾವಾಗ ನಮ್ಮ ಊರಿಗೆ ಬಂದೇನೋ, ಯಾವಾಗ ಈ ಭಾರತೀಯ ಒಂದು ಭಾವ ಅದಲ್ಲ ನಮ್ಮ ಹತ್ರ, ಅದು ನಮ್ಮೊಳಗೆ ಯಾವಾಗ್ಲೂ ತುಂಬಿ ತುಳುಕ್ತಿರ್ತದ.
2: ಪ್ರಾಚೀನ ಒಂದು ಸಂಸ್ಕೃತಿ ನಮ್ದೇನದಲ್ಲ, ಋಷಿ ಮುನಿಗಳ ಕಾಲದ ಸಂಸ್ಕೃತಿ ನಮ್ಗೆ. ಯೋಗ ಧ್ಯಾನ ಅಂದ್ರೆ ಇವೆಲ್ಲ ನಮಗೆ ಮನಸ್ಸನ್ನ ಒಂದು ಹಿಡಿತಲ್ಲಿ ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡುವಂಥವು.
0: ಹೌದು,
2: ಆಮೇಲೆ ನಾವು ಜನರನ್ನು ಪ್ರೀತಿಸುವಂತ ಒಂದು ಭಾವನೆಗಳನ್ನು ತಂದುಕೊಡುವಂಥವು. ಹೀಗಾಗಿ ನಾವು ಅಭಿವೃದ್ಧಿ ದೇಶಿಯೊಳಗ 4ನೇ ಆರ್ಥಿಕತೆ ಒಳಗ ಇದೀವಿ.
0: ಹೌದು ಶರಣಪ್ಪ, ನಿಮ್ ಮನಸ್ಸು ಅಂದಿ ನೋಡು, ನಮ್ಮ ಮನಸ್ಸು ಅನ್ನೋದು ಕೂಡ ಬಹಳ ಒಂದು ಪ್ರಬಲವಾದದ್ದು. ನಮ್ಮ ದೇಹ ನಮ್ಮ ಮನಸ್ಸು ಏನ್ ಹೇಳ್ತದ ಹಂಗ ಕೇಳ್ತದ.
2: ಖರೆ,
0: ಹೌದಿಲ್ಲ? ಅದಕ್ಕ ನಾವು ಆರೋಗ್ಯಕರ ಮನಸ್ಸನ್ನ ಹೊಂದಿರಬೇಕು. ಆರೋಗ್ಯಕರ ಮನಸ್ಸು, ಒಳ್ಳೆಯ ವಿಚಾರ, ಇವೆಲ್ಲ ನಮ್ಮ ದೈಹಿಕ ಆರೋಗ್ಯಕ್ಕೆ ಬಹಳ ಪೂರಕ ಆಗಿರ್ತಾವ ಶರಣಪ್ಪ. ಇವತ್ತು ನೋಡು, ನೀ ಹಂಗ ವಿಚಾರ ಮಾಡ, ಸುಮ್ಮನೆ ಕುತ್ಕೊಂಡು ಯಾಕೋ ಬಹಳ ದಿನ ಆತು ನಂಗೆ ತಲೆನೋವ ಬಂದಿಲ್ಲ ಅಂತ ನಿಮ್ ಮನಸ್ಸಿನಾಗ ವಿಚಾರ ಮಾಡ, ಸಂಜೆ ನುದ್ರ ತಲೆನೋವು ಬಂದ ಬಿಡ್ತದೆ. ಅಂದ್ರೆ ಮನಸ್ಸಿಗೂ ದೇಹಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂತ. ಅದಕ್ಕೆ ಒಳ್ಳೇದನ್ನ ಮಾತಾಡೋಣ ಅಂತ. ಹೌದಿಲ್ಲ,
1: ಈ ಮನಸ್ಸು ಅಂತಂದ್ ಕೂಡ್ಲೇ ಶರಣಪ್ಪ, ಈಗ ನಮ್ದು ಭಾರತೀಯತೆ ಅಂತ ಅಂತೀರಲ್ಲ, ಅದ್ ಏನಂತಂದ್ರೆ ನಮ್ಗೊಳಗ ಒಂದ್ ರೀತಿ ಸಹಜೀವನ ಏನಪ್ಪ. ನಾವು ಒಬ್ಬಾತ ಹಿಂಗ್ ಮನ್ಯಾಗ ಕುತ್ಕೊಂಡ್ರೆ ನನ್ನ ಮನಸ್ಸು ಕೇಳುದೇ ಇಲ್ಲ, ಅಲ್ಲಿ ಅಡ್ಡಾಡು ಇಲ್ಲಿ ಅಡ್ಡಾಡು, ಈಕಿನ್ ಮಾತಾಡ್ಸು ಆಕಿನ್ ಮಾತಾಡ್ಸು. ಮಂಜಕ್ ಒಂದ್ ಎರಡು ದಿನ ಬಂದಿಲ್ಲ, ಶರಣಪ್ಪ ಎರಡು ದಿನ ಬಂದಿಲ್ಲ ಅಂದ್ರೆ ಹುಚ್ಚಿಡ್ದಂಗ ಆಗ್ತದ ನೋಡು.
0: ನೋಡು
1: ಹಿಂಗದ ಅಂದ್ರೆ ನಮ್ಮ ಮನಸ್ಸು ಹೆಂಗ್ ಬಯಸ್ತದ ಅಂತಂದ್ರ, ನಮ್ಮಲ್ಲಿ ಆ ಸಹಜೀವನದ ಒಂದು ಭಾವ ಏನದಲ್ಲ ಮೊದ್ಲೇನಿಂದ ಬೆಳ್ಕೊಂಡ್ ಬಂದ್ಬಿಟ್ಟದ. ನಮ್ಮ ಜಾತ್ರೆ ಆಗಿರ್ಬಹುದು, ಉತ್ಸವಗಳ ಆಗಿರ್ಬಹುದು, ಬೇರೆ ಬೇರೆ ಗುಡಿ ದೇವಸ್ಥಾನ ದೇವಾಲಯಗಳಂಗ್ ನಡೆಯುವಂತಹ ಬೇರೆ ಬೇರೆ ತರದ ಉತ್ಸವಗಳಾಗಿರ್ಬಹುದು, ಎಲ್ಲಾರು ಅಲ್ಲಿ ಸೇರಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಎಲ್ಲಾರು ಅಲ್ಲಿ ಕೊಟ್ಟಂತಹ ಪ್ರಸಾದ ತಿಂದು ಅದು ಒಂದ್ ಏನ್ ಇರ್ತದಲ್ಲ ಮನಸ್ಸು ಪ್ರಫುಲ್ಲ ಆಗ್ಬಿಡ್ತದ.
2: ಇಲ್ಲ, ಮೊದಲ ಮಾಯ ಹೇಳ್ದಂಗ ಒಂದು ಕಾಲ ಇತ್ತು ಅಂದ್ರೆ ಹಿರಿಯರು ಮಾತು ನಡೀತಿತ್ತು ಅಂದ್ರೆ ಹಾಕಿದ ಗೆರೆ ದಾಟ್ತಿದ್ದಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡುವಂತದ್ದು ಎಷ್ಟು ಜಾತ್ರೆಗಳಿಗೆ ಮಹತ್ವ ಇತ್ತು ಅಂದ್ರೆ ನಾವು ಸಣ್ಣವರಿದ್ದಾಗ ನಾವು ಕಳ್ಕೊಂಡ್ಬಿಟ್ಟಿದ್ದೆ.

0: ಆದ್ರೆ ನಮ್ಮ ಯಾರೋ ಒಬ್ರು ಪರಿಚಯದವರು, ನಮ್ಮ ಅಪ್ಪಾಜಿ ಪರಿಚಯದವ್ರು ಯಾರೋ ಬಂದು ಕರ್ಕೊಂಡ್ಬಂದ್ ಮತ್ ನಮ್ಮ ಅವನ್ ಕಡೆ ಬಿಟ್ರು. ಅಂದ್ರೆ ಹಿಂಗ ಅದು ಸಂಘ ಜೀವನ ಅದಲ್ಲ, ಅದು ಆ ಜಾತ್ರಿ ಗದ್ದಲ ಇರ್ಬಹುದು, ಆಮೇಲೆ ಸಂಭ್ರಮ ಪಡೋ ಮನಸ್ಥಿತಿ ಏನದಲ್ಲ, ಅದು ಇಲ್ಲ ಅಂದ್ರೆ ಸಾಕಷ್ಟು ನಮ್ಗೀಗ ಓವರ್ ಥಿಂಕಿಂಗ್ ಅಂತಾರಲ್ಲ, ಬಹಳ ವಿಚಾರ ಮಾಡ್ತೀವಿ ನಾವು ಮನಸ್ಸಿನಂಗ್ ಮಂಡಿ ತಿಂದ್ರೆ ಗೋಧಿ ಲೆಕ್ಕ ಕೊಡೋರು ಯಾರು ಅಂತೇಳಿ ಒಂದು ಪ್ರೂವ್ ಆಗ್ಯದ. ಏನ್ ಗೊತ್ತಾ, ಬಹಳ ನಾವು ಊಟ ಮಾಡಿದ್ರೆ ಅತಿಯಾದ ಊಟ ಅದು ಶುಗರ್ ಸಕ್ಕರೆ ರೋಗ ಬರ್ಲಿಕ್ಕೆ ಕಾರಣ ಆಗಿದೆ. ಅದು ವೈದ್ಯಕ್ಕೆ ಸಿದ್ಧ ಆಗ್ಯದ. ಅಂದ್ರೆ ಜಾಸ್ತಿ ಊಟ ಮಾಡೋದು ಏನಿದೆ, ನಮ್ಗೆ ಬೇಕಂದಕ್ಕಿಂತ ಜಾಸ್ತಿ ಊಟ ಮಾಡೋದು ನಮಗೆ ಸಕ್ಕರೆ ರೋಗಕ್ಕೆ ಆಹ್ವಾನ ಮಾಡಿದಂಗೆ. ಹಂಗನ ನೀವು ಅತಿ ವಿಚಾರ ಬ್ಯಾಡಂದಿದ್ದೆಲ್ಲ ತಲೆ ತುಂಬಿಕೊಂಡು ಈಗ ಮೊಸರು ಗಡಿಗೆ ಮಾಡಿಬಿಟ್ಟಿವಿ ಅಂದ್ರೆ ಮೊಬೈಲ್ ನೋಡಕ್ ಹಗಲೆಲ್ಲ ಇವು ಬರ್ತಾವಲ್ಲ, ಅವು 5-10 ನಿಮಿಷದ್ದು
1: ವಿಡಿಯೋಗಳು,
0: ರೀಲ್ಗಳು, ಅವುಗಳು ನಮ್ಮ ದೇಹ ತಯಾರಿರೋದಿಲ್ಲ ಅದಕ್ಕೆ ಮನಸ್ಸು, ಯಾಕಂದ್ರೆ ನಿಧಾನವಾಗಿ ಎಲ್ಲ ಪ್ರಕ್ರಿಯೆಗಳು ಆಗ್ತಿರ್ಬೇಕಾದ್ರೆ ಹೀಗಾಗಿ ಒಮ್ಮಿಂದ ತಡಬಡಿಸ್ಬಿಡ್ತದೆ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಗಳನ್ನ BP ಅಂತ ಸಮಸ್ಯೆಗಳನ್ನ ಎದುರಿಸ್ತೀವಿ.
1: ಅಲ್ಲ ಶಣಪ್ಪ, ನೀ ಜಾತ್ರಿ ಉತ್ಸವ ಎಲ್ಲಾರು ಕೂಡ್ತಿದ್ವಿ ಅಂತೆಲ್ಲ ಹೇಳಿದಲ್ಲ, ಈಗ ನನಗೆ ನೋಡು ಈ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಬರ್ತದೆ, ಏನು ಉತ್ಸವ, ಏನು ಸಂಭ್ರಮ, ಎಲ್ಲೆಲ್ಲಿಂದ ಜನ ಶರಣಪ್ಪ,
2: ಸಾವಿರಾರು ಜನರು
1: ಅಲ್ಲಿ. ಯಾವುದೇ ಒಂದು ಜಾತಿ ಮತ ಧರ್ಮ, ನಾ ಶ್ರೀಮಂತ ನೀ ಬಡುವ ಏನೇನಿಲ್ಲ ನೋಡು, ರೊಟ್ಟಿಯ ರಾಶಿ, ಆ ಮಿರ್ಚಿ ಕರಿಯೋ ಸಂಭ್ರಮ
0: ನೋಡ್ಬೇಕು,
1: ಮತ್ತೇನು ನಿರಂತರ ತಿಂಗಳುಗಟ್ಲೆ ನಡೀತದಂತ ಜಾತ್ರೆ. ಅಂದ್ರ ಹೋದವ್ರಿಗೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ, ಅಂದ್ರ ನಮ್ಮತನ ಅನ್ನೋದು ಬಹಳ ಹೆಚ್ಚಿಂದು.
0: ಆಮೇಲೆ ಜ್ಞಾನದಾಸೋಹನ ಇರ್ತದಲ್ಲಿ ಸ್ವಾಮಿಗಳ ಒಂದು ಅಧ್ಯಕ್ಷತೆಯೊಳಗೆ ಪ್ರವಚನಗಳು, ಆಮೇಲೆ ಅತಿಥಿಗಳನ್ನ ಕರೆದಿರ್ತಾರ, ತಮ್ಮ ಅನುಭವಗಳನ್ನ ಹಂಚಿಕೊತಾರ.
1: ನಾವಿದು ಒಂದು ಉದಾಹರಣೆ ಹೇಳಿದ್ವಿ, ಹಿಂಗ ಸಾಕಷ್ಟು ಕಡೆ ನಡೆದಿರ್ತಾವ.
2: ಈಗ ಅದನ್ನ ಹೇಳದಲ್ಲ ಈ ಉತ್ಸವ ಜಾತ್ರೆ ಅಂತ, ಈಗ ಶರಣಪ್ಪ ಹೇಳದಂಗ ಅಲ್ಲೇ ಜ್ಞಾನದಾಸೋಹ ನಡೀತದ, ಆಧ್ಯಾತ್ಮ ಅಂತೂ ಇದ್ದೇ ಇರ್ತದ. ಯಾಕಂದ್ರೆ ಒಂದು ಒಂದು ಶಕ್ತಿ ಅದನ್ನ ನೋಡಿ ನಮಿಸಿ ಅಲ್ಲಿ ಆ ಸ್ಥಳದೊಳಗೆ ಕೂತ್ರ ನಮಗ್ ಮನಸ್ಸಿಗೆ ಸಿಗುವಂತಹ ಸಮಾಧಾನ ಇದೆಲ್ಲ, ಅದ್ರ ಬಗ್ಗೆ ನಮಗ ಬಹಳ ಒಂದು ಕುತೂಹಲ ಇರ್ತದ. ಅದ್ರ ಜೊತೆಗೆ ನೀವೆಲ್ಲ ಈಗ ಓದೇ ಓದಿರಿ ಗವಿಮಠದೊಳಗ, ಆ ಸಂದರ್ಭದೊಳಗ ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ ಬಿದ್ದು ಇಷ್ಟೊತ್ತು ಪ್ರಕಾಶಮಾನವಾಗಿ ಅಂತ ಹೇಳ್ತಾರ, ಅಂತಹ ಆಧ್ಯಾತ್ಮಿಕ ಭಾವ ಅಂತೂ ಇದ್ದೇ ಇರ್ತದ. ಅದ್ರ ಜೊತೆಗೆ ಈ ಸಾಮಾಜಿಕ ಭಾವನೆ ಅನ್ನೋದೇನಿರ್ತದ, ಎಲ್ಲಾರ ಜೋಡಿ ಕೂಡಿ ಅಡ್ಡಾಡೋದು, ನಕ್ಕೋತ ಒಂದಿಷ್ಟು ಸುದ್ದಿ ಹೇಳಿ ಸುದ್ದಿ ಕೇಳಿ ಮನಸ್ಸೇನ್ ಖುಷಿ ಹಗುರ ಆಗ್ತದ ನೋಡ, ಅದು ಎಲ್ಲಿ ಸಿಗುದಿಲ್ಲ
1: ನೋಡು. ಅಲ್ಲಮ್ಮ ಅಲ್ಲಿ ಮಿರ್ಚಿ ಕರಿಲಿಕ್ಕೆ ದೊಡ್ಡ ಬಾಂಡ್ಲಿ ಸುತ್ತ ಮಂದಿ ಕೂತಿರ್ತಾರ ನೋಡು. ಏನಂದ್ರ ನಾವು ಒಂದೊಂದ್ಸತಿ ನೀನು ನಾನು ಬೇಸರ ಮಾಡ್ಕೋತೀವಿ, ನಮ್ಮ ಮನೆಗೆ 4 ಮಂದಿ ಜಾಸ್ತಿ ಬಂದ್ರ ಇವಾಗ ಎಷ್ಟು ಕೆಲಸ ಅಥವಾ ಇವತ್ತು ಅಂತೀವಿ, ಅಲ್ಲಿ ನಿನಗೆ ದಣಿವು ಆಯಾಸ ಏನೂ
0: ಕಾಣಲ್ಲ. ಜನ ಹೇಳ್ತಾರಲ್ಲ ಸೇವೆ ಮಾಡೋದ್ರೊಳಗೆ ದಣಿವು ಅನ್ನೋದು ಆಗುದಿಲ್ಲ, ಸಂಭ್ರಮ, ಆ ಸಂಭ್ರಮದೊಳಗೆ ಎಷ್ಟು ಕೆಲಸ ಮಾಡಿದ್ರು ಕೂಡ ದಣಿವು ಆಗುದಿಲ್ಲ ಅಂತ ಹೇಳ್ತಾರೆ. ನಾವು ಇನ್ನೊಂದು ಹೆಚ್ಚಾಗಿ ನಾವು ನಗರ ಪ್ರದೇಶದವ್ರು ನಾವು ಏನ್ ಮಾಡ್ತೀವಿ, ನಾನು ಏನು ತಪ್ಪು ಮಾಡಿಲ್ಲ ನನಗೆ ಈ ತರ ತೊಂದರೆ ಆಗ್ತದೆ ಅವ್ನು ಬರ್ತಾವ ಅಂತ ಹೇಳಿ ಬಹಳ ಚಿಂತೆ ಮಾಡ್ತೀವಿ ನಾವು. ಒಂದು ನನಗೆ ಈ ಕತೆ ನೆನಪಾಗ್ತದೆ ಅಂದ್ರೆ ಭೀಷ್ಮ ಪಿತಾಮಹ 15 ದಿವಸ ಶರಶಯ್ಯ ಒಳಗೆ ಕೂತಿರ್ತ, ಅವಾಗ ಏನಾಗುತ್ತೆ ಅಷ್ಟು ಮುಳ್ಳು ನೋವು ಅಂದ್ರೆ ಆ ಒಂದು ಬಾಣ ನೋವು ದಹಿಸು ಅದನ್ನ ತಡ್ಕೋಬೇಕಾಗತ್ತೆ. ಕೃಷ್ಣ ಪರಮಾತ್ಮ ಕೇಳ್ತಾನೆ, ನಾನು 100 ಜನ್ಮ ತಾಳಿದ್ರು ಒಂದು ತಪ್ಪು ಮಾಡ್ಲಿಲ್ಲ, ಯಾಕೆ ನನಗೆ ಈ ಶಿಕ್ಷೆ ಅಂತೇಳಿ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ನಿನಗೆ ಗೊತ್ತಿಲ್ಲ, ನೀ ಅಡವಿಗೆ ಹೋಗ್ಬೇಕಾರ ಒಂದು ಕಪ್ಪೆ ನಿನ್ನ ಬಾಣಕ್ಕೆ ಬಂತದ್ದು, ನೀನು ಹಿಂಗೆ ಚಿಂಬಿಟ್ಟು ಅದು ಹೋಗಿ ಮುಳ್ಳು ಕಂಟಿ ಒಳಗೆ ಬಿತ್ತು. ಅವಾಗ ಕಪ್ಪೆ ಅಂತ ನಾನು ಯಾರಿಗೆ ತಪ್ಪು ಮಾಡಿಲ್ಲ ಏನಿಲ್ಲ, ಯಾಕೆ ನನಗೆ ಯಾಕೆ ಈ ಥರ ಶಿಕ್ಷೆ, ನನಗೆ 15 ದಿವಸಕ್ಕೆ ನನಗೆ ಈ ಶಿಕ್ಷೆ ಆಗಿ ನನಗೆ ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ಪರಿಸ್ಥಿತಿ ಬಂತಲ್ಲ, ಯಾರು ನನಗೆ ಇದಕ್ಕೆ ಕಾರಣ ಆಗ್ಯಾರ, ಅವರು ಹಿಂಗೆ ತೊಂದರೆ ಒಳಪಡಲಿ ಅಂತ ಹೇಳ್ಕೊಂಡು ಆ ಶಾಪ ಕೊಟ್ಟಂಥದ್ದು. ಅದು ನಿನ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ನಮ್ಮ ಒಂದು ಕರ್ಮಕ್ಕೆ ನಾವು ಯಾವಾಗ್ಲೂ ಕೂಡ ಬಾಧ್ಯಸ್ಥರಿರ್ತೀವಿ. ಹಿಂಗಾಗಿ ನಾವು ನಾನೇನು ತಪ್ಪು ಮಾಡಿಲ್ಲ ಅಂತ
1: ಹೇಳಬಾರ್ದು.
0: ಅಂದ್ರೆ ಕ್ಷಮಾ ಗುಣ, ಆಮೇಲೆ ಕ್ಷಮೆ ಕೇಳುವಂತಹದ್ದು ಒಂದು ಸಹೃದಯತೆ. ಅದಕ್ಕೆ ನಾನು ಹೇಳೋದು, ಈ ತರ ದೊಡ್ಡ ದೊಡ್ಡ ನಾವು ಸಮಾರಂಭಗಳಲ್ಲಿ ಇದ್ದಾಗ ಒಂದಿಷ್ಟು ಮಾತುಗಳನ್ನ ಕೇಳಿದಾಗ ಜಾತ್ರೆ ಇಂತ ಸಂದರ್ಭದೊಳಗೆ ನಮ್ಗೆ ಅವೆಲ್ಲ ಹಂಚಿಕೊಳ್ಳಿಕ್ ಸಾಧ್ಯ,
1: ಪ್ರಬುದ್ಧಿ
0: ಬದುಕು ಬದಲೇ ಆಗ್ತದೆ.
1: ಹೌದು, ನೀವು ನೋಡು ಶಣಪ್ಪ, ಮನೆಯಾಗ ಒಂಟಿಯಾಗಿ ಕೂತ್ಕೊಂಡು ಕೂಪ ಮಂಡೂಕ ಪ್ರವೃತ್ತಿಯನ್ನ ಬೆಳೆಸ್ಕೋಬಾರ್ದು. ಅವಾಗ ಏನಾಗ್ತದೆ, ಈಗ ನೀ ಹೇಳಿದ್ ನೋಡು ಸ್ವಲ್ಪ ಹೊತ್ತಿನ ಮೊದ್ಲ ಏನಂದಿ ನೀನು, ತಲಿ ಅನ್ನೋದು ಮೊಸರಿನ ಗಡಿಗೆ ಆಗಿರ್ತದ ಅಂದಿ. ಅಂದ್ರ ಸುಳ್ಳ ಬೇಕಾಗಿದ್ದು ಬ್ಯಾಡಾಗಿದ್ದು ಹಾಳ ಮೂಳು ವಿಚಾರ ಮಾಡಿಕೊಂಡು ನಾವು ಅರ್ಧ ಕೊರಗ್ತೀವಿ, ಅದ್ರ ಬದಲು 4 ಜನರ ನಡು ಬೆರೆತಾಗ ಮಾತನ್ನ ಹಂಚಿಕೊಳ್ತೀವಿ, ಬೇರೆಯವರ ವಿಚಾರ ನಮಗ್ ತಿಳಿತಾವ, ಅವಾಗ ಏನಂದ್ರೆ ನಮ್ಮೊಳಗೊಂದು ಪ್ರಬುದ್ಧತೆ ಬರ್ತದೆ.
0: ಆಮೇಲೆ ಬೇರೆ ಬೇರೆ ಊರಿಗೆಲ್ಲ ಪ್ರವಾಸಕ್ಕೆ ಹೋಗ್ಬರ್ಬೋದು, ಹೊರಗಡೆ ಒಂದು ಸ್ಥಳದಿಂದ ಒಂದಿಷ್ಟು ಕೆಲಸ ಮಾಡಿ ನಮಗ ಆಸರಿಕೆ ಬ್ಯಾಸರಿಕೆ ಕಳ್ಕೊಳಕ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಜನರ ಸಂಸ್ಕೃತಿ ಮತ್ತೆ ಅಲ್ಲಿ ಒಂದು ನಿಸರ್ಗದ ಒಂದು ಸೌಂದರ್ಯವನ್ನು ನೋಡಿದಾಗ ನಮಗೆ ಮನಸ್ಸು ಆಹ್ಲಾದ ಆಗ್ತದೆ. ಅದಕ್ಕೆ ನಮ್ಮ
1: ಅವಾಗ ಅವಾಗ ಚಿಲ ಕಟ್ಟಿ ಕಟ್ಟಿ ಅಡ್ಡಾಡ್ತಾಳಲ್ಲ.
0: ಹೌದೌದೌದೌದು.

0: ಹಂಗಲ್ಲ ಮಂಜಕ್ಕ, ಈಗ ಏನಾಗ್ತದ ಗೊತ್ತೇನ, ನಮ್ಮೂರಂದ್ರ ಅಂತೂ ಬಹಳ ಸೇರ್ತದ ನನಗ, ಆದ್ರ ಬ್ಯಾರೆ ಊರಿಗೆ ಹೋದಾಗ ನಮ್ಮೂರ್ ಇನ್ನು ಎಷ್ಟು ಚಲೋ ಅದ ಅನ್ನೋದು
1: ಗೊತ್ತಾಗ್ತದ.
0: ನಮ್ಮ ಸಂಸ್ಕೃತಿ, ನಮಗ ಇಲ್ಲಿರುವಂತಹ ಎಲ್ಲಾ ಸವಲತ್ತುಗಳು, ನಮ್ಮದೇ ಆದ ಒಂದು ಜೀವನವನ್ನ ನಾವು ರೂಢಿಸಿಕೊಂಡು ಬಿಟ್ಟಿರ್ತೀವಿ. ಅದಕ್ಕ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ನಾವೇನು ಸ್ವಲ್ಪ ಸರಳೀಕೃತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನೀವು ಬೇರೆ ಕಡೆ ಹೋಗು ಒಂದ್ಸಲ, ಯಪ್ಪ ಇಲ್ಲಿ ಹೆಂಗ್ ಬದುಕುದಪ್ಪ ಅಂತ ಅನಿಸ್ಬಿಡ್ತದ ಒಂದು ಕ್ಷಣ,
2: ನೋಡಿ ಬರ್ಬೇಕು ಅಂತೀನಿ.
1: ಮತ್ತೆ ಅನುಭವದಿಂದ ನಾವ್ ಏನಾಗ್ತೀವಿ ಅಂದ್ರೆ, ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ ನಮ್ಗೆ ಅನುಕೂಲ ಆಗ್ತದೆ. ನಾವ್ ಅಂದ್ರೆ ನಾವು ನಮ್ಮನ್ನಷ್ಟ ಪ್ರೀತಿಸಬಾರ್ದು, ಇಡೀ ಸಮಾಜವನ್ನು ಪ್ರೀತಿಸ್ಬೇಕು. ನಮ್ಗೇನು ಸಾಧ್ಯ ಅದ ಮಾಡ್ಲಿಕ್ಕೆ, ಜೀವನ ಇರೋದು ಕೊಡ್ಲಿಕ್ಕೆ ಅಂತದ. ನಾವು ತಗೊಳೋದಕ್ಕಿಂತ ಕೊಡೋದ್ರೊಳಗೆ ಸಂತೋಷ ಜಾಸ್ತಿ ಸಿಗುತ್ತೆ. ಏನು ತಗೋ ಅಂತ ಹೇಳಿದಾಗ ಅಂದ್ರೆ ಒಂಥರ ನಾವು ಅಂದ್ರೆ ಒಂದು ಕೃತಾರ್ಥತೆ, ಕೃತಾರ್ಥ ಭಾವ ಅವಾಗಿವಾಗ ತುಂಬಿಕೊಂಡು ಬಂತಂದ್ರೆ ಮನಸ್ಸು ನಿರ್ಮಲ ಆಗ್ತದೆ. ಈ ರೋಗ ರುಜಿನಗಳಿಗೆ ಮನಸ್ಸಿನ ಒಂದು ಚಿಂತೆಗಳ ಕಾರಣ ಅವು ಆಗಬಾರದು ಅಂತ ಅಂದ್ರೆ ನಮ್ಮನ್ನು ನಾವು ಪ್ರೀತಿಸ್ಬೇಕು, ನಮ್ಮ ಸುತ್ತಮುತ್ತಲ ಸಮಾಜವನ್ನು ಪ್ರೀತಿಸಬೇಕು.
0: ಅದಕ್ಕೆ ಹೇಳಂಗಲ್ಲ ಶರಣಪ್ಪ, ಕೋಶ ಓದು ದೇಶ ನೋಡು ಅಂತ ಹೇಳಿ. ಕೋಶ ಓದಿದ್ರ ಅಲ್ಲಿ ಇರುವಂತಹ ಎಲ್ಲಾ ಮಾಹಿತಿ ತಿಳಿತದ, ಜ್ಞಾನ ವೃದ್ಧಿ ಆಗ್ತದ. ಅದಲ್ದ ದೇಶ ನೋಡಿದ್ರ ಅಲ್ಲಿ ಸಂಸ್ಕೃತಿ ಹೆಂಗದ, ಅಲ್ಲಿ ಜನರ ಉಡುಗೆ ತೊಡುಗೆ ಹೆಂಗದ, ಅಲ್ಲಿ ಪರಿಸ್ಥಿತಿ ಅನುಗುಣವಾಗಿ ಅವೆಲ್ಲ ಇರ್ತಾವ. ಹಿಂಗಾಗಿ ನಾವು ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಜೀವನ ಮಾಡ್ತಿರ್ತೀವಿ. ಅದು ಒಮ್ಮೆ ಹೊಂದಾಣಿಕೆ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದ, ಆದ್ರೂ ಕೂಡ ಇಲ್ಲಿ ಹೆಂಗದ ಅಲ್ಲಿ ಹೆಂಗದ ಒಂದ್ ರೀತಿಯ ಬದಲಾವಣೆ ಇರ್ತದ, ಅದನ್ನ ಸ್ವೀಕರಿಸುವಂತಹ ಮನೋಭಾವ. ಆಮೇಲೆ ಪ್ರವಾಸನ ಆಗಿರಬಹುದು ಅಥವಾ ಈ ಓದು ಅಧ್ಯಯನ ಆಗಿರಬಹುದು, ಎರಡು ನಮ್ಮ ಜೀವನಕ್ಕ ಬಹಳಷ್ಟು ಲಾಭ.
1: ಇನ್ನೊಂದೇನು ಮಂಜುಳ, ಈಗ ಹೊರಗಡೆ ಈಗ ಅಂತ ಸಾಕಷ್ಟು ಬೇರೆ ಬೇರೆ ದೇಶಕ್ಕೆ ನಮ್ಮ ಜನ ಹೋಗ್ತಾರ, ಅಂದ್ರೆ ಸಿಟಿಸನ್ಶಿಪ್ ತಗೊಂಡ್ರು ಕೂಡ ನಮ್ಮ ದೇಶಕ್ಕೆ ಮತ್ತ ಅವಾಗ ಬಂದು ಹೋಗ್ತಾರ, ಇಲ್ಲಿ ಸಮಾಧಾನ ಅವ್ರಿಗೆ ಮತ್ತೆಲ್ಲಿ ಸಿಗುದಿಲ್ಲ.
2: ಅಲ್ಲ ಶರಣಪ್ಪ, ಈಗ ನೀ ಅಂದೆಲ್ಲ ತಗೊಳೋಕ್ಕಿಂತ ಕೊಡೋದ್ರೊಳಗ ಬಹಳ ಸುಖ ಅದ ಅಂತ. ಈಗ ನಮ್ಮ ಮಾಯಕ್ಕಗ ಏನ್ ನಮಗ್ ಕೊಡ್ತಾರೆ ಅದೊಂಚೂರು
0: ನಾ ಅದನ್ನ ಹೇಳ್ತೀನಿ, ನೀ ತಿಂದ್ರ ನಾ ತಿಂದಂಗ ಆತು ಅಂತ, ನೀ ಕುಡಿದ್ರ ನಾ ಕುಡ್ದಂಗ ಆತು ಅಂತ.
2: ಹಂಗ ಬರೇ ಬಾಯಿ ಮಾತು ಬೇಡ, ಕೈಯಿಂದ ಎತ್ತಿ ಕೊಡುದು ಶಾಣೆತನ.
0: ಚಹಾ ಕೊಡ್ಲಾರ್ದು
1: ಕಳಿಸ್ತೀನಿ ಚುಮ್ಮರಿ ಮಾಡ್ಕೊಂಡು. ಹೌದಲ್ಲ, ಚಹಾ ದೋಡಿ ಚುಮ್ಮರಿ ತಗೊಂಬ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಸಂಕಲನ ನವೀನ್ ಮಹಾಲೆ.
4: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
5: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
4: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
6: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 8:45 ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರಸೌರಭ ಆರಂಭದಲ್ಲಿ ಕೇಳಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಕೆಎಸ್ ನರಸಿಂಹಸ್ವಾಮಿ ಅವರ ಈ ರಚನೆಯನ್ನು.

0: ಕಾರ್ಯಕ್ರಮ ಸ್ವರಸೌರಭ ಇದುವರೆಗೆ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ.
2: ವಿಜ್ಞಾನ ಲೋಕ ವಿಜ್ಞಾನ ಸಂಚಿಕೆ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ.
3: ಆತ್ಮೀಯ ಕೇಳುಗರೇ, ವಿಜ್ಞಾನ ಲೋಕ ವಿಜ್ಞಾನ ಸಂಚಿಕೆಯನ್ನ ಕೇಳಲು ತಮಗೆಲ್ಲ ಸ್ವಾಗತ. ನಮ್ಮ ಪರಿಸರವನ್ನ ರಕ್ಷಣೆ ಮಾಡಬೇಕು, ನಾವು ಒಂದು ಪರಿಸರ ಸ್ನೇಹಿ ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕು ಅನ್ನೋದಾದ್ರೆ ನಾವು ಬಹಳಷ್ಟು ನವೀಕರಿಸಬಹುದಾದ ಇಂಧನ ಮೂಲಗಳನ್ನ ಬಳಸಬೇಕು ಅನ್ನೋದು ವಿಜ್ಞಾನಿಗಳ ಹಾಗೂ ಪರಿಸರ ತಜ್ಞರ ಅಭಿಪ್ರಾಯ. ಇದೇ ನಿಟ್ಟಿನಲ್ಲಿ ನವೀಕರಿಸಬಹುದಾದ ಅಸಾಂಪ್ರದಾಯಿಕ ಇಂಧನ ಮೂಲಗಳ ಬಗ್ಗೆ ನಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಪ್ರೊಫೆಸರ್ ರಾಜೇಶ್ ಹೊಂಗಲ್.
4: ಸಾಂಪ್ರದಾಯಿಕ ಇಂಧನ ಮೂಲಗಳು ಹಾಗೂ ನವೀಕರಣಗೊಳ್ಳಬಲ್ಲ ಅಸಾಂಪ್ರದಾಯಿಕ ಇಂಧನ ಮೂಲಗಳು, ನಾನ್ ಕನ್ವೆನ್ಷನಲ್ ಅಂಡ್ ರಿನ್ಯೂವೆಬಲ್ ಎನರ್ಜಿ ಸೋರ್ಸಸ್. ಜನಸಂಖ್ಯಾ ಸ್ಫೋಟದಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವ ಹಲವು ರಾಷ್ಟ್ರಗಳಲ್ಲಿ ಆಧುನಿಕ ನಾಗರಿಕತೆಗನುಗುಣವಾಗಿ ಶುದ್ಧ ಕುಡಿಯುವ ನೀರು, ವಿದ್ಯುತ್, ಡೀಸೆಲ್, ಪೆಟ್ರೋಲ್, ಆಹಾರ ಸಾಮಗ್ರಿಗಳನ್ನು ಬೇಡಿಕೆಗೆ ತಕ್ಕಂತೆ ಪೂರೈಸಲು ಆಗುತ್ತಿಲ್ಲ. ಅದರಲ್ಲೂ ಜನಸಾಂದ್ರತೆ ಹೆಚ್ಚಿರುವ ದೇಶಗಳಲ್ಲಿ ಜನನಿಬಿಡ ಪಟ್ಟಣ ಮೆಟ್ರೋ ನಗರಗಳಿಗೆ ನೀರು ಹಾಗೂ ವಿದ್ಯುತ್ ಶಕ್ತಿಯ ಪೂರೈಕೆ ಒಂದು ಸವಾಲಾಗಿ ಪರಿಣಮಿಸಿದೆ. ಜಗತ್ತಿನಾದ್ಯಂತ ಸಹಜ ಸ್ಥಿತಿಯಲ್ಲಿಯೇ ಏರಿಕೆ ಕಾಣುತ್ತಿರುವ ಉಷ್ಣಾಂಶ ಅಥವಾ ಟೆಂಪರೇಚರ್, ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳ ಅಥವಾ ಗ್ಲೋಬಲ್ ವಾರ್ಮಿಂಗ್ ಎಂಬ ಎಚ್ಚರಿಕೆಯ ಸಂದೇಶವನ್ನ ಸೃಷ್ಟಿಸಿದೆ. ಇದಕ್ಕೆ ಪ್ರಮುಖ ಕಾರಣ ಮನೆಗೊಂದು ಇಲ್ಲವೇ ಎರಡು ವಾಹನಗಳಿರದೆ ಮನೆ ಮಂದಿಗೆಲ್ಲ ಸ್ವಂತ ದ್ವಿಚಕ್ರ ವಾಹನ, ಜೊತೆಗೆ ನೌಕರಿಯಲ್ಲಿರುವ ಹೆಂಡತಿಯ ಕಾರೇ ಬೇರೆ, ಅಂತೆಯೇ ಗಂಡನಿಗೊಂದು ಕಾರು ಬೇರೆ. ಇದು ಬೇಕಾಗಿತ್ತೇ ನಮಗೆ ಅಥವಾ ಅನಿವಾರ್ಯವೇ? ಕಾರು ಬೈಕು ಕೊಳ್ಳುವ ದುಡ್ಡು ಕಾಸು ನಮ್ಮದು, ನೀವ್ಯಾರು ಅದನ್ನ ಕೇಳೋರು ಎನ್ನಬೇಡಿ. ಕಾರಣ, ಜಾಗತಿಕ ತಾಪಮಾನ ಏರಿಕೆಗೆ ನೇರವಾದ ಕಾರಣ ರಸ್ತೆಗಳ ಮೇಲೆ ಚಾಲನೆಯಲ್ಲಿರುವ ಲಕ್ಷ ಲಕ್ಷ ಕೋಟಿ ಸಂಖ್ಯೆಯ ವಾಹನಗಳು ಉಗುಳುವ ಹೊಗೆ ಹಾಗೂ ಅದರಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಎಂಬ ಅನಿಲ, ಕಾರ್ಬನ್ ಸೂಸುವ ಹೊಗೆ. ವಾಹನದಿಂದ ಹೊರಹೊಮ್ಮಿದ ಹೊಗೆ ಬಾನೆತ್ತರಕ್ಕೆ ಏರುವಾಗ ಅದರಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನಿಲ ಸೂರ್ಯನ ಪ್ರಖರ ಕಿರಣಗಳಿಗೆ ಬಿಸಿಯಾಗಿ ವಾತಾವರಣದಲ್ಲಿರುವ ತಂಪು ತಂಗಾಳಿಯನ್ನು ಬಿಸಿ ಮಾಡತೊಡಗುತ್ತದೆ. ಪ್ರಪಂಚದ ಹತ್ತು ಹಲವು ಜನಸಾಂದ್ರತೆ ಹೆಚ್ಚಿರುವ ದೇಶಗಳಲ್ಲಿ ಈ ವಿದ್ಯಮಾನದಿಂದಾಗಿ ಜಾಗತಿಕ ತಾಪಮಾನದಲ್ಲಿ ಏರಿಕೆ ಕಂಡುಬರುತ್ತದೆ. ಬದಲಾದ ಸನ್ನಿವೇಶದಲ್ಲಿ ಇಂದು ನಮಗೆ ಕಾರ್ಬನ್ ಡೈಆಕ್ಸೈಡ್ ಎಂಬ ತಾಪಮಾನ ಏರಿಸುವ ವಿಷಕಾರಿ ಅನಿಲ ಹೊರಸೂಸದ ಅಥವಾ ರಾಸಾಯನಿಕ ಕ್ರಿಯೆ ಇಂಧನ ಉರಿಸುವುದರಿಂದ ಕಡಿಮೆ ಹೊಗೆ ಉಗುಳುವ ಇಂಧನದ ಮೂಲಗಳ ಕಡೆಗೆ ನಾವು ಲಕ್ಷ್ಯ ವಹಿಸಬೇಕಾಗಿದೆ. ಅದಕ್ಕೋಸ್ಕರ ನವೀಕರಿಸಬಹುದಾದ ಅಸಾಂಪ್ರದಾಯಿಕ ಇಂಧನಗಳು ಹಾಗೂ ಜೈವಿಕ ಇಂಧನಗಳ ಬಳಕೆಯ ಬೇಡಿಕೆ ಹೆಚ್ಚಿಸಬೇಕಾಗಿದೆ. ತನ್ನಿಮಿತ್ತ ನಾಗರಿಕರಲ್ಲಿ ಜಾಗೃತಿ ಮೂಡಿಸಬೇಕಿದೆ. ಕಾರಣ, ಈ ಶತಮಾನದ ಅಂತ್ಯಕ್ಕೆ ಸಾಂಪ್ರದಾಯಿಕ ಇಂಧನ ಮೂಲಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂ ಉತ್ಪನ್ನಗಳು, ನೈಸರ್ಗಿಕ ಇಂಧನ ಅನಿಲಗಳು ನ್ಯಾಚುರಲ್ ಕಂಬಶ್ಚನ್ ಗ್ಯಾಸಸ್ ಇನ್ನಿಲ್ಲದಂತೆ ಅವುಗಳ ನಿಕ್ಷೇಪಗಳು ಬರಿದಾಗುವ ಸಾಧ್ಯತೆ ಹೆಚ್ಚಿದೆ. ಅಂತೆಯೇ ಪ್ರಾಣವಾಯು ಅಥವಾ ಆಕ್ಸಿಜನ್ ಉಸಿರಾಡಲು ಶುದ್ಧವಾಗಿರುವಂತೆ ವಾತಾವರಣದಲ್ಲಿ ಲಭ್ಯವಾಗಬೇಕಾದರೆ ನಮ್ಮ ನಿಮ್ಮೆಲ್ಲರ ಶತಪ್ರಯತ್ನ ಈ ಕಾರ್ಬನ್ ಹೊಗೆ ಭೂ ಪರಿಸರಕ್ಕೆ ಹೊರಸೂಸುವುದನ್ನು ತಡೆಯುವುದು ಅಥವಾ ಕೊನೆ ಪಕ್ಷ ಕಾರ್ಬನ್ ಯುಕ್ತ ಹೊಗೆ ಉಗುಳಿಕೆಯನ್ನು ಕನಿಷ್ಠಗೊಳಿಸುವುದೇ ಆಗಿದೆ. ಇಂದಿನ ಪ್ರಮುಖ ಬೇಡಿಕೆ ಎಂದರೆ ಸಾಂಪ್ರದಾಯಿಕ ಇಂಧನಗಳು ಹಾಗೂ ಅಣುಶಕ್ತಿಯ ಬಳಕೆಯ ಮೇಲಿನ ಅವಲಂಬನೆ ಕಡಿಮೆಗೊಳಿಸಿ ನವೀಕರಿಸಬಹುದಾದ ಅಸಾಂಪ್ರದಾಯಿಕ ಇಂಧನಗಳ ಅಮೂಲಾಗ್ರ ಬಳಕೆಗಾಗಿ ಹೆಚ್ಚು ಒಲವು ತೋರಬೇಕಾಗಿದೆ. ಸಾಂಪ್ರದಾಯಿಕ ಇಂಧನ ಮೂಲಗಳೆಂದರೆ ಭೂಮಿ ಅಥವಾ

ಸಮುದ್ರದ ಆಳದಿಂದ ಲಭ್ಯವಾಗುವ ಪಳೆಯುಳಿಕೆ ಇಂಧನಗಳು. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಫಾಸಿಲ್ ಫ್ಯೂಯಲ್ಸ್ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಪ್ರಮುಖವಾಗಿ ಈ ಮೂರು ಫಾಸಿಲ್ ಫ್ಯೂಯಲ್ಸ್ ಅಥವಾ ಸಾಂಪ್ರದಾಯಿಕ ಇಂಧನಗಳೆಂದರೆ ಕಲ್ಲಿದ್ದಲು ಕಟ್ಟಿಗೆ, ಪೆಟ್ರೋಲಿಯಂ ಉತ್ಪನ್ನಗಳು ಹಾಗೂ ನೈಸರ್ಗಿಕ ಇಂಧನ ಅನಿಲಗಳು, ನ್ಯಾಚುರಲ್ ಗ್ಯಾಸಸ್. ನವೀಕರಣಗೊಳ್ಳಬಲ್ಲ ಅಸಾಂಪ್ರದಾಯಿಕ ಇಂಧನದ ಮೂಲಗಳೆಂದರೆ ಪಳೆಯುಳಿಕೆಯೇತರ ಇಂಧನಗಳು, ನಾನ್ ಫಾಸಿಲ್ ಫ್ಯೂಯಲ್ಸ್. ಉದಾಹರಣೆಗೆ ಸೂರ್ಯನ ತಾಪಮಾನ ವಿಕಿರಣಗಳು, ಸೋಲಾರ್ ಎನರ್ಜಿ, ಗಾಳಿ ಅಥವಾ ವಿಂಡ್, ಸಮುದ್ರದ ತೆರೆಗಳು ಸೀ ಅಥವಾ ಓಷಿಯನ್ ಟೈಡ್ಸ್, ಭೂಮಿಯ ಆಳದಲ್ಲಿರುವ ಶಾಖ ಅಥವಾ ಬಿಸಿ, ಜಿಯೋಥರ್ಮಲ್ ಎನರ್ಜಿ, ಜೈವಿಕ ಇಂಧನ ಅಥವಾ ಬಯೋಮಾಸ್ ಎನರ್ಜಿ. ಈ ಅಸಾಂಪ್ರದಾಯಿಕ ಇಂಧನಗಳನ್ನು ಎರಡನೇ ಶ್ರೇಣಿಯ ಶಕ್ತಿಯ ಮೂಲಗಳೆಂದು, ಸೆಕೆಂಡರಿ ಎನರ್ಜಿ ಸೋರ್ಸಸ್ ಎಂದು ಪ್ರತಿಪಾದಿಸಲಾಗುತ್ತಿದೆ. ಕಾರಣ ಈ ಇಂಧನಗಳು ಪ್ರಾಥಮಿಕ ಅಥವಾ ಮೊದಲ ಶ್ರೇಣಿಯ ಇಂಧನಗಳಾದ ಪ್ರೈಮರಿ ಎನರ್ಜಿ ಸೋರ್ಸಸ್ ಕಲ್ಲಿದ್ದಲು, ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಇಂಧನ ಅನಿಲಗಳಂತೆ ಒಟ್ಟು ಶಕ್ತಿಯನ್ನು, ನೆಟ್ ಎನರ್ಜಿ, ಏಕಕಾಲಕ್ಕೆ ಪಸರಿಸುವುದಿಲ್ಲ. ಉದಾಹರಣೆಗೆ ಸೋಲಾರ್, ವಿಂಡ್, ವಾಟರ್, ಅದಕ್ಕೆ ಹೈಡ್ರೋ ಟೈಡಲ್ ವೇವ್ ಇತ್ಯಾದಿ, ಸೂರ್ಯನ ತಾಪಮಾನ, ಹರಿಯುವ ನೀರಿನ ಜಲಪಾತ, ಸಮುದ್ರದ ಅಲೆಗಳನ್ನು ಪರಿವರ್ತನೆ ಮಾಡಿ ಶಕ್ತಿಯ ಮೂಲವಾಗಿ ಬಳಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ನವೀಕರಿಸಬಹುದಾದ ಅಸಾಂಪ್ರದಾಯಿಕ ಇಂಧನಗಳು ಉತ್ಪಾದಿಸುವ ಶಕ್ತಿಯ ಪ್ರಮಾಣ ಸಾಂಪ್ರದಾಯಿಕ ಇಂಧನಗಳಿಗೆ ಹೋಲಿಸಿದರೆ ತುಂಬಾ ಕಡಿಮೆ. ಆದರೂ ಈ ನವೀಕರಿಸಬಹುದಾದ ಅಸಾಂಪ್ರದಾಯಿಕ ಇಂಧನಗಳ ಬಳಕೆ ಸಮಾನಾಂತರವಾಗಿ ಹೆಚ್ಚಿಸಬೇಕಿದೆ. ಕಾರಣ ಇವುಗಳ ಬಳಕೆ, ಪರಿವರ್ತನೆ ಹಾಗೂ ಉತ್ಪಾದನೆಗಳು ಪರಿಸರಕ್ಕೆ ಎಂದೂ ಹಾನಿ ಉಂಟು ಮಾಡುವುದಿಲ್ಲ, ವಾಯುಮಾಲಿನ್ಯ, ಜಲ ಮಾಲಿನ್ಯಗಳನ್ನು ಹುಟ್ಟು ಹಾಕುವುದಿಲ್ಲ. ಆದರೆ ಸಾಂಪ್ರದಾಯಿಕ ಇಂಧನಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಇಂಧನ ಅನಿಲಗಳನ್ನು ಉರಿಸಿದಾಗ ನೇರವಾಗಿ ಒಟ್ಟು ಶಕ್ತಿಯನ್ನು ಭಾರಿ ಪ್ರಮಾಣದಲ್ಲಿ ಏಕಕಾಲಕ್ಕೆ ಪಡೆಯಬಹುದು. ಆದರೆ ಪರಿಸರ ಮಾಲಿನ್ಯ, ಹೊಗೆಯ ರೂಪದಲ್ಲಿ ವಾಯುಮಾಲಿನ್ಯ, ಭೂ ಪರಿಸರದ ನದಿ ಕೆರೆ ಹಳ್ಳಗಳ ನೀರಿನ ಮಾಲಿನ್ಯ ಕಟ್ಟಿಟ್ಟ ಬುತ್ತಿ, ಹಾರುವ ಬೂದಿ ಅಥವಾ ಫ್ಲೈ ಆಶ್ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಉತ್ಪತ್ತಿಯಾಗಿ ಸುತ್ತಲಿನ ಪರಿಸರದ ಕೃಷಿ ಭೂಮಿಗೆ, ಬೆಳೆಗಳಿಗೆ ಮಾರಕವಾಗುತ್ತದೆ. ಸ್ಥಳೀಯ ರಹವಾಸಿಗಳಿಗೆ, ವೃದ್ಧರಿಗೆ, ಮಕ್ಕಳಿಗೆ ಶ್ವಾಸಕೋಶದ ಸೋಂಕು ಹರಡಿ ಉಸಿರಾಟದ ಸಮಸ್ಯೆ ತಂದಿಡುತ್ತದೆ. ಯಾವುದು ಈ ಫ್ಲೈಯಿಂಗ್ ಆಶ್ ಎನ್ನುವ ಬೂದಿ? ಅಣುಶಕ್ತಿ ಆಧಾರಿತ ವಿದ್ಯುತ್ ಉತ್ಪಾದನಾ ಸ್ಥಾವರಗಳಿಂದ, ಅಂದರೆ ಅಟೋಮಿಕ್ ಪವರ್ ಪ್ಲಾಂಟ್ಸ್ಗಳಿಂದ ಸುತ್ತಲಿನ ಪರಿಸರದಲ್ಲಿ ವಾಸಿಸುವ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ವಿಕಿರಣ ಸೂಸುವಿಕೆಯಿಂದಾಗಿ, ರೇಡಿಯೇಷನ್ನಿಂದಾಗಿ ನೈಜ ಆರೋಗ್ಯ ಹದಗೆಡುತ್ತದೆ. ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಕಡಿಮೆಯಾಗುತ್ತದೆ. ಮಾರಣಾಂತಿಕ ಕಾಯಿಲೆಗಳಾದ ಕ್ಯಾನ್ಸರ್, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸೋಂಕು ರೋಗಗಳು ಹಾಗೂ ಕಣ್ಣುಗಳ ದೃಷ್ಟಿಮಾಂದ್ಯತೆ ಅಣುವಿಕಿರಣಗಳಿಂದಾಗಿ ಉಲ್ಬಣವಾಗುವ ಸಾಧ್ಯತೆಗಳು ಹೆಚ್ಚು. ಒಟ್ಟಾರೆ ಶಾಖೋತ್ಪನ್ನ ಆಧಾರಿತ ಕಲ್ಲಿದ್ದಲು ಬಳಕೆಯ ಉಷ್ಣ ವಿದ್ಯುತ್ ಸ್ಥಾವರಗಳು ಹಾಗೂ ಅಣುವಿದ್ಯುತ್ ಸ್ಥಾವರಗಳಿಂದ ಪರಿಸರ ನೈರ್ಮಲ್ಯಕ್ಕೆ ವಾಯುಮಾಲಿನ್ಯ, ಜಲಮಾಲಿನ್ಯ ರೂಪದಲ್ಲಿ ಧಕ್ಕೆಯುಂಟಾಗುತ್ತದೆ. ಆದರೆ ವಿದ್ಯುತ್ ಶಕ್ತಿಯ ಬೇಡಿಕೆಯನ್ನು ಪೂರೈಸಲು ಇವುಗಳು ಅನಿವಾರ್ಯ. ಅಂತೆಯೇ ನೈಸರ್ಗಿಕ ಇಂಧನ ಮೂಲಗಳು ಹಾಗೂ ಡೀಸೆಲ್, ಪೆಟ್ರೋಲ್, ವಾಹನ ಚಾಲನೆಗಾಗಿ, ಯಂತ್ರೋಪಕರಣಗಳು, ರೈಲು, ವಿಮಾನಗಳ ಚಾಲನೆಗಾಗಿ, ದೈನಂದಿನ ಅಡುಗೆ ಕೆಲಸಕ್ಕಾಗಿ, ವಿದ್ಯುತ್ ಉತ್ಪಾದನಾ ಜನರೇಟರ್ಗಳ ಯಂತ್ರಗಳಿಗೆ, ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ವ್ಯಾಪಕ ಬಳಕೆಗಾಗಿ ಅನಿವಾರ್ಯವೆಂದೆನಿಸಿವೆ. ಸಾಂಪ್ರದಾಯಿಕ ಇಂಧನಗಳ ಪೂರೈಕೆಯಲ್ಲಿ ವ್ಯತ್ಯಾಸವಾದರೆ ಅಥವಾ ದೈನಂದಿನ ಬಳಕೆಗೆ ಈ ಪೆಟ್ರೋಲ್, ಡೀಸೆಲ್, ನೈಸರ್ಗಿಕ ಅನಿಲಗಳ ಇಂಧನ ಪೂರೈಕೆಯಲ್ಲಿ ಕೊರತೆ ಉಂಟಾದರೆ ದೈನಂದಿನ ಆಧುನಿಕ ನಾಗರಿಕ ಜೀವನ ಕ್ರಮಕ್ಕೆ ವ್ಯತ್ಯಯ ಉಂಟಾಗುವುದು. ಆದರೆ ಸಾಂಪ್ರದಾಯಿಕ ಇಂಧನಗಳ ಅವಿರತ ಬಳಕೆ ಮುಂಬರುವ ದಿನಗಳಲ್ಲಿ ಆಯಾ ಇಂಧನ ಪೂರೈಕೆಯ ಮೂಲಗಳು ಅಥವಾ ನಿಕ್ಷೇಪಗಳು ಬರಿದಾಗುವ ಸಾಧ್ಯತೆ ಹೆಚ್ಚು. ಅಂತೆಯೇ ಪರಿಸರ ಮಾಲಿನ್ಯವೂ ಕೂಡ ಹೆಚ್ಚು. ಈ ಎರಡು ಪ್ರಮುಖ ಕಾರಣಗಳಿಂದಾಗಿ ದಿನೇ ದಿನೇ ಸಾಂಪ್ರದಾಯಿಕ ಇಂಧನಗಳ ಬಳಕೆಗೆ ಪರ್ಯಾಯವಾಗುವಂತೆ ಹಾಗೂ ಪರಿಸರದ ರಕ್ಷಣೆಗಾಗಿ ಇಂದು ನಾವು ನವೀಕರಿಸಬಹುದಾದ ಅಸಾಂ

ಸಾಂಪ್ರದಾಯಿಕ ಇಂಧನಗಳ ಬಳಕೆಯತ್ತ ಹೆಚ್ಚು ಒಲವು ತೋರಬೇಕಿದೆ. ಉದಾಹರಣೆಗೆ ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಬಲ್ಬ್ಸ್, ಸೋಲಾರ್ ಸ್ಟ್ರೀಟ್ ಲೈಟ್ಸ್, ಸೂರ್ಯನ ತಾಪಮಾನ ಪರಿವರ್ತನೆ ಮೂಲಕ ಕಾರ್ಯನಿರ್ವಹಿಸಬಲ್ಲ ಈ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಇಂತಹ ಉಪಕರಣಗಳ ಬಳಕೆ ಹೆಚ್ಚಿಸಬೇಕಿದೆ. ಇಂಧನಗಳ ಬಳಕೆ ವಿವಿಧ ಪ್ರಕಾರದ ಶಕ್ತಿಯ ಉತ್ಪಾದನೆಯೇ ಆಗಿದೆ. ಹೀಗೆ ಉತ್ಪಾದಿಸುವ ಶಕ್ತಿ ವಿವಿಧ ಬಲಶಾಲಿ ಕಾರ್ಯನಿರ್ವಹಣೆಗೆ, ಉಪಗ್ರಹ ಉಡ್ಡಯನಕ್ಕೆ, ರಾಕೆಟ್ ಹಾಗೂ ವಿಮಾನಗಳ ಹಾರಾಟಕ್ಕೆ, ರೈಲು, ಬಸ್ಸು, ಲಾರಿ, ಕಾರು, ಹಡಗು, ದ್ವಿಚಕ್ರ ವಾಹನಗಳ ಚಾಲನೆಗೆ, ಯಂತ್ರೋಪಕರಣಗಳ ಸಮಯೋಚಿತ ಚಾಲನೆಗಾಗಿ ಸದ್ಬಳಕೆಯಾಗಬೇಕು. ಇಂಧನಗಳ ಉರಿಸುವಿಕೆಯಿಂದ ಸಿಗುವ ಶಕ್ತಿಯೇ ಎಲ್ಲಾ ಉದ್ಯಮಗಳ ಕಾರ್ಖಾನೆಗಳ ಚಾಲನೆಗೆ ಪ್ರಮುಖ ಸಂಪನ್ಮೂಲ, ಪ್ರೈಮ್ ಎನರ್ಜಿ ಸೋರ್ಸ್ ಎಂದು ಕರೆಯಲಾಗುತ್ತದೆ. ಹೀಗೆ ಲಭ್ಯವಾಗುವ ಶಕ್ತಿಯ ಪ್ರಕಾರಗಳನ್ನ ಅಥವಾ ವಿಧಗಳನ್ನ ನಾವು ಪಟ್ಟಿ ಮಾಡುತ್ತಾ ಹೋದರೆ, ರಾಸಾಯನಿಕ ಶಕ್ತಿ ಅಥವಾ ಕೆಮಿಕಲ್ ಎನರ್ಜಿ, ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ, ಶಾಖೋತ್ಪನ್ನ ಶಕ್ತಿ ಅಥವಾ ಹೀಟ್ ಎನರ್ಜಿ, ಬೆಳಕಿನ ಶಕ್ತಿ ಅಥವಾ ಲೈಟ್ ಎನರ್ಜಿ, ಯಾಂತ್ರಿಕ ಶಕ್ತಿ ಅಥವಾ ಮೆಕ್ಯಾನಿಕಲ್ ಎನರ್ಜಿ, ಅಣುಶಕ್ತಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಎಂದು ಪಟ್ಟಿ ಮಾಡಬಹುದು. ನವೀಕರಣಗೊಳ್ಳಬಲ್ಲ ಶಕ್ತಿಯ ಪಳೆಯುಳಿಕೆಯೇತರ ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂಧನ ಮೂಲಗಳು ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಾಗಿವೆ. ಅವುಗಳು ಖಾಲಿಯಾದಂತೆ ಹೊಸದಾಗಿ ಲಭ್ಯವಾಗುತ್ತವೆ. ಅಂದರೆ ಈ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳನ್ನು ನವೀಕರಿಸಬಹುದಾಗಿದೆ ಮತ್ತು ಮರುಬಳಕೆ ಮಾಡಬಹುದಾಗಿದೆ. ನೈಸರ್ಗಿಕವಾಗಿ ಲಭ್ಯವಾಗುವ ನವೀಕರಿಸಬಹುದಾದ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನ ನಾವು ಪಟ್ಟಿ ಮಾಡುವುದಾದರೆ, ಮೊದಲನೇದಾಗಿ ಸೂರ್ಯನ ಶಾಖ ಅಥವಾ ತಾಪಮಾನ ಸೋಲಾರ್ ಎನರ್ಜಿ, ಗಾಳಿ ವಿಂಡ್ ಪವರ್, ನೀರು ಹೈಡ್ರೋ ಪವರ್, ಭೂಪದರಗಳಲ್ಲಿರುವ ಶಾಖ ಜಿಯೋಥರ್ಮಲ್ ಎನರ್ಜಿ ಫ್ರಾಮ್ ಹೀಟ್ ಇನ್ಸೈಡ್ ಅರ್ತ್, ಸಮುದ್ರದ ಅಲೆಗಳು ಟೈಡಲ್ ಪವರ್ ಅಥವಾ ಸೀ ವೇವ್ಸ್, ಕೊನೆಯದಾಗಿ ಜೈವಿಕ ತ್ಯಾಜ್ಯ ಅಂದರೆ ಬಯೋಮಾಸ್, ಸಗಣಿ, ಕೃಷಿ ತ್ಯಾಜ್ಯ, ಅರಣ್ಯ ತ್ಯಾಜ್ಯಗಳು, ಒಳಚರಂಡಿಯಿಂದ ಹೊರಡುವ ಘನ ತ್ಯಾಜ್ಯ ಮುನ್ಸಿಪಲ್ ಆರ್ಗ್ಯಾನಿಕ್ ಸಾಲಿಡ್ ವೇಸ್ಟ್, ಅಡುಗೆ ಮನೆಯ ಬಳಸಿ ಉಳಿಸಲಾದ ಆಹಾರ, ಹಸಿ ತರಕಾರಿ, ಸೊಪ್ಪುಗಳ ತ್ಯಾಜ್ಯ ಇತ್ಯಾದಿ, ಕಬ್ಬಿನ ಸಿಪ್ಪೆ, ಒಣಹುಲ್ಲು, ಕಳೆ, ಅರಣ್ಯದ ತ್ಯಾಜ್ಯಗಳು, ಇವೆಲ್ಲವೂ ಜೈವಿಕ ತ್ಯಾಜ್ಯವನ್ನ ಪ್ರತಿನಿಧಿಸುತ್ತವೆ. ಈ ಜೈವಿಕ ತ್ಯಾಜ್ಯ ಬಯೋಮಾಸ್ ಸುಡುವುದರಿಂದ ಅಥವಾ ಶಕ್ತಿಯ ಮೂಲವಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಗಳಿಂದ ಗೊಬ್ಬರ, ಕುಳ್ಳು, ಸಾಲಿಡ್ ಫ್ಯೂಯಲ್ ಘನರೂಪದ ಇಂಧನ ಪಡೆಯಬಹುದು. ದ್ರಾವಣ ರೂಪದ ಲಿಕ್ವಿಡ್ ಫ್ಯೂಯಲ್ಸ್ ಇಂಧನ ಪಡೆಯಬಹುದು. ಉದಾಹರಣೆಗೆ ಇಥೆನಾಲ್, ಮೆಥೆನಾಲ್, ಬಯೋಡಿಸೈಲ್, ಬಯೋಫ್ಯೂಯಲ್ಸ್. ಮೂರನೇದಾಗಿ ಜೈವಿಕ ಅನಿಲ ರೂಪದ ಇಂಧನವನ್ನು ಕೂಡ ಪಡೆಯಬಹುದು. ಉದಾಹರಣೆಗೆ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಫ್ಯೂಯಲ್ಸ್. ಈ ಜೈವಿಕ ಅನಿಲ ಅಥವಾ ಗೋಬರ್ ಗ್ಯಾಸ್ ಫ್ಯೂಯಲ್ ಅಡುಗೆ ಮಾಡಲು, ನೀರು ಕಾಯಿಸಲು ಹಾಗೂ ದೀಪ ಬೆಳಗಲು ಬಳಸಬಹುದು. ಬೆಂಕಿಯ ತೀವ್ರತೆ ಹೆಚ್ಚಾಗಿ ಇದ್ದರೂ ಹೊಗೆಯ ಪ್ರಮಾಣ ಈ ಜೈವಿಕ ತ್ಯಾಜ್ಯಗಳಿಂದ ತೀರಾ ಕಡಿಮೆ. ಕೊನೆಯದಾಗಿ ವಿಂಡ್ ಪವರ್ ಅಥವಾ ವಿಂಡ್ ಎನರ್ಜಿ, ಬೀಸುವ ಗಾಳಿಯಿಂದ ಉತ್ಪತ್ತಿಯಾಗುವ ಶಕ್ತಿ. ಇದು ಕೂಡ ಒಂದು ಅಸಾಂಪ್ರದಾಯಿಕ ನವೀಕರಿಸಬಹುದಾದ ಇಂಧನದ ಮೂಲ. ಗಾಳಿಯ ಚಾಲನಾ ಶಕ್ತಿಯನ್ನು ಅಂದರೆ ಕೈನೆಟಿಕ್ ಎನರ್ಜಿ ಯಾಂತ್ರಿಕ ಶಕ್ತಿ ಮತ್ತು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು. ಉದಾಹರಣೆಗೆ ಬೆಟ್ಟ ಗುಡ್ಡಗಳ ಮೇಲೆ ಸ್ಥಾಪಿಸಲಾದ ವಿಂಡ್ ವೀಲ್ ಅಂದರೆ ಗಾಳಿಗೆ ತಿರುಗುವ ಚಕ್ರಗಳನ್ನು ಅಳವಡಿಸಿರುವ ಯಂತ್ರಗಳ ಸಹಾಯದಿಂದ ಈ ಟರ್ಬೈನ್ಗಳನ್ನು ಚಲಿಸುವುದರೊಂದಿಗೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗುತ್ತಿದೆ. ನಮ್ಮ ದೇಶದ ಹಲವು ರಾಜ್ಯಗಳಲ್ಲಿ ಈ ವಿಂಡ್ ವೀಲ್ ಮಿಲ್ಗಳನ್ನು ಅಳವಡಿಸಲಾಗಿದ್ದು ಅಂದಾಜು 20-25 ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನ ಬೀಸುವ ಗಾಳಿಯಿಂದ ಉತ್ಪಾದಿಸಲಾಗುತ್ತಿದೆ. ಇವುಗಳಿಗೆ ವಿಂಡ್ ಪವರ್ ಪ್ಲಾಂಟ್ಸ್ ಎಂದು ಕರೆಯುತ್ತಾರೆ. ಇನ್ನೊಂದು ಅಸಾಂಪ್ರದಾಯಿಕ ಇಂಧನದ ಮೂಲವೆಂದರೆ ಟೈಡಲ್ ಪವರ್ ಅಥವಾ ಎನರ್ಜಿ, ಸಮುದ್ರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ. ಸಮುದ್ರದ ನೀರು ಅಲೆಗಳ ರೂಪದಲ್ಲಿ ಉಕ್ಕೇರುತ್ತದೆ. ಈ ನೀರಿನ ತೆರೆಗಳಿಗೆ ಅಥವಾ ಅಲೆಗಳಿಗೆ ಅಪಾರವಾದ ಚಾಲನಾ ಶಕ್ತಿ ಇದೆ, ಕೈನೆಟಿಕ್ ಎನರ್ಜಿ. ಈ ಸಮುದ್ರದ ಅಲೆಗಳನ್ನ ವಿದ್ಯುತ್ ಉತ್ಪಾದಿಸುವ ಟರ್ಬೈನ್ನಲ್ಲಿನ ಬ್ಲೇಡ್ಗಳನ್ನು ತಿರುಗಿಸಲು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ. ಭಾರತದಲ್ಲಿ ಸಮುದ್ರದ ಅಲೆಗಳ ಬಳಕೆಯಿಂದ ಉತ್ಪಾದಿಸುವ ವಿದ್ಯುತ್ ಶಕ್ತಿಯನ್ನು 15,000 ಮೆಗಾವ್ಯಾಟ್ಗಳಷ್ಟು ಎಂದು ಅಂದಾಜಿಸಲಾಗಿದೆ. ಅದೇ ತೆರನಾಗಿ ಸೋಲಾರ್ ಪವರ್,
ಸೂರ್ಯನ ವಿಕಿರಣ ಶಾಖ ಅಥವಾ ಉಷ್ಣತೆ

0: ಇಂದ ಅಥವಾ ಸೂರ್ಯನ ಬೆಳಕಿನಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ನಾವು ಸೋಲಾರ್ ಎನರ್ಜಿ ಎಂದು ಕರೆಯುತ್ತೇವೆ. ನಮಗೆ ತುಂಬಾ ಕಾಣಸಿಗುವ ಅಸಾಂಪ್ರದಾಯಿಕ ನವೀಕರಿಸಬಹುದಾದ ಇಂಧನದ ಮೂಲವೆಂದರೆ ಹಾಗೂ ಜನಪ್ರಿಯವಾಗಿರುವ ಅಸಾಂಪ್ರದಾಯಿಕ ನವೀಕರಿಸಬಹುದಾದ ಇಂಧನ ಮೂಲವೆಂದರೆ ಅದು ಸೂರ್ಯನ ವಿಕಿರಣ ಅಥವಾ ಸೂರ್ಯನ ಬೆಳಕು. ಫೋಟೋವೋಲ್ಟಾಯಿಕ್ ಸೋಲಾರ್ ಸೆಲ್ಸ್ ಕೋಶಗಳನ್ನು ಬಳಸಿ ಸೂರ್ಯನ ಬೆಳಕಿನ ತಾಪಮಾನವನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡಲಾಗುತ್ತದೆ. ಈ ಬಿಸಿಲಿನ ತಾಪದ ವಿಕಿರಣಗಳೇ ಸೋಲಾರ್ ಎನರ್ಜಿ ಅಥವಾ ಎಂದಿಗೂ ಬತ್ತದ ಖಾಲಿಯಾಗದ ಸೂರ್ಯನ ಶಕ್ತಿಯ ಮೂಲ, ಸೋಲಾರ್ ರೇಡಿಯೇಷನ್ಸ್. ಸೂರ್ಯನ ಬಿಸಿಲಿನ ವಿಕಿರಣಗಳನ್ನು ಹಿಡಿದಿಟ್ಟು ಶಕ್ತಿಯ ಮೂಲವಾಗಿ ಪರಿವರ್ತಿಸಿದಾಗ ನಮಗೆ ದೈನಂದಿನ ಬಳಕೆಗಾಗಿ ಲಭ್ಯವಾಗುವ ಅನ್ವಯಿಕ ಉಪಯೋಗ ಸೌಲಭ್ಯಗಳನ್ನು ಸೂರ್ಯನ ಶಕ್ತಿಯಿಂದಾಗಿ ಹೀಗೆ ಪಟ್ಟಿ ಮಾಡಬಹುದು. ಉದಾಹರಣೆಗೆ, ಸೂರ್ಯನ ತಾಪಮಾನ ಅಥವಾ ಸೂರ್ಯನ ವಿಕಿರಣಗಳನ್ನು ಬಳಸಿ ಶಕ್ತಿಯ ಪರಿವರ್ತನೆ ಮಾಡುವುದರ ಮೂಲಕ ಸೋಲಾರ್ ವಾಟರ್ ಹೀಟರ್, ನೀರನ್ನು ಕಾಯಿಸಲು, ಸೋಲಾರ್ ಏರ್ ಕಂಡೀಷನಿಂಗ್ ಅಂದರೆ ಕೊಠಡಿಗಳನ್ನು ತಂಪಾಗಿರಿಸಲು, ಸೋಲಾರ್ ರೆಫ್ರಿಜರೇಷನ್ ಶೈತ್ಯಾಗಾರ ಅಥವಾ ಶೀತಲೀಕರಣಕ್ಕಾಗಿ ಬಳಕೆ, ಸೋಲಾರ್ ಡ್ರೈಯಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಒಣಹಣ್ಣು ಗೆಡ್ಡೆ ಗೆಣಸುಗಳನ್ನು ಒಣಗಿಸಲು, ಸೋಲಾರ್ ಸಾಲ್ಟ್ ಪ್ರೊಡಕ್ಷನ್ ಸೋಲಾರ್ ಶಕ್ತಿಯಿಂದ ಉಪ್ಪು ತಯಾರಿಕೆ, ಸೋಲಾರ್ ಕುಕಿಂಗ್ ಆರ್ ಸೋಲಾರ್ ಓವನ್ಸ್. ಸೊ ಅಡಿಗೆ ಆಹಾರ ಪದಾರ್ಥಗಳನ್ನು ತಯಾರಿಸಲು ಕೂಡ ಸೋಲಾರ್ ಶಕ್ತಿಯನ್ನು ಅಂದರೆ ಸೂರ್ಯನ ವಿಕಿರಣಗಳ ತಾಪಮಾನವನ್ನು ಬಳಸಿಕೊಳ್ಳಬಹುದಾಗಿದೆ. ಸೋಲಾರ್ ಡಿಸ್ಟಿಲೇಷನ್ ಆಫ್ ಸೀ ವಾಟರ್, ಉಪ್ಪಿನಿಂದ ಕೂಡಿದ ಸಮುದ್ರದ ನೀರನ್ನು ಬೇರ್ಪಡಿಸಿ ಭಟ್ಟಿಗಿಳಿಸಿ ಕುಡಿಯುವ ಶುದ್ಧ ನೀರನ್ನಾಗಿ ಮಾರ್ಪಡಿಸಲು ಕೂಡ ಈ ಸೂರ್ಯನ ತಾಪಮಾನವನ್ನು ಸೂರ್ಯನ ವಿಕಿರಣಗಳನ್ನು ಬಳಸಲಾಗುತ್ತಿದೆ. ಸೋಲಾರ್ ಪಂಪಿಂಗ್ ಆಫ್ ವಾಟರ್, ನೀರನ್ನು ಮೇಲೆತ್ತಲು ಹಾಯಿಸಲು ಬಳಸಬಹುದು. ಸೋಲಾರ್ ಪವರ್ ಜನರೇಷನ್ ಅಂದರೆ ವಿದ್ಯುತ್ ಉತ್ಪಾದನೆಗಾಗಿ ಈ ಸೂರ್ಯನ ತಾಪಮಾನವನ್ನು ಬಳಸಿಕೊಳ್ಳಲಾಗುತ್ತಿದೆ. ಹೀಗೆ ಅಸಾಂಪ್ರದಾಯಿಕ ನವೀಕರಣಗೊಳ್ಳಬಹುದಾದ ಇಂಧನದ ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳಬಹುದು. ಈ ಇಂಧನಗಳ ವೈಶಿಷ್ಟ್ಯವೆಂದರೆ ಜಾಗತಿಕ ತಾಪಮಾನ ಏರಿಸುವ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡುವುದಿಲ್ಲ, ಎರಡನೇದಾಗಿ ವಾಯುಮಾಲಿನ್ಯ ಹಾಗೂ ಜಲಮಾಲಿನ್ಯಕ್ಕೆ ಕಾರಣೀಭೂತರಾಗುವುದಿಲ್ಲ, ಹಾಗೆ ಎಷ್ಟೇ ಬಳಸಿದರೂ ಖಾಲಿಯಾಗದ ಇಂಧನದ ಮೂಲ ಕಾರಣ ಮರುಬಳಕೆಗಾಗಿ ನವೀಕರಿಸಬಹುದಾಗಿದೆ. ಸಾಂಪ್ರದಾಯಿಕ ಇಂಧನ ಮೂಲಗಳು ಕಲ್ಲಿದ್ದಲು, ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲಗಳಿಗೆ ಪರ್ಯಾಯವಾಗಿ ಮತ್ತು ಸಮಾನಾಂತರವಾಗಿ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನು ಹೆಚ್ಚೆಚ್ಚು ಬಳಕೆ ಮಾಡುವುದರಿಂದ ಸ್ವಾವಲಂಬನೆಯ ಶಕ್ತಿಯ ಉತ್ಪಾದನೆ ಸಾಕಾರಗೊಳ್ಳುತ್ತದೆ. ಪೆಟ್ರೋಲ್ ಖರೀದಿಗಾಗಿ ವ್ಯಯವಾಗುವ ವಿದೇಶಿ ವಿನಿಮಯದ ಹಣದ ಪ್ರಮಾಣವನ್ನು ತಗ್ಗಿಸಿ ಆರ್ಥಿಕ ಸ್ವಾವಲಂಬನೆಯತ್ತ ನಮ್ಮ ದೇಶವೂ ಸಹ ದಾಪುಗಾಲ ನೀಡಬಹುದು. ದೇಶೀಯವಾಗಿ ಶಕ್ತಿ ಅಥವಾ ಇಂಧನದ ಬೇಡಿಕೆಯನ್ನು ಪೂರೈಸಿದರೆ ಆತ್ಮನಿರ್ಭರ ಭಾರತದ ಗುರಿ ಈಡೇರಿದಂತಾಗುತ್ತದೆ ಎಲ್ಲವೇ.
1: ಇದುವರೆಗೆ ನವೀಕರಿಸಬಹುದಾದ ಅಸಾಂಪ್ರದಾಯಿಕ ಇಂಧನ ಮೂಲಗಳ ಕುರಿತಾಗಿ ಮಾತನಾಡಿದವರು, ಮಾಹಿತಿ ಕೊಟ್ಟವರು ಪ್ರೊಫೆಸರ್ ರಾಜೇಶ್ ಹೊಂಗಲ್. ಇಂದಿನ ವಿಜ್ಞಾನ ಸಂಚಿಕೆಯಲ್ಲಿ ನಾವು ಪೇರಳೆ ಸಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಪೇರಳೆ ಹಣ್ಣು ನಾವೆಲ್ಲ ತಿಂದಿರ್ತೀವಿ, ಉಪ್ಪು ಖಾರದ ಪುಡಿ ಹಚ್ಕೊಂಡು. ಅಂತ ಪೇರಳೆ ಹಣ್ಣು ನಾವೆಲ್ಲ ಚಿಕ್ಕವರಿದ್ದಾಗ ಕೆಮ್ಮ ಬರ್ತದ, ನೆಗಡಿ ಬರ್ತದ, ಯಾಕೆ ತಿಂತಿ ಅಂತೇಳಿ ಬಯಸ್ಕೊಂಡಿದ್ದ ಜಾಸ್ತಿ. ಆದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಈ ಸಸ್ತ ಹಣ್ಣಿನೊಳಗೆ ಇರುವಂತಹ ಪೋಷಕಾಂಶಗಳನ್ನ ನೋಡಿದ್ರೆ ಬಹಳ ಅಚ್ಚರಿ ಪಡ್ತೀರಿ ನೀವು. ಪೇರಳೆ ಗಿಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಸ್ಯಶಾಸ್ತ್ರೀಯವಾಗಿ ಮಿರ್ಟೇಸಿ ಕುಟುಂಬಕ್ಕೆ ಸೇರಿದ ಸಸ್ಯ, ವೈಜ್ಞಾನಿಕ ಹೆಸರು ಸಿಡಿಯಂ ಗೊಜಾವಾ. ನಮಗೆಲ್ಲ ಗೊತ್ತಿರು ಹಂಗ ಕಾಣು ಹಂಗ ಪೇರಳೆ ಹಣ್ಣಿನ ಗಿಡ ಒಂದು ಸಣ್ಣ ಗಿಡ. ಇದನ್ನ ಬೀಜದ ಮೂಲಕ ಮತ್ತು ಕಸಿ ಮಾಡುವುದರ ಮೂಲಕ ಪೇರಳೆ ಬೆಳೆಯನ್ನ ಬೆಳೆಯಲಾಗ್ತದೆ. ಇದರ ಮೂಲ ತಿಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಮನಿ ಮನಿ ಮುಂದ ಬೆಳೆಯುವಂತಹ, ಸರಳವಾಗಿ ನಮ್ಮ ಹವಾಮಾನಕ್ಕೆ ಒಗ್ಗಿಕೊಂಡು ಬೆಳೆಯುವಂತಹ ಈ ಪೇರಳೆ ಗಿಡ ಮೂಲತಃ ಕೆರಬಿಯನ್ ಮತ್ತು ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಹುಟ್ಟಿದಂತಹ ಸಸ್ಯ. ಈ ದೇಶಗಳಲ್ಲಿ ಇದನ್ನ ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ ಹಾಗೂ ಜ್ವರ ಕಡಿಮೆ ಆಗೋದಕ್ಕ ಹಾಗೂ ಶ್ವಾಸಕೋಶದ ಕಾಯಿಲೆಗಳಲ್ಲಿ ಔಷಧಿ ಸಸ್ಯವಾಗಿ ಬಳಸಲಾಗ್ತದೆ.

ಪೇರಳೆ ಗಿಡದ ಎಲೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವು ಬಿರುಸಾದ ಕಡು ಹಸಿರು ಬಣ್ಣದ ಮೊಟ್ಟೆ ಆಕಾರದ ಉದ್ದಾದ ಎಲೆಗಳನ್ನ ನಾವು ನೋಡ್ತೀವಿ. ಹೂಗಳ ಬಗ್ಗೆ ಹೇಳೋದಾದ್ರೆ, ಐದು ದಳಗಳನ್ನ ಹೊಂದಿರುವಂತಹ ಬಿಳಿ ಹೂಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಹೂಗಳು ಏಕಲಿಂಗೀಯವಾಗಿರ್ತಾವ, ಹೆಣ್ಣು ಹೂವು ಮತ್ತು ಗಂಡು ಹೂವು ಬೇರೆ ಬೇರೆಯಾಗಿ ಇರ್ತಾವ. ಇನ್ನು ಹಣ್ಣಿನ ಬಗ್ಗೆ ಮಾತನಾಡೋದಾದ್ರೆ, ಪೇರಳೆ ಹಣ್ಣು ಸಸ್ಯಶಾಸ್ತ್ರೀಯವಾಗಿ ಒಂದು ಬೆರ್ರಿ ತರದ ಹಣ್ಣಾಗಿದೆ. ಕ್ರಿಸ್ತಪೂರ್ವ 2500 ವರ್ಷಗಳ ಹಿಂದೆನೆ ಪೆರು ದೇಶದಲ್ಲಿ ಪೇರಳೆ ಹಣ್ಣಿನ ಪಳಿಯುಳಿಕೆಗಳು ಸಿಕ್ಕವ. ಅಂದ್ರೆ ಈ ಹಣ್ಣನ್ನ ಬಹಳ ಹಿಂದೆನೆ ನಮ್ಮ ಪೂರ್ವಿಕರು ಬೆಳೀತಿದ್ರು ಹಾಗೂ ತಿಂತಿದ್ರು ಅಂತ ಗೊತ್ತಾಗ್ತದೆ. ಪೇರಳೆ ಹಣ್ಣು ಸಾಮಾನ್ಯವಾಗಿ ಚಿಕ್ಕ ಗಾತ್ರದೊಳಗ ಇರ್ತಾವ, 4 ರಿಂದ 12 ಸೆಂಟಿಮೀಟರ್ ಉದ್ದ ಇರ್ತಾವ. ಥೈಲ್ಯಾಂಡ್ ದೇಶದಲ್ಲಿ ವಿಶೇಷವಾಗಿ ನೀವೆಲ್ಲ ನೋಡಿರಬಹುದು, ತಿಂದಿರಬಹುದು, ಥೈಲ್ಯಾಂಡ್ ದೇಶದಲ್ಲಿ ಬೆಳೆಯುವಂತಹ ಕೆಲವು ಹಣ್ಣುಗಳು ತಣ್ಣ ಕಲ್ಲಂಗಡಿ ಹಣ್ಣಿನ ಗಾತ್ರದ ಹಣ್ಣುಗಳಷ್ಟು ಕೂಡ ಇದೆ. ಪೇರಳೆ ಬೆಳೆ ಬೆಳೆಯೋದ್ರೊಳಗ 2019 ಅಂಕಿ ಅಂಶದ ಪ್ರಕಾರ ಭಾರತ ದೇಶ ಮೊದಲನೇ ಸ್ಥಾನದೊಳಗ ಅದ. ಎರಡನೇ ಸ್ಥಾನದೊಳಗ ಚೀನಾ ಮತ್ತು ಮೂರನೇ ಸ್ಥಾನದಲ್ಲಿ ಥೈಲ್ಯಾಂಡ್ ದೇಶ ಇದೆ. ಇನ್ನು ಪೇರಳೆ ಹಣ್ಣಿನಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ಒಂದು 100 ಗ್ರಾಂ ಗಾತ್ರದ ಹಣ್ಣನ್ನ ನಾವು ತೆಗೆದುಕೊಂಡ್ರೆ ಅದರೊಳಗೆ ಕೇವಲ 68 ಕ್ಯಾಲರಿಗಳು ಇರ್ತಾವ. ಅಂದ್ರೆ ಯಾರು ಪಥ್ಯ ಮಾಡ್ತಿರ್ತಾರ, ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತಾರ, ಅವರಿಗೆ ಇದು ಅತ್ಯುತ್ತಮ ಆಹಾರ. ಕಡಿಮೆ ಕ್ಯಾಲರಿ ಇರ್ತದ, ಆದ್ರೆ ಹೇರಳವಾಗಿ ಪೋಷಕಾಂಶಗಳನ್ನ ಹೊಂದಿದೆ. ಇದರಲ್ಲಿ ಕೇವಲ 14.32 ಗ್ರಾಂನಷ್ಟು ಶರ್ಕರ ಪಿಷ್ಟ ಹಾಗೂ 8.92 ಗ್ರಾಂನಷ್ಟು ಸಕ್ಕರೆ ಹಾಗೂ 5.4 ಗ್ರಾಂನಷ್ಟು ನಾರಿನಾಂಶ. ಇನ್ನು ಕೊಬ್ಬು ಬಹಳ ಕಡಿಮೆ, ಅಂದರೆ 0.95 ಗ್ರಾಂನಷ್ಟಿತ್ತು. ಆಮೇಲೆ ಪ್ರೋಟೀನ್ 2.55 ಗ್ರಾಂನಷ್ಟು. ವಿಟಮಿನ್ಗಳ ಬಗ್ಗೆ ಹೇಳೋದಾದ್ರೆ, ವಿಟಮಿನ್ ಎ 31 ಮೈಕ್ರೋಗ್ರಾಂ, ಬೀಟಾ ಕ್ಯಾರೋಟೀನ್ 374 ಮೈಕ್ರೋಗ್ರಾಂ, ಹಾಗೇನೆ ನಿಯಾಸಿನ್ 1 ಮಿಲಿಗ್ರಾಂನಷ್ಟು ಹಾಗೂ ವಿಟಮಿನ್ B5 0.451 ಗ್ರಾಂನಷ್ಟು, ವಿಟಮಿನ್ B6 0.11 ಮಿಲಿಗ್ರಾಂ ಹಾಗೂ ಫೋಲೇಟ್ B9 49 ಮೈಕ್ರೋಗ್ರಾಂನಷ್ಟು. ವಿಟಮಿನ್ ಸಿ ಬಗ್ಗೆ ತಿಳ್ಕೊಂಡ್ರೆ ನೀವು ಬಹಳಷ್ಟು ಅಚ್ಚರಿ ಪಡ್ತೀರಿ. 100 ಗ್ರಾಂ ಪೇರಳೆ ಹಣ್ಣಿನಲ್ಲಿ ನಿಮಗೆ 228.3 ಮಿಲಿಗ್ರಾಂನಷ್ಟು ವಿಟಮಿನ್ ಸಿ ಇದೆ. ಅಂದ್ರೆ ಇದು ಪ್ರತಿದಿನ ಮಾನವನ ದೇಹಕ್ಕೆ ಬೇಕಾಗುವ ವಿಟಮಿನ್ ಸಿಯ ದುಪ್ಪಟ್ಟು. ಅಂದ್ರೆ ನೀವು ಕೇವಲ 50 ಗ್ರಾಂ ಹಣ್ಣನ್ನ ತಿಂದು ಬಿಟ್ರೆ ನಿಮಗೆ ಅಂದಿನ ದಿನ ನಿಮ್ಮ ದೇಹಕ್ಕೆ ಬೇಕಾಗುವಂತಹ ವಿಟಮಿನ್ ಸಿ ನಿಮಗೆ ಸಿಕ್ತು. ಇದರಿಂದಾಗಿನೇ ಪೇರಳೆ ಹಣ್ಣು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತದೆ. ವಿಟಮಿನ್ ಕೆ 2.2 ಮೈಕ್ರೋಗ್ರಾಂನಷ್ಟು ಇದೆ. ಲವಣಾಂಶಗಳ ಬಗ್ಗೆ, ಮಿನರಲ್ಸ್ಗಳ ಬಗ್ಗೆ ಹೇಳೋದಾದ್ರೆ, ಕ್ಯಾಲ್ಸಿಯಂ 18 ಮಿಲಿಗ್ರಾಂ, ಕ್ಯಾಲ್ಸಿಯಂ ಕೂಡ ಹೇರಳವಾಗಿದೆ. ಅದರ ಜೊತೆಗೆ ಕಬ್ಬಿಣಾಂಶ 0.26 ಮಿಲಿಗ್ರಾಂ, ಮ್ಯಾಗ್ನೇಶಿಯಂ 22 ಮಿಲಿಗ್ರಾಂ, ಮ್ಯಾಂಗನೀಸ್ 0.1 ಮಿಲಿಗ್ರಾಂ, ಫಾಸ್ಫರಸ್ 40 ಮಿಲಿಗ್ರಾಂ, ಪೊಟ್ಯಾಸಿಯಂ 417 ಮಿಲಿಗ್ರಾಂ. ಇದರಿಂದಾಗಿನೇ ಪೇರಳೆ ಹಣ್ಣು ಅಧಿಕ ರಕ್ತದ ಒತ್ತಡ ಇರುವವರೆಗೆ ಬಹಳ ಒಳ್ಳೆಯದು ಅಂತ ವೈದ್ಯರು ಹೇಳ್ತಾರೆ. ಜೊತೆಗೆ ಸೋಡಿಯಂ 2 ಮಿಲಿಗ್ರಾಂ ಹಾಗೂ ಜಿಂಕ್ 0.23 ಮಿಲಿಗ್ರಾಂನಷ್ಟು ಇದೆ. ಇದರ ಜೊತೆಗೆ ಲೈಕೋಪೀನ್ ಕೂಡ ಇದರಲ್ಲಿ ಇರ್ತದೆ. ಪೇರಳೆ ಹಣ್ಣಿನಂತೆಯೇ ಎಲೆಯಲ್ಲೂ ಕೂಡ ಬಹಳಷ್ಟು ಔಷಧೀಯ ಗುಣಗಳು ಇವೆ. ಪೇರಳೆ ಹಣ್ಣಿನ ಎಲೆಗಳನ್ನ ನೋವು ನಿವಾರಕವಾಗಿ, ಹಲ್ಲು ಒಸಡು ನೋವಿನಲ್ಲಿ ಬಳಸಲಾಗ್ತದೆ. ಇದರಲ್ಲಿ ಬಹಳಷ್ಟು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇವೆ. ರೋಗ ತರುವ ಸೂಕ್ಷ್ಮಾಣು ಜೀವಿಗಳನ್ನ ದೂರ ಮಾಡುವಂತಹ ಗುಣಗಳನ್ನ ಪೇರಳೆ ಎಲೆಗಳು ಹೊಂದಿವೆ. ಬಹಳಷ್ಟು ದೇಶಗಳಲ್ಲಿ ಪೇರಳೆ ಎಲೆಯ ಕಷಾಯವನ್ನು ಮಾಡಿ ಅದನ್ನ ಎಲೆಯನ್ನ ಕುದಿಸಿ ಆ ನೀರನ್ನ ಕೆಮ್ಮು ನೆಗಡಿ ಜ್ವರ ಇದ್ದಾಗ ಬಳಸಲಾಗ್ತದೆ. ಪೇರಳೆ ಹಣ್ಣನ್ನ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಇದು ಹೃದಯಕ್ಕೆ ಕೂಡ ಒಳ್ಳೆಯದು. ಅದೇ ರೀತಿ ರಕ್ತದ ಒತ್ತಡವನ್ನ ನಿಯಂತ್ರಣಕ್ಕೆ ತರುವಂತಹ ಗುಣವನ್ನ ಕೂಡ ಪೇರಳೆ ಹಣ್ಣು ಹೊಂದದ. ಅದೇ ರೀತಿನೇ
ಸಕ್ಕರೆ

0: ಕಾಯಿಲೆಯನ್ನ ಎಲೆ ಮತ್ತು ಹಣ್ಣಿನ ಬಳಕೆಯಿಂದ ನಿಯಂತ್ರಣಕ್ಕೆ ತರಬಹುದು ಅಂತ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯನ್ನ ಪ್ರಯೋಗಿಸುವವರು ಹೇಳ್ತಾರೆ. ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದ್ರೆ, ತಳಿ ಬದಲಾವಣೆ ಆದಂತೆ ಈ ಪೋಷಕಾಂಶಗಳ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸಲು ಅನುಮತಿ ನೀಡ್ರಿ. ಮತ್ತ ಮುಂದಿನ ತಿಂಗಳ ಮೊದಲನೇ ಭಾನುವಾರ ಇದೇ ಸಮಯಕ್ಕ ಭೆಟ್ಟಾಗೋಣ. ನಮಸ್ಕಾರ.
1: ವಿಜ್ಞಾನ ಲೋಕ ವಿಜ್ಞಾನ ಸಂಚಿಕೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ.

0: ಕೇಳಿದಿರಿ, ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನಾಗೋಗಿದೆ.
4: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
0: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
5: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
6: ಆಕಾಶವಾಣಿ ಧಾರವಾಡ, ಸಮಯ 10:00 ಆಗುತ್ತಲಿದೆ. ಇನ್ನು ಮುಂದೆ ರವ್ಯಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.